0: ಆಕಾಶವಾಣಿ ಕಾರವಾರ, ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

0: ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಇದು ನಮ್ಮ ತರುಣ ತರುಣಿಯರು ಸರಿಯಾಗಿ ಕೇಳಿಸ್ಕೊಳ್ಬೇಕಾದಂತಹ ಕಥೆ ಇದು. ಬಹಳ ಜೀವನಕ್ಕೆ ಪ್ರಯೋಜನ ಆಗುವಂಥದ್ದು. ಕಳೆದ ಶತಮಾನದಲ್ಲಿ ಇಟಲಿಯೊಳಗೆ ಒಬ್ಬ ಮನುಷ್ಯ ಬಹುದೊಡ್ಡ ಸಂಗೀತಗಾರನಾಗಿ ಹೋದ. ಅವನ ಹೆಸರು ಎನ್ರಿಕೋ ಕಾರುಜೋ ಅಂತ. ಎನ್ರಿಕೋ ಕಾರುಜೋ ಎಂಥ ಹಾಡುಗಾರ ಅಂದ್ರೆ, ಅವನ ಹಾಡು ಕೇಳೋದಕ್ಕೆ ಜನ ಒಂದೊಂದು ವರ್ಷಗಟ್ಟಲೆ ಕಾಯ್ತಿದ್ರಂತೆ. ನೂರಾರು ಮೈಲಿ ದಾಟಿ ಬಂದು ಕೇಳಬೇಕು. ಆತ ತಾನು ಬದುಕಿದಾಗಲೇ ದಂತಕತೆ ಆದಂಥ ಅವನು. ಅವನ ಕಾರ್ಯಕ್ರಮ ಆಗ್ತದೆ ಅಂದ್ರೆ ಆರಾರು ತಿಂಗಳು ಮೊದಲು ಟಿಕೆಟ್ ಬುಕ್ ಆಗ್ಬಿಡ್ಬೇಕಂತೆ. ಅಷ್ಟು ಅದ್ಭುತ ಹಾಡುಗಾರ, ಅಷ್ಟೇ ವಿನಯವಂತ. ಎಂಥ ದೊಡ್ಡ ಸಾಧನೆ ಮಾಡಿದ್ರು ಕೂಡ ಒಂದು ವಯಸ್ಸು ಅಂತ ಇರುತ್ತಲ್ಲ, ವಯಸ್ಸಾದ್ಮೇಲೆ ಆ ಮಟ್ಟ ಉಳಿಯೋಕಾಗಲ್ಲ. ಯಾಕಂದ್ರೆ ಯಶಸ್ಸಿನ ಶಿಖರದ ಮೇಲೆ ಜಾಸ್ತಿ ಜಾಗ ಇಲ್ಲ, ಬಹಳ ಹೊತ್ತು ಇರೋದಕ್ಕೂ ಆಗೋದಿಲ್ಲ. ಅವನಿಗೆ ಸುಮಾರು 65 ವರ್ಷ ಆಯಿತು. ಧ್ವನಿಯಲ್ಲಿ ಸ್ವಲ್ಪ ಕರಕರ ಬರ್ತಾ ಇತ್ತು. ಅವನಿಗನಿಸ್ತು ಇನ್ನು ಉಚ್ಚ ಮಟ್ಟದಲ್ಲಿ ಇರೋಕ್ ಸಾಧ್ಯ ಇಲ್ಲ ಅನಿಸ್ತು. ಅವನೀಗ ಕಮ್ಮಿ ಆಗ್ತಾ ಇತ್ತು ಪ್ರಭಾವ. ಆ ಹೊತ್ತಿಗೆ ಇನ್ನೊಬ್ಬ ಹಾಡುಗಾರತಿ ಹುಡುಗಿ, ಎಡಿತ್ ಮೇಸನ್ ಅಂತ ಹುಡುಗಿ, ಸುಮಾರು 23-24 ವರ್ಷ ಹುಡುಗಿ, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ಲು. ಆಕೆ ಜನಪ್ರಿಯಳಾಗಿ ಮೇಲೆ ಬರ್ತಾ ಇದ್ಲು. ಸಮಾಜದಲ್ಲಿ ಆಗೋದೇ ಹಾಗಲ್ವಾ, ಯಾರೋ ಒಬ್ರು ಮರೆ ಆಗ್ತಾ ಇದ್ದಾಗೆ ಮತ್ತೊಂದು ಚಿತ್ರ ಕಣ್ಮುಂದ್ ಬರ್ತದೆ. ಆ ಹುಡುಗಿಗೊಂದು ಆಸೆ ಇತ್ತು. ಏನ್ ಆಸೆ ಅಂದ್ರೆ, ಏನಾದ್ರೂ ಮಾಡಿ ಎನ್ರಿಕೋ ಕಾರುಜೋ ಜೊತೆಗೆ ಹಾಡಬೇಕು, ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಹಾಡಬೇಕು ಅಂತ ಆಸೆ. ಸಾಧ್ಯ ಇರಲಿಲ್ಲ. ಆತ ನಕ್ಷತ್ರ, ಎತ್ತರದಲ್ಲಿ ಕೂತಿದ್ದಾನೆ, ಹೇಗೆ ಸಿಗ್ಬೇಕು ಹುಡುಗಿಗೆ? 3-4 ಸಲ ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ ಆಗ್ಲಿಲ್ಲ ಆಗ್ಲಿಲ್ಲ. ಕೊನೆಗೆ ಹೋಗಿ ಗಂಟು ಬಿದ್ಲು, ನೀವು ಸಂಗೀತದ ದೇವರೇ ಆಗಿದ್ದೀರಿ ಸರ್, ನನ್ನ ಜೊತೆಗೆ ಒಂದು ಹಾಡು ಹಾಡಬೇಕು ನೀವು. ಒಪ್ಕೊಂಡ, ಅವನು ಒಪ್ಕೊಂಡು ಒಂದು ಫಿಕ್ಸ್ ಆಯ್ತು. ಇಟಲಿ ಒಳಗೆ ದೊಡ್ಡ ಒಪೆರಾ ಹೌಸ್ ಅದನ್ನ ಬುಕ್ ಮಾಡಿದ್ರು. 5,000 ಜನ ಕೂತ್ಕೊಳ್ಳುವಂತ ಜಾಗ. ಅವತ್ತಿನ ದಿವಸ ಜನ ದುಡ್ಡು ಕೊಟ್ಟು ನೆಲದ ಮೇಲೆ ಕೂತಿದ್ದಾರೆ. 6,000 ಜನ ಬಂದಿದ್ದಾರೆ. ಒಂದು ಮಹಾನ್ ಸಂಗೀತ ಸಾಧಕ ಒಂದು ಕಡೆಗಾದ್ರೆ, ಯುವ ಸಂಗೀತಗಾರ್ತಿ ಮೇಲೆ ಬರೋಳು ಅವಳೊಬ್ಳು, ಇಬ್ರು ಬರ್ತಾರೆ ಅಂತ ಜನ ಕಿಕ್ಕಿರಿದು ಕೂತಿದ್ದಾರೆ. ನಿಮ್ ಕಣ್ಮುಂದ್ ಚಿತ್ರ ಬರಬೇಕು ಕೇಳುಗ್ರೆ. ಆ ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಸಂಗೀತಗಾರರು ಮೆಟ್ಲತ್ತಿ ಮೇಲೆ ಹೋಗ್ಬೇಕು, ಮುಂದೆ ಪರದೆ ಹಾಕಿರ್ತಾರೆ, ಹಿಂದೆ ಹೋಗಿ ಕೂತ್ಕೋಬೇಕು. ಅವ್ರು ಮೇಲ್ ಮೆಟ್ಲ ಹತ್ತಿ ಹೋಗ್ತಾ ಇದಾರೆ. ಮೇಲಿನ ಮೆಟ್ಲಲ್ಲಿ ಎನ್ರಿಕೋ ಕಾರುಜೋ ಇದ್ದಾನೆ, ಹಿಂದಿನ ಮೆಟ್ಲಲ್ಲಿ ಎಡಿತ್ ಮೇಸನ್ ಇದ್ದಾಳೆ. ಆಕೆ ನೋಡಿದ್ಲು ಎನ್ರಿಕೋ ಕಾರುಜೋ ಕೈ ನಡುಗ್ತಾ ಇದೆ. ತಕ್ಷಣ ಆಕೆ ಕೈ ಹಿಡಿದು, ಸರ್ ಆರೋಗ್ಯ ಚೆನ್ನಾಗಿದೆಯಲ್ಲ ಸರ್ ಅಂದ್ಲು. ಚೆನ್ನಾಗಿದ್ದೇನಮ್ಮ, ಏನು ತೊಂದರೆ ಇಲ್ಲ ಅಂತ ಅವ್ರಂದ್ರು. ಅಲ್ಲ ಸರ್, ಕೈ ನಡುಗ್ತಾ ಇದೆಯಲ್ಲ ಅದಕ್ಕೆ ಹೇಳಿದೆ ಅಂದ್ಲು. ಕಾರುಜೋ ಹೇಳಿದ ಮಾತು, ಇಲ್ಲ ಎಡಿತ್, ಆರೋಗ್ಯ ಚೆನ್ನಾಗಿದೆ, ಆದ್ರೆ ಭಯ ಆಗ್ತಾ ಇದೆ, ಅದು ಕೈ ನಡುಗ್ತಾ ಇದೆ ಅಂದಂತ. ಆಕೆ ಗಾಬರಿ ಆಯ್ತು. ಸರ್ ನಿಮ್ಗೆ ಯಾಕೆ ಗಾಬರಿ ಆಗ್ಬೇಕು ಸರ್, ನನಗ್ ಗಾಬರಿ ಆಗ್ಬೇಕು? ನೀವು ದೇವರಾಗ್ಬಿಟ್ಟಿದ್ದೀರಿ ಸಂಗೀತದಲ್ಲಿ, ಸಂಗೀತದ ಸೀಮಾ ಪುರುಷ ನೀವು. ನಿಮ್ ಪಕ್ಕದಲ್ಲಿ ನಿಂತು ಹಾಡ್ಬೇಕಾದ್ರೆ ನನಗ್ ಧೈರ್ಯ ಬರ್ಬೇಕಲ್ಲ, ನನಗೆ ಹೆದರಿಕೆ ಆಗ್ಬೇಕು, ನಿಮ್ಗೆ ಯಾಕೆ ಹೆದರಿಕೆ ಸರ್ ಅಂದ್ರು. ಆಗ ಎನ್ರಿಕೋ ಕಾರುಜೋ ಹೇಳಿದ ಮಾತನ್ನು ನಾವು ಯಾರು ಎಂದೂ ಮರಿಬಾರ್ದು. ಆತ ಹೇಳ್ತಾನೆ, ಎಡಿತ್ ನೀನ್ ಭಯ ಪಡೋ ಕಾರಣ ಇಲ್ಲಮ್ಮ, ನನಗ್ ಭಯ ಇರಬೇಕಾದದ್ದು. ಜನ ನಿನ್ನಿಂದ 100% ಅಪೇಕ್ಷೆ ಮಾಡ್ತಾರೆ, ಆದ್ರೆ ನನ್ನ ಕಡೆಯಿಂದ 100-150% ಅಪೇಕ್ಷೆ ಮಾಡ್ತಾರೆ. ಒಂದು ಸಲ ಸಾಧನೆಯ ಮಟ್ಟಕ್ಕೆ ಹೋಗ್ಬಿಟ್ರೆ ಒಂದು ಚೂರ್ ಕಮ್ಮಿ ಆದ ಸಾಕು, ಅಯ್ಯೋ ಮೊದಲು ನಂಗಿಲ್ಲ ಈಗ ಬಿದ್ದೋಯ್ತು ಅಂತಾರೆ. ತೆಂಡೂಲ್ಕರ್ ಸಫರ್ ಆದದ್ದು, ಅವನು ಆಡೋಕ್ ಹೋದಾಗ ಪ್ರತಿ ಸಲ 100 ಹೊಡಿತಾನೆ ಅಂತ ಕಾಯ್ಬೇಕು. ಜನ 80 ಹೊಡೆದ್ರು, ಇಲ್ಲ ರೀ ಮೊದ್ಲಿನ ಆಟ ಇಲ್ಲ ಅಂತಾರೆ. ಅದಕ್ಕೆ ಆತ ಹೇಳದಂತ ಮಾತ ಹುಡುಗಿ ಹೇಳ್ತಾನೆ, ಅಮ್ಮ ಪರ್ವತವನ್ನು ಏರೋದು ಬಹಳ ಸುಲಭ ಮಗಳೇ, ಆದ್ರೆ ನಿಲ್ಲೋದು ಬಹಳ ಕಷ್ಟಮ್ಮ. ಒಂದು ಚೂರ್ ಆಯ ತಪ್ಪಿದ್ರು ಕೂಡ ಕೆಳಗೆ ಬೀಳೋದು ಅನಿವಾರ್ಯ ಆಗ್ತದೆ. ಅದಕ್ಕೆ ಯಶಸ್ಸುನು ಹಾಗೇನೆ, ಎತ್ತರಕ್ಕೆ ಏರಿದ ಮನುಷ್ಯ ತುಂಬಾ ಜಾಗರೂಕನಾಗಿರ್ಬೇಕು. ನೀನು ಭಯ ಬೇಡ ಮಗಳೇ, ಭಗವಂತ ನಿನ್ನ ಒಳ್ಳೇದು ಮಾಡ್ಲಿ ಅಂತ ಆಶೀರ್ವಾದ ಮಾಡಿದ. ಕಾರ್ಯಕ್ರಮ ಅದ್ಭುತವಾಗಿ ಬಂತಂತೆ. ಯಶಸ್ಸನ್ನು ಪಡೆಯೋದು ಬಹಳ ಸುಲಭ ಸ್ನೇಹಿತರೆ. ಯಶಸ್ಸಿನ ಶಿಖರದಲ್ಲಿ ಉಳಿಬೇಕಾದ್ರೆ ಮಾಡಬೇಕಾದಂತಹ ಅವಿರತ ಪ್ರಯತ್ನ ಇದೆಯಲ್ಲ, ಅದು ಅದ್ಭುತವಾದದ್ದು, ಅದು ಯಾವತ್ತೂ ಕಡಿಮೆ ಆಗಬಾರ್ದು.
0: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
0: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು.
0: ಪ್ರಸ್ತುತಿ ಮಂಜುಳಾ ಪುರಾಣಿ.

ಈಗ ಭಕ್ತಿಗೀತೆಗಳನ್ನು ಕೇಳುವಿರಿ. ಆರಂಭದಲ್ಲಿ ಕೇಳಿ, ವೆಂಕಟೇಶ್ ಕುಮಾರ್ ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ ಪುರಂದರದಾಸರ ಕೃತಿ.

ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ ಪುರಂದರದಾಸ್ ದಾಸರ ಕೃತಿ ಕೇಳಿದಿರಿ. ಈಗ ಕೇಳಿ ಪುರಂದರದಾಸರ ಇನ್ನೊಂದು ಕೃತಿ, ಗಾಯಕರು ವಿದ್ಯಾಭೂಷಣ್.

ಇದುವರೆಗೆ ಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:30 ನಿಮಿಷಗಳಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ಇದುವರೆಗೂ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಚಿಂತನ ಡಾಕ್ಟರ್ ಜಗದೀಶ್ ಅವರಿಂದ.
1: ಶ್ರುತಿ ಲಯ ತಾಳಗಳ ನಿಯಮಕ್ಕೆ ಅನುಗುಣವಾಗಿ ಸ್ವರಗಳನ್ನು ಜೋಡಿಸಿ

0: ಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಚಿಂತನ ಡಾಕ್ಟರ್ ಜಗದೀಶ್ ಅವರಿಂದ.
1: ಶ್ರುತಿ ಲಯ ತಾಳಗಳ ನಿಯಮಕ್ಕೆ ಅನುಗುಣವಾಗಿ ಸ್ವರಗಳನ್ನು ಜೋಡಿಸಿ ಮನಸ್ಸಿಗೆ ಆನಂದ ನೀಡುವ ಭಾವನೆ ವ್ಯಕ್ತಪಡಿಸುವ ಕಲೆಯೇ ಸಂಗೀತ. ನಮ್ಮ ದೇಶದಲ್ಲಿ ಸಂಗೀತಕ್ಕೆ ಸಹಸ್ರಮಾನ ವರ್ಷಗಳ ಇತಿಹಾಸವಿದೆ. ಮಾನವರ ಸಾಮಾಜಿಕ ಧಾರ್ಮಿಕ ಜೀವನದ ಅವಿಭಾಜ್ಯ ಅಂಗ ಇದಾಗಿದೆ. ಸಪ್ತಸ್ವರಗಳು ರಾಗಗಳು ತಾಳಗಳು ಸಂಗೀತದ ಶಾಸ್ತ್ರಗಳಾಗಿವೆ. ಇನ್ನು ಕೀರ್ತನೆ ವರ್ಣಗಳು ಸಂಗೀತದ ಕೃತಿಗಳು ಎಂದು ಕರೆಯಲಾಗಿದೆ. ರಾಗ ಆಲಾಪನೆ ನೆರವಲ್ ಕಲ್ಪನಾ ಸ್ವರ ತಾನ ರಾಗತಾನ ಪಲ್ಲವಿಯನ್ನು ಮನೋಧರ್ಮ ಸಂಗೀತ ಎಂದು ಹೇಳಲಾಗುತ್ತದೆ. ಸಂಗೀತ ಮಾನವನ ಮಾನಸಿಕ ಭಾವನಾತ್ಮಕ ಬೆಳವಣಿಗೆಯ ಅಡಿಗಲ್ಲಾಗಿದೆ. ಏಕಾಗ್ರತೆ ಬೆಳೆಯಲು ಮನಸ್ಸಿಗೆ ನೆಮ್ಮದಿ ಹಾಗೂ ಆನಂದ ಉಂಟು ಮಾಡುವ ದಿವ್ಯ ಔಷಧಿಯಾಗಿ ಸಂಗೀತ ಮಹತ್ವಕ್ಕೆ ಬರುತ್ತದೆ. ಅಷ್ಟೇ ಅಲ್ಲದೆ ಹೃದಯದ ಬಡಿತವನ್ನು ಸ್ಥಿರಗೊಳಿಸಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಂಗೀತ ಸಹಾಯಕಾರಿ ಎಂದು ದೃಢಪಡಿಸಲಾಗಿದೆ. ಸಂಗೀತ ಪಾರಂಪರಿಕ ಇತಿಹಾಸ ಸಂಪ್ರದಾಯವನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಕೊಂಡೊಯ್ಯುವ ಕಾರ್ಯದಲ್ಲಿ ಹಾಗೂ ನಮ್ಮ ಸಾಮಾಜಿಕ ವ್ಯವಸ್ಥೆ ಸದೃಢವಾಗುವಲ್ಲಿ ನೆರವಾಗುತ್ತದೆ. ನಮ್ಮ ಸುತ್ತಲಿನ ಪರಿಸರವನ್ನು ನಾವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ಸಂಗೀತ ಪ್ರಕೃತಿಯ ಪ್ರತಿ ಕಣದಲ್ಲೂ ತುಂಬಿರುವುದು ನಮ್ಮ ಅರಿವಿಗೆ ಬರೆದಿರಲಾರದು. ಹರಿವ ನದಿಗಳು, ಭೋರ್ಗರೆವ ಜಲಪಾತಗಳು, ಬೀಸುವ ಗಾಳಿಯ ಶಬ್ದ, ಸಾಗರದ ಅಲೆಗಳ ಶಬ್ದ, ಇಳೆಗೆ ತಾಳಬದ್ಧವಾಗಿ ಬೀಳುವ ಮಳೆಹನಿಗಳಲ್ಲಿ ಸಂಗೀತ ಅಡಗಿದೆ. ಈ ಕಾರಣಕ್ಕಾಗಿಯೇ ಹೇಳುವುದು, ಕೇಳುವ ಕಿವಿ ನೋಡುವ ಕಣ್ಣಿದ್ದರೆ ಎಲ್ಲೆಲ್ಲೂ ಸಂಗೀತವೇ. ನಮ್ಮ ದೇಶದಲ್ಲಿ ಸಂಗೀತ ಎರಡು ಮುಖ್ಯ ಪ್ರಕಾರಗಳನ್ನು ಹೊಂದಿದೆ. ಅವು ಯಾವುವೆಂದರೆ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಎಂಬುವಾಗಿವೆ. ಸಂಗೀತ ನಮ್ಮ ದೇಶದ ಪ್ರಾಚೀನ ಶಿಲಾಯುಗದಲ್ಲೂ ಕೂಡ ಇತ್ತು ಎಂಬುದಕ್ಕೆ ಆ ಸಮಯದಲ್ಲಿ ನಮಗೆ ದೊರೆತಿರುವ ವಾದ್ಯಗಳು ಹಾಗೂ ಇತರೆ ಸಾಧನಗಳಿಂದ ಪುಷ್ಟಿ ನೀಡುತ್ತದೆ. ವೇದಗಳ ಕಾಲದಿಂದ ಜೀವನದ ಅವಿಭಾಜ್ಯ ಅಂಗವಾಗಿ ಸಂಗೀತ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಎಲ್ಲಿ ಮಾತುಗಳು ಕೊನೆಗೊಳ್ಳುತ್ತವೆಯೋ ಅಲ್ಲಿ ಸಂಗೀತದ ಆರಂಭ ಆಗುತ್ತದೆ ಎಂಬ ಮಾತು ಜನಜನಿತವಾಗಿದೆ. ಸಂಗೀತದ ಒಂದು ಕ್ಷಣ ಸೃಷ್ಟಿಸಲು ವರ್ಷಗಳ ಮೌನ ಬೇಕಾಗುತ್ತದೆ ಎಂದು ನಾಡಿನ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ರವರು ಅಭಿಪ್ರಾಯಪಟ್ಟಿದ್ದಾರೆ. ಸಾರ್ವತ್ರಿಕ ಭಾಷೆಯಾದ ಸಂಗೀತ ದೈವಿಕ ಅನುಭೂತಿಯಾಗಿದೆ. ಸಂಗೀತಾಸಕ್ತರನ್ನು ಭಾವಪರವಶರಾಗಿಸುವ, ಹರ್ಷ ಪುಲಕಿತರನ್ನಾಗಿಸುವ, ಭಕ್ತಿಯ ಭಾವೋತ್ಕಟತೆಯನ್ನ ಅನುಭವಿಸುವಂತಹ ಶಕ್ತಿ ಸಂಗೀತಕ್ಕೆ ಇದೆ. ಬ್ರಹ್ಮಾಂಡ ಮೌನ ಸೃಷ್ಟಿಸುವ ಮತ್ತು ಆ ಒಂದು ಅನುಭವವನ್ನ ಅನುಭವಿಸುವ ಅದ್ಭುತ ಶಕ್ತಿ ಸಂಗೀತಕ್ಕೆ ಮಾತ್ರ ಇದೆ. ಮನದ ಮಾತಾದ ಭಾವನೆಗಳ ಅಭಿವ್ಯಕ್ತಿಯಾದ ಸಂಗೀತಕ್ಕೆ ನಾಡಿನ ಅನೇಕ ಖ್ಯಾತನಾಮರು ತಮ್ಮದೇ ಆದ ವಿಶಿಷ್ಟ ಸೇವೆಯನ್ನ ಸಲ್ಲಿಸಿದ್ದಾರೆ. ಶಿವಪುತ್ರಪ್ಪ ಕಾಂಕೊಳಿ ಮಠ ಅಂದರೆ ಕುಮಾರ ಗಂಧರ್ವರು, ಸಾಯಿ ಗಂಧರ್ವರು, ಪಂಡಿತ ಭೀಮಸೇನ್ ಜೋಶಿಯವರು, ಶ್ರೀಮತಿ ಗಂಗೂಬಾಯಿ ಹಾನಗಲ್ರವರು, ಪಂಚಾಕ್ಷರ ಸ್ವಾಮಿ ಗವಾಯಿಗಳವರು, ಡಾಕ್ಟರ್ ಬಸವರಾಜ ರಾಜಗುರುಗಳವರು, ಪಂಡಿತ ಪುಟ್ಟರಾಜ ಗವಾಯಿಗಳವರು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇವರೆಲ್ಲರ ಕೊಡುಗೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅಗಣಿತವಾಗಿದೆ, ಅಪರಿಮಿತವಾಗಿದೆ. ಉಭಯ ಗಾನ ವಿಶಾರದ ಪಂಡಿತ ಪಂಚಾಕ್ಷರ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳ ಸಂಗೀತ ಸೇವೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯವಾದುದು. ಶಿಲ್ಪಕಲೆ ಕಲ್ಲುಗಳಲ್ಲಿ ಸಂಗೀತ ಹೊರಹೊಮ್ಮಿಸಿದ ಖ್ಯಾತರ ನಾಡು ನಮ್ಮ ಕನ್ನಡ ನಾಡು. ಹೀಗೆ ಸಂಗೀತದ ಬಗ್ಗೆ ಹೇಳ ಹೊರಟಾಗ ಪದಗಳು ಸಾಕಾಗುವುದಿಲ್ಲ. ಕೇವಲ ನಮ್ಮ ಭಾವನೆಯನ್ನು ಕೆಲ ನುಡಿಗಳಲ್ಲಿ ನಾವು ವ್ಯಕ್ತಪಡಿಸಬಹುದೇ ವಿನಃ ಸಂಗೀತಕ್ಕೆ ಅದರದೇ ಆದ ಶಕ್ತಿ ಇದೆ. ಇದನ್ನು ಆಲಿಸುವ ಕಿವಿ ಇರಬೇಕು, ನೋಡುವ ಕಣ್ಣಿರಬೇಕು, ಆಗ ಜೀವನ ಪಾವನವಾಗುತ್ತದೆ ಅಲ್ಲವೇ?
0: ಇದುವರೆಗೂ ಡಾಕ್ಟರ್ ಜಗದೀಶ್ ಅವರಿಂದ ಚಿಂತನ ಪ್ರಸಾರವಾಯಿತು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ

0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಕಾರವಾರ, ಸಮಯ 6:36. ಈಗ ರೈತರಿಗೆ ಸಲಹೆ ಕೇಳುವಿರಿ.
2: ಅರಿಶಿನ ಒಂದು ಪ್ರಮುಖ ಸಾಂಬಾರು ಬೆಳೆ. ಇದರ ಹದ ಮಾಡಿದ ಗಡ್ಡೆ ಹಾಗೂ ಗಡ್ಡೆಯಿಂದ ತಯಾರಿಸಿದ ಉತ್ಪನ್ನಗಳನ್ನು ಸಾಂಬಾರು ಪದಾರ್ಥವಾಗಿ, ಬಣ್ಣವಾಗಿ, ಔಷಧಿಯಾಗಿ ಹಾಗೂ ಸುವಾಸನೆಯುಕ್ತ ಪದಾರ್ಥವಾಗಿ ಮತ್ತು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಭಾರತ ಅರಿಶಿನ ಉತ್ಪಾದನೆಯಲ್ಲಿ ಮತ್ತು ರಫ್ತು ಮಾಡುವುದರಲ್ಲಿ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ರಾಷ್ಟ್ರ. ಆಂಧ್ರಪ್ರದೇಶ, ತಮಿಳುನಾಡು, ಒರಿಸ್ಸಾ, ಕರ್ನಾಟಕ, ಪಶ್ಚಿಮ ಬಂಗಾಳ, ಗುಜರಾತ್, ಮೇಘಾಲಯ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಪ್ರಮುಖವಾಗಿ ಈ ಅರಿಶಿನದ ಬೆಳೆಯನ್ನು ಬೆಳೆಯಲಾಗುತ್ತೆ. ಕರ್ನಾಟಕದಲ್ಲಿ ಪ್ರಮುಖವಾಗಿ ಬೆಳಗಾವಿ, ಬಾಗಲಕೋಟೆ, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ ಬೆಳೀತಾರೆ. ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾಟಿಗಾಗಿ ಸಾಂಪ್ರದಾಯಿಕ ವಿಧಾನದಲ್ಲಿ 2,000 ಕಿಲೋಗ್ರಾಂನಷ್ಟು ಬಿತ್ತನೆ ಕೊಂಬುಗಳು ಬೇಕಾಗುತ್ತೆ. ನೂತನ ಸಸಿ ಉತ್ಪಾದನಾ ತಾಂತ್ರಿಕತೆ ಅಳವಡಿಸಿಕೊಂಡಲ್ಲಿ ಹೆಕ್ಟೇರ್ಗೆ 500 ಕಿಲೋಗ್ರಾಂನಷ್ಟು ಬಿತ್ತನೆ ಕೊಂಬು ಸಾಕಾಗಬಹುದು. ಈ ಅರಿಶಿನದ ಬೆಳೆಯಲ್ಲಿ ನಾಟಿಗಾಗಿ ಸಾಂಪ್ರದಾಯಿಕ ವಿಧಾನವನ್ನು ಅಳವಡಿಸಿಕೊಂಡ್ರೆ ಬಿತ್ತನೆ ಪ್ರಮಾಣದಲ್ಲಿ 60-70% ಉಳಿತಾಯ ಹಾಗೂ ಉತ್ಪಾದನಾ ವೆಚ್ಚದಲ್ಲಿ 5-10% ಉಳಿತಾಯ ಮಾಡಬಹುದು. ಈ ವಿಧಾನದಲ್ಲಿ ಭೂಮಿ ತಯಾರಿಸಲು ಸಾಕಷ್ಟು ಕಾಲಾವಕಾಶ ಸಿಗೋದರ ಜೊತೆಗೆ ಮಳೆ ತಡವಾದರೂ ಸಹ ನಾಟಿ ಸಾಧ್ಯವಾಗುತ್ತೆ. ಈ ನಾಟಿ ಮಾಡಿದ 98%-100% ಸಸಿಗಳು ಉತ್ಕೃಷ್ಟವಾಗಿ ಬೆಳೆಯುತ್ತೆ. ಸಸಿಗಳು ವೇಗವಾಗಿ ಬೆಳೆಯೋದ್ರಿಂದ ಕಳೆಗಳ ಜೊತೆ ತೀವ್ರ ಪೈಪೋಟಿ ನೀಡಿ ಕಳೆ ನಿರ್ವಹಣಾ ವೆಚ್ಚದಲ್ಲೂ ಗಣನೀಯ ಇಳಿಕೆ ಸಾಧ್ಯವಾಗುತ್ತೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಅರಿಶಿನ ಗಡ್ಡೆ ಬೆಳವಣಿಗೆ ನಾಟಿ ಮಾಡಿದ 5 ತಿಂಗಳ ನಂತರ ಪ್ರಾರಂಭವಾದರೆ ಸಸಿ ನಾಟಿ ವಿಧಾನದಲ್ಲಿ 3 ತಿಂಗಳಿಗೆ ಪ್ರಾರಂಭವಾಗುತ್ತೆ. 1 ಎಕರೆಗೆ ಬೇಕಾಗುವ ಸಸಿಗಳನ್ನು ಸಾಂಪ್ರದಾಯಿಕ ವಿಧಾನದಲ್ಲಿ ಉತ್ಪಾದಿಸಲು ಕನಿಷ್ಠ 100 ಚದರ ಮೀಟರ್ ವಿಸ್ತೀರ್ಣವುಳ್ಳ ಪಾಲಿಹೌಸ್ ಅಥವಾ ನೆರಳು ಮನೆಯ ಅವಶ್ಯಕತೆ ಇದೆ. ಕೆಲವು ಕೃಷಿಕರು ಮರಗಳ ನೆರಳಿನಲ್ಲಿಯೇ ಯಶಸ್ವಿಯಾಗಿ ಸಸಿ ತಯಾರಿಸುವ ಉದಾಹರಣೆಗಳು ಕೂಡ ಇವೆ. ಪಾಲಿಹೌಸ್ ಅಥವಾ ನೆರಳು ಮನೆಯ ನೆರಳು ಪರದೆ 50% ನೆರಳು ಕೊಡುವಂತಿರಬೇಕು ಹಾಗೂ ಅಲ್ಲಿ ಪಾಗಾರ್ ವ್ಯವಸ್ಥೆ ಕೂಡ ಇರಬೇಕು. ವಾಣಿಜ್ಯ ಮಟ್ಟದಲ್ಲಿ 1 ಎಕರೆ ನರ್ಸರಿ ಪ್ರದೇಶದಲ್ಲಿ 10 ಲಕ್ಷ ಸಸಿಗಳನ್ನು ಉತ್ಪಾದಿಸಬಹುದಾಗಿದ್ದು ಅವು 40 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಲು ಸಾಕಾಗುತ್ತೆ. ಸಾಮಾನ್ಯವಾಗಿ ತರಕಾರಿ ಸಸಿ ಉತ್ಪಾದನೆಗೆ 98 ಕುಣಿಗಳಿರುವ ಪೋಟ್ರೋ ಬಳಸುವುದು ವಾಡಿಕೆ. ಆದರೆ ಅರಿಶಿನ ಸಸಿ ಉತ್ಪಾದನೆಗೆ ಕನಿಷ್ಠ 72 ಕುಣಿಗಳಿರುವ ಟ್ರೇಯನ್ನು ಬಳಸಬೇಕು. ಉತ್ಕೃಷ್ಟ ಗುಣಮಟ್ಟದ ಸಸಿಗಳ ಉತ್ಪಾದನೆಗೆ 50 ಕುಣಿಗಳಿರುವ ಟ್ರೇಗಳನ್ನು ಬಳಸಬೇಕು. ಇಲ್ಲಿ ಸಸಿಗಳು ಉತ್ತಮವಾಗಿ ಬೆಳೆದು ಹೆಚ್ಚಿನ ಸಂಖ್ಯೆಯಲ್ಲಿ ಬೇರುಗಳು ಬಂದಿರುತ್ತೆ. ಬಳಸಿದ ಟ್ರೇಗಳಾಗಿದ್ದಲ್ಲಿ ಅವುಗಳನ್ನು ಬಿತ್ತನೆಗೆ ಮೊದಲು 4% ಫಾರ್ಮಾಲಿನ್ ದ್ರಾವಣದಲ್ಲಿ ಅದ್ದಿ ನೆರಳಿನಲ್ಲಿ ಒಣಗಿಸಿ ನಂತರ ಬಳಸಬೇಕು. 50 ಕುಣಿಗಳಿರುವ ಟ್ರೇಗಳಾದಲ್ಲಿ 25,000 ಸಸಿ ತಯಾರಿಸಲು ಒಟ್ಟು 500 ಟ್ರೇಗಳು ಬೇಕಾಗಬಹುದು. 98 ಕುಣಿಗಳಿರುವ ಟ್ರೇಗಳನ್ನು ಬಳಸುವುದು ಸೂಕ್ತವಲ್ಲ. ಈ ಅರಿಶಿನವನ್ನು ಟ್ರೇಗಳಲ್ಲಿ ಬೆಳೆಸುವುದಕ್ಕಿಂತ ಮೊದಲು ಈ ಸಸಿಗಳ ಉತ್ಪಾದನೆಗಾಗಿ ಕೋಕೋಪಿಟ್ ಖರೀದಿಸುವಾಗ ಎಚ್ಚರಿಕೆ ಮುಖ್ಯವಾಗಿರುತ್ತೆ. ಅರ್ಕ ಕೋಕೋಪಿಟ್ ತಂತ್ರಜ್ಞಾನ ಅಳವಡಿಸಿ ಉತ್ಪಾದಿಸಿರೋರಿಂದ ಖರೀದಿಸಿದರೆ ಒಳಿತು. ಖರೀದಿಸಿದ ಕೋಕೋಪಿಟ್ನಲ್ಲಿ ಕಳೆ ಬೀಜಗಳು, ಜಂತುಹುಳು, ರೋಗಾಣುಗಳು ಇರಬಾರದು. ಸೂಕ್ತ ರೀತಿಯಲ್ಲಿ ನಿರ್ಜೀವೀಕರಿಸಿದ ಕೋಕೋಪಿಟ್ ಆಗಿದ್ದು ಅದರ ರಸಸಾರ 6-7% ಇರಬೇಕು. ಇಂಗಾಲ ಸಾರಜನಕದ ಅನುಪಾತ 36:1 ಇರಬೇಕು. ಪ್ರತಿ ಟನ್ ಕೋಕೋಪೀಟನ್ನು 10 ಕಿಲೋಗ್ರಾಂ ಬೇವಿನ ಹಿಂಡಿ, 1 ಕಿಲೋಗ್ರಾಂ ಟ್ರೈಕೋಡರ್ಮಾ, ಸುಡೋಮೊನಾಸ್, PSB ಮತ್ತು ಅಜೆಟೋಬ್ಯಾಕ್ಟರ್ಗಳಿಂದ ಮೌಲ್ಯವರ್ಧಿಸಿ ಬಳಸಬೇಕು. 50 ಕುಣಿಗಳಿರುವ ಟ್ರೇ ಒಂದಕ್ಕೆ 2 ಕಿಲೋಗ್ರಾಂ ಹಾಗೂ 72 ಕುಣಿಗಳಿರುವ ಟ್ರೇ ಒಂದಕ್ಕೆ 1.5 ಕಿಲೋಗ್ರಾಂ ಕೋಕೋಪೀಟ್ ಬೇಕಾಗುತ್ತೆ. ಮೊದಲು ಉತ್ತಮ ಗುಣಮಟ್ಟದ ರೋಗ ಹಾಗೂ ಕೀಟರಹಿತವಾದ ಮೊಳಕೆಯೊಡೆಯಲು ಈಗಷ್ಟೇ ಪ್ರಾರಂಭಿಸಿದ ಬಿತ್ತನೆ ಬೆರಳುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಈ ಬೆರಳುಗಳನ್ನು ಮ್ಯಾಂಕೋಜೆಬ್ ಪ್ರತಿ ಲೀಟರ್ಗೆ 3 ಗ್ರಾಂ ಹಾಗೂ ಕ್ವಿನಾಲ್ಫಾಸ್ ಪ್ರತಿ ಲೀಟರ್ಗೆ 2 ಮಿಲಿ ದ್ರಾವಣದಲ್ಲಿ 45-60 ನಿಮಿಷ ಬೀಜೋಪಚಾರ ಮಾಡಬೇಕು. ಸಾವಯವ ಪದ್ಧತಿಯಲ್ಲಾದರೆ ಬೀಜೋಪಚಾರಕ್ಕೆ 1% ಬೋರ್ಡೋ ದ್ರಾವಣವನ್ನು ಬಳಸಬಹುದು. ನಂತರ ಬಿತ್ತನೆ ಬೆರಳುಗಳನ್ನು 1-2 ಕಣ್ಣುಗಳಿರುವಂತೆ ಸಣ್ಣ ತುಂಡುಗಳಾಗಿ ಕತ್ತರಿಸಬೇಕು. ಈ ತುಂಡುಗಳ ತೂಕ ಕನಿಷ್ಠ 5 ಗ್ರಾಂ ಇರಬೇಕು. ಈ ತುಂಡುಗಳನ್ನು ಸಮಾನವಾಗಿ ನೆಲದ ಮೇಲೆ ಹರಡಿ ಕೋಕೋಪಿಟ್ನಿಂದ ಮುಚ್ಚಿ ಈ ಕೋಕೋಪಿಟನ್ನು 0.5% ಹ್ಯೂಮಿಕ್ ಆಸಿಡ್ನಿಂದ ಉಪಚರಿಸಬೇಕು. ನಂತರ ಮೊಳಕೆಯೊಡೆದ ಕಣ್ಣಿನ ತುಂಡುಗಳನ್ನು ಪ್ರೋಟ್ರೋಗಳಲ್ಲಿ ಹಾಕಿ 8-10

0: 10 ಟ್ರೇಗಳನ್ನು ಒಂದರ ಮೇಲೊಂದರಂತೆ ಜೋಡಿಸಬೇಕು. ಹೀಗೆ ಜೋಡಿಸಿಟ್ಟ ಟ್ರೇಗಳನ್ನು 7 ದಿನಗಳವರೆಗೆ ಪಾಲಿಥಿನ್ ಹಾಳೆಯಿಂದ ಮುಚ್ಚಿಡಬೇಕು. ಬಿತ್ತಿದ ತುಂಡುಗಳು ಸಮಾನವಾಗಿ ಮೊಳಕೆ ಬಂದ ನಂತರ ಪಾಲಿಥಿನ್ ಹಾಳೆ ತೆಗೆದು ಏರುಮಡಿಗಳ ಮೇಲೆ ಸಮಾನವಾಗಿ ಜೋಡಿಸಿ ಇಡಬೇಕು. ಒಂದೆರಡು ಎಲೆಗಳು ಬಂದ ನಂತರ ಶೇಕಡ 0.5 ಹ್ಯೂಮಿಕ್ ಆಸಿಡನ್ನು ಸಿಂಪಡಿಸಬೇಕು. 40-45 ದಿನಗಳಲ್ಲಿ 3-4 ಎಲೆಗಳುಳ್ಳ ಉತ್ತಮ ಗುಣಮಟ್ಟದ ಸಸಿಗಳು ನಾಟಿಗೆ ಸಿದ್ಧವಾಗುತ್ತೆ. ನಾಟಿ ಮಾಡುವಾಗ ಸಸಿಗಳ ಗುಣಮಟ್ಟ ಉತ್ತಮವಾಗಿರಬೇಕು. ನಾಟಿಗೆ ಕೊಡುವ ಸಸಿಗಳು ಸದೃಢ ಹಾಗೂ ಆರೋಗ್ಯವಾಗಿರಬೇಕು. ಎಲ್ಲ ಸಸಿಗಳ ಬೆಳವಣಿಗೆ ಸಮಾನವಾಗಿರಬೇಕು. ಕನಿಷ್ಠ 3-4 ಎಲೆಗಳಿರಲೇಬೇಕು ಹಾಗೂ ಕೀಟಮುಕ್ತ ರೋಗಗಳಿಂದ ಮುಕ್ತವಾಗಿರಬೇಕು. ನೀರನ್ನು ನಿಯಮಿತವಾಗಿ ಕಡಿತಗೊಳಿಸಿ ಬೆಳಕನ್ನು ಹೆಚ್ಚಿಸಿ 1-2 ದಿನ ಬಿಸಿಲಿನಲ್ಲಿಟ್ಟು ಹದಗೊಳಿಸಬೇಕು. ಸಸಿಗಳ ಆಯಸ್ಸು 40-50 ದಿನ ಮೀರಬಾರದು.
1: ರೈತರಿಗೆ ಸಲಹೆ ಕೇಳಿದಿರಿ. ಈಗ ಗಾನಸುದೆಯಲ್ಲಿ ಭಕ್ತಿಗೀತೆಗಳು ಪ್ರಸಾರವಾಗುವು. ಆರಂಭದಲ್ಲಿ ಕೇಳಿ ಅಲ್ಲಮ್ಮ ಪ್ರಭು ಅವರ ವಚನ. ಗಾಯಕರು ಎಂ ವೆಂಕಟೇಶ್ ಕುಮಾರ್.

ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ಅಲ್ಲಮ್ಮ ಪ್ರಭು ಅವರ ಇನ್ನೊಂದು ವಚನ

ಇದುವರೆಗೆ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ಅಲ್ಲಮ ಪ್ರಭು ಅವರ ವಚನಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ ಕೇಳುವಿರಿ.

ಆಕಾಶವಾಣಿ ಕಾರವಾರ, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್ಕು, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
3: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
3: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
3: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆ ನಂದಿ ಸಿನ್ನೂರು ಬಳಿ ಕಿರಣಗಿ ಗ್ರಾಮದ 1000 ಎಕರೆ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ 500

0: ಕೋಟಿ ರೂಪಾಯಿ ಬಂಡವಾಳದೊಂದಿಗೆ ರಾಜ್ಯ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ 1,000 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಅಭಿವೃದ್ಧಿಪಡಿಸಲು ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿ 1,700 ಕೋಟಿ ರೂಪಾಯಿ ಯೋಜನಾ ವೆಚ್ಚದೊಂದಿಗೆ ಜವಳಿ ಪಾರ್ಕ್ ಸ್ಥಾಪನೆಯಾಗಲಿದೆ. 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದಿದ್ದಾರೆ. ಜವಳಿ ಪಾರ್ಕ್ 1,00,000 ಜನರಿಗೆ ನೇರ ಉದ್ಯೋಗ ಹಾಗೂ 2,00,000 ಜನರಿಗೆ ಪರೋಕ್ಷ ಉದ್ಯೋಗಾವಕಾಶ ಒದಗಿಸುವ ನಿರೀಕ್ಷೆಯಿದೆ. ಡಿಜಿಟಲ್ ಇಂಡಿಯಾ ಯೋಜನೆ ದೇಶದ ಆಡಳಿತಕ್ಕೆ ಹೊಸ ಭಾಷ್ಯ ಬರೆದಿದ್ದು ನಾಗರಿಕರನ್ನು ಸಬಲೀಕರಿಸಿದೆ, ಸರ್ವಾಂಗೀಣ ಅಭಿವೃದ್ಧಿಯ ವೇಗ ವರ್ಧಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಎಕ್ಸ್ ಮಾಧ್ಯಮದಲ್ಲಿ ಅವರು ಪ್ರತಿಕ್ರಿಯಿಸಿ, ಡಿಜಿಟಲ್ ಇಂಡಿಯಾ ದೇಶದ ಆರ್ಥಿಕತೆಯ ಭದ್ರ ಬುನಾದಿಯಾಗಿದೆ ಎಂದಿದ್ದಾರೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು ತನ್ನೆಲ್ಲ ಸೇವೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಪ್ರಿಯಾಂಗ.
1: ನಮ್ಮ ವಾಯವ್ಯ ಸಾರಿಗೆ ಬಸ್ಗಳಲ್ಲಿ ಯುಪಿಐ ವ್ಯವಸ್ಥೆ, ಡೈನಾಮಿಕ್ ಕ್ಯೂಆರ್ ಯುಪಿಐ ವ್ಯವಸ್ಥೆಯನ್ನು ಜಾರಿ ಮಾಡುತ್ತಿದ್ವಿ. ನಮ್ಮ ವಾಹನದಲ್ಲಿ ಪ್ರಯಾಣ ಮಾಡುವ ಜನರಿಗೆ ಯುಪಿಐ ಮುಖಾಂತರ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡುವ ಅವಕಾಶ ಸಿಕ್ಕಿದೆ. ಕೆಲವೊಂದು ಸಮಯದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಅಮೌಂಟ್ ಡೆಬಿಟ್ ಆಗಿದೆ ಅಂದ್ರೆ ರೀಫಂಡ್ ಮಾಡುವ ಒಂದು ಫೆಸಿಲಿಟಿ ಕೂಡ ಮೊದಲನೇ ಸಾರಿಯಾಗಿ ವಾಯವ್ಯದಲ್ಲಿ ಜಾರಿ ಮಾಡ್ತದೆ. ಯಾವುದೇ ಕಾರಣಕ್ಕೆ ಫೇಲ್ ಟ್ರಾನ್ಸಾಕ್ಷನ್ ಆದ್ರೆ ಆ ಅಮೌಂಟ್ ನಿಮಗೆ ವಾಪಸ್ ಬಂದಿರ್ತದೆ. ಅಮೌಂಟ್ ನಿಮಗೆ ಡೆಬಿಟ್ ಆಗಿ ನಮಗೆ ಕ್ರೆಡಿಟ್ ಆದ್ರೆ ಮಾತ್ರ ನಮಗೆ ಟಿಕೆಟ್ ಜನರೇಟ್ ಆಗುತ್ತೆ. ಸೊ ಇದರಿಂದಾಗಿ 2-3 ದಿನ ವೇಟ್ ಮಾಡುವುದು, ಅಮೌಂಟ್ ಯಾವಾಗ ಬರ್ತದೆ ಅನ್ನೋ ಒಂದು ಗೊಂದಲೆಯನ್ನು ನಾವು ತಡೆಗಟ್ಟಾ ಇದ್ದೀವಿ. ನಮ್ಮ ವಾಯವ್ಯ ಸಂಸ್ಥೆಯಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ಸ್ ಮತ್ತು ಡಿಪೋ ಜಾಗಗಳಲ್ಲಿ ಕಮರ್ಷಿಯಲ್ ಅಂಗಡಿಗಳನ್ನು ಕೊಟ್ಟಿದ್ದೀವಿ. ಉಪಯೋಗಸ್ಥರು ಕೂಡ ಆ ಆಪ್ ಮುಖಾಂತರ ಅವರು ಪೇಮೆಂಟ್ ಮಾಡುವ ಒಂದು ಅವಕಾಶವನ್ನು ನಾವು ಇಲ್ಲಿ ತಂದಿದ್ದೀವಿ. ಅವರು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯುಪಿಐ ವ್ಯವಸ್ಥೆ ಮುಖಾಂತರ ಕಟ್ಟಬಹುದು. ಇದರಿಂದಾಗಿ ಏಜೆನ್ಸಿಸ್ಗೆ ಕೂಡ ಇಮಿಡಿಯೇಟ್ ಪೇಮೆಂಟ್ ಮಾಡಿಸುವ ಒಂದು ಅವಕಾಶ ಸಿಗುತ್ತೆ. ಪೇಮೆಂಟ್ಸ್ ಆನ್ಲೈನ್ ಆಗಿರೋದಕ್ಕೋಸ್ಕರ ಅವ್ರಿಗೆ ರಿಸಿಪ್ಟ್, ಚಲಾನ್, ಇನ್ವಾಯ್ಸ್ ಎಲ್ಲ ಕೂಡ ಆನ್ಲೈನ್ ಅಲ್ಲೇ ಬಂದಿರ್ತದೆ.
0: ಹೊಸದಿಲ್ಲಿಯಲ್ಲಿ ಇಂದು ಎಲ್ಲ ರಾಜ್ಯಗಳ ಪಂಚಾಯಿತಿರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರುಗಳ ಸಭೆ ಆಯೋಜಿತವಾಗಿದೆ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಅನುಷ್ಠಾನ ಮಾರ್ಗಸೂಚಿಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಚಿವ ಈಶ್ವರ್ ಖಂಡ್ರೆ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 2025-26ನೇ ಸಾಲಿಗೆ 15ನೇ ಹಣಕಾಸು ಆಯೋಗದ ರಾಜ್ಯದ ಪಾಲಿನ ಅನುದಾನ 2,186 ಕೋಟಿ ರೂಪಾಯಿ ಬಾಕಿ ಇದೆ. ಕೂಡಲೇ ಬಿಡುಗಡೆ ಮಾಡುವಂತೆ ಸಭೆಯಲ್ಲಿ ಕೇಂದ್ರವನ್ನು ಒತ್ತಾಯಿಸುವುದಾಗಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗ ರಾಜ್ಯದಲ್ಲಿ ಕೈಗೊಂಡಿರುವ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಪಾರದರ್ಶಕ ಮತ್ತು ವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಸಾರ್ವಜನಿಕರು ಮಾಹಿತಿ ನೀಡಿ ಸಹಕರಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ತಮ್ಮ ಸ್ವಗೃಹದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯಲ್ಲಿ ಪಾಲ್ಗೊಂಡು ಎಲ್ಲಾ 3 ಪ್ರಮುಖ ನಮೂನೆಗಳನ್ನು ಸ್ವತಃ ಭರ್ತಿ ಮಾಡಿ ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅವರು ಸಲ್ಲಿಸಿದರು. ಬೀದರ್ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮನೆ ಭೇಟಿ ಹಿನ್ನೆಲೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕಾಡವಾದ್ ಹಾಗೂ ಕಮಠಾಣ್ ಗ್ರಾಮಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಕಾರ್ಯ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿ ವಿತರಿಸಲಾಗುತ್ತಿರುವ ಅಕ್ಕಿಯ ಗುಣಮಟ್ಟ ಕಾಪಾಡಲು ಆದ್ಯತೆ ನೀಡಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ.

0: ದೇಶದ 80 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಸುವ ಗುರಿ ಹೊಂದಲಾಗಿದೆ. ಪಡಿತರದಲ್ಲಿ ಸಂಸ್ಕರಿಸದ ಅಕ್ಕಿ ರಾ ರೈಸ್ನಲ್ಲಿ ಈ ಮೊದಲು ಶೇಕಡ 25ರಷ್ಟಿದ್ದ ನುಚ್ಚಿನ ಪ್ರಮಾಣವನ್ನು ಶೇಕಡ 10ಕ್ಕೆ ಇಳಿಸಲಾಗಿದೆ. ಬೇಯಿಸಿದ ಅಕ್ಕಿಯಲ್ಲಿ ನುಚ್ಚಿನ ಪ್ರಮಾಣವನ್ನು ಶೇಕಡ 5ಕ್ಕೆ ಇಳಿಸಲು ಕ್ರಮ ವಹಿಸಲಾಗಿದೆ ಎಂದಿದ್ದಾರೆ. ಏಕ ಬಳಕೆಯ ಪ್ಲಾಸ್ಟಿಕ್ಗಳಿಂದ ಮುಕ್ತಿ, ಸುಸ್ಥಿರ ಭವಿಷ್ಯದ ಕಡೆಗೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನವನ್ನು ಆಚರಿಸಲಾಗುತ್ತಿದೆ. ಒಂದೇ ಬಾರಿ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಚೀಲಗಳು ಪರಿಸರದ ಮೇಲೆ ಉಂಟು ಮಾಡುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಪ್ರಸಕ್ತ 2026ರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿಗ್ರಹಿಸಿ ವನ್ಯಜೀವಿಗಳನ್ನು ರಕ್ಷಿಸುವ ಮತ್ತು ಸ್ವಚ್ಛ ಭವಿಷ್ಯಕ್ಕಾಗಿ ಸುಸ್ಥಿರ ಅಭ್ಯಾಸಗಳನ್ನು ಸೃಷ್ಟಿಸುವ ತುರ್ತು ಅಗತ್ಯದ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಖ್ಯಾತ ರಂಗಕರ್ಮಿ ಪ್ರಸನ್ನ ನೇತೃತ್ವದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭೀಮನ ಕೋಣೆಯ ಚರಕ ಸಂಸ್ಥೆಯ ಅಂಗಸಂಸ್ಥೆಯಾದ ಧಾರವಾಡದ ದೇಸಿ ಮಳಿಗೆ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಸಂಪೂರ್ಣ ವರ್ಜಿಸಿದ್ದು ಕಾಗದ ಹಾಗೂ ಹತ್ತಿ ಬಟ್ಟೆಯ ಚೀಲಗಳನ್ನು ಮಾತ್ರ ಬಳಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದೇಸಿ ವ್ಯವಸ್ಥಾಪಕರಾದ ಸುನಂದ ಪ್ರಕಾಶ್ ಭಟ್.
1: ನಾನು ಸುನಂದ ಭಟ್ ಅಂತ ಧಾರವಾಡದಲ್ಲಿ ಯಾಲಕ್ಕಿ ಶೆಟ್ಟರ್ ಕಾಲೋನಿಯಲ್ಲಿ ಇರುವಂತಹ ದೇಸಿ ಅಂಗಡಿಯನ್ನ ಈಗ 17 ವರ್ಷದಿಂದ ನಡೆಸ್ತಾ ಇದ್ದೇನೆ. ಇದು 100% ಕಾಟನ್ನು ಮತ್ತೆ ನೈಸರ್ಗಿಕ ಬಣ್ಣವನ್ನು ಉಪಯೋಗಿಸಿಕೊಂಡು ಕೈಮಗ್ಗದಲ್ಲಿ ಮಾಡಿದಂತಹ ಬಟ್ಟೆಗಳ ಅಂಗಡಿ. ನಾವು ಇಲ್ಲಿ ಪ್ಯಾಕಿಂಗ್ ಸಲುವಾಗಿ ಪೇಪರ್ ಬ್ಯಾಗ್ ಮತ್ತೆ ಇತ್ತೀಚೆಗೆ ಕಾಟನ್ ಬ್ಯಾಗ್ ಅನ್ನು ಮಾಡಿ ಉಪಯೋಗಿಸ್ತಾ ಇದ್ದೇವೆ. ನಾವು ಇಲ್ಲಿ ಒಟ್ಟು ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡ್ತಾನೆ ಇಲ್ಲ.
0: ಅಗ್ರಶ್ರೇಯಾಂಕಿತ ಬೆಂಗಳೂರಿನ ಕೆಜೆ ಆಕಾಶ್ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿ ಗೆದ್ದರು. ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಾರದ ಪುದುಕೋಡಿಯ ಮಂಗಳೂರು ಟೆನಿಸ್ ಅಕಾಡೆಮಿಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ 3ನೇ ಶ್ರೇಯಾಂಕಿತ ಬೆಂಗಳೂರಿನ ಸಂಜಯ್ ಮಾಧವನ್ ವಿರುದ್ಧ ಆಕಾಶ್ ಜಯ ಸಾಧಿಸಿದರು. ಶಿವಮೊಗ್ಗ ಯೋಧಾಸ್ ತಂಡದ ನಾಯಕ ಆರ್ ಸ್ಮರಣ್ ಹಾಗೂ ಕೆವಿ ಅನೀಶ್ ಅವರ ಶತಕದ ಜೊತೆಯಾಟದಿಂದ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿ ಶಿವಮೊಗ್ಗ ತಂಡ 2ನೇ ಸ್ಥಾನಕ್ಕೇರಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಕಪ್ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿ ಮಂಗಳೂರು ತಂಡ ನೀಡಿದ 163 ರನ್ಗಳ ಗುರಿಯನ್ನು ಶಿವಮೊಗ್ಗ ತಂಡ 18.2 ಓವರ್ಗಳಲ್ಲಿ 165 ರನ್ ಗಳಿಸಿ ಜಯಿಸಿತು. ಹುಬ್ಬಳ್ಳಿ ಟೈಗರ್ಸ್ ಮತ್ತು ಮೈಸೂರು ವಾರಿಯರ್ಸ್ ನಡುವಿನ ಪಂದ್ಯ ಮಳೆಯಿಂದ ರದ್ದಾದ ಪರಿಣಾಮ ತಲಾ 1 ಅಂಕ ನೀಡಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಹೆಚ್ಚಿದ್ದು ಸಾರ್ವಜನಿಕ ಸುರಕ್ಷತೆಗಾಗಿ ಬೆಳಗಾವಿ ಅರಣ್ಯ ವಲಯ ಹಾಗೂ ಜಲಪಾತಗಳಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಈ ತಿಂಗಳ ಮೊದಲ ವಾರ ವನ ಮಹೋತ್ಸವ ಸಾಪ್ತಾಹಿಕ ಆಚರಿಸಲಾಗುತ್ತಿದೆ. ಮರಗಳ ಮಹತ್ವ, ಭೂಗ್ರಹದ ಹಸಿರು ಆವರಣ ಹೆಚ್ಚಿಸಲು ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಭಾರತೀಯ ಕ್ರೈಸ್ತರ ದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಯೋಸಸ್ ಆಫ್ ಆಲ್ ಪ್ರೊಟೆಸ್ಟೆಂಟ್ ಚರ್ಚಸ್ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಕಾರವಾರ, ಸಮಯ 7:16:05. ಈಗ ಭಾವಗೀತೆಗಳನ್ನು ಕೇಳುವಿರಿ. ಕುವೆಂಪು ಅವರ ಗೀತರಚನೆಯಲ್ಲಿ ಡಾ ರೋಹಿಣಿ ಮೋಹನ್ ಹಾಡಿರುವ ಗೀತೆ

0: ಕುವೆಂಪು ಅವರ ಗೀತ ರಚನೆಯಲ್ಲಿ ಡಾಕ್ಟರ್ ರೋಹಿಣಿ ಮೋಹನ್ ಹಾಡಿರುವ ಇನ್ನೊಂದು ಭಾವಗೀತೆ.
1: ಇದೊಂದು ಪ್ರಣಯ ಗೀತೆ. ಇಲ್ಲಿಯ ಪ್ರಣಯದ ಆಹ್ವಾನಕ್ಕೆ ಹೂದುಂಬಿ ಅದು ಒಂದು ಸಂಕೇತವಿದ್ದಂತೆ. ಅದಕ್ಕಾಗಿ ಕಾಯುವುದೇ ಈ ಕಾತುರತೆಯ ಉನ್ಮಾದ.

0: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು. ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು.
1: ಎಲ್ಲೇ ನೋಡು
0: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು. ಅನುಪಯುಕ್ತ ವಸ್ತು ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.

ಇಂದು ಸಂಜೆಯ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಪಡಿಸುವವರು ದೀಪಕ್ ಶೆಣ್ವಿ ಮತ್ತು ಸುವರ್ಣ ನಾಯ್ಕ್. ಇಂದು ಸಂಜೆ 6:50 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶ್ರೀಮತಿ ಶೋಭಾ ಹೆಚ್ ಬಿ.

ಇಂದು ರಾತ್ರಿ 8 ಗಂಟೆಗೆ ನಾಟಕ ಪಾತಾಳದಿಂದತ್ತ ಆಕಾಶದಿಂದತ್ತ, ರಚನೆ ಮತ್ತು ನಿರ್ದೇಶನ MS ಕೆ ಪ್ರಭು.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತೆ ಪ್ರಸಾರವಾಗುವುದು.

0: ಆಕಾಶವಾಣಿ ಸಮಯ ಸರಿಯಾಗಿ 7:34:04 ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-4477, 2237-4888, STD ಕೋಡ್ 0-8-0. ಕೇಳಿ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. ಎರಡು ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ, ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲ್ಯಾಂಡ್ ಅಲ್ಜೀರಿಯಾ ಮುಖಾಮುಖಿ. ವಾರ್ತೆಗಳ ವಿವರ: 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಕುರಿತು ಚರ್ಚಿಸಲು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಇಂದು ನವದೆಹಲಿಯಲ್ಲಿ ರಾಜ್ಯಗಳ ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಾಗಾರದಲ್ಲಿ ಕೇಂದ್ರ ಪಂಚಾಯತ್ ರಾಜ್ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಘೇಲ್ ಉಪಸ್ಥಿತರಿರಲಿದ್ದಾರೆ. ಹಣಕಾಸು ಸಚಿವಾಲಯದ ವೆಚ್ಚ ಇಲಾಖೆ ಹೊರಡಿಸಿರುವ 16ನೇ ಹಣಕಾಸು ಆಯೋಗದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಅನುದಾನ ಅನುಷ್ಠಾನಕ್ಕೆ ಸಂಬಂಧಿಸಿದ ಕಾರ್ಯಾಚರಣಾ ಮಾರ್ಗಸೂಚಿಗಳ ಕುರಿತು ಕಾರ್ಯಾಗಾರದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ವಂತ ಆದಾಯ ಮೂಲಗಳ ಕ್ರೋಢೀಕರಣವನ್ನು ಹೆಚ್ಚಿಸುವ ಮೂಲಕ ಅವುಗಳ ಆರ್ಥಿಕ ಸ್ವಾವಲಂಬನೆಯನ್ನು ಬಲಪಡಿಸುವ ವಿಷಯಕ್ಕೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅತ್ಯುತ್ತಮ ಕಾರ್ಯ ಪದ್ದತಿಗಳನ್ನು ಹಂಚಿಕೊಳ್ಳಲು, ಅನುಷ್ಠಾನದ ವೇಳೆ ಎದುರಾಗುತ್ತಿರುವಂತಹ ಸವಾಲುಗಳ ಕುರಿತು ಚರ್ಚಿಸಲು ಮತ್ತು ಹಣಕಾಸು ಆಯೋಗದ ಅನುದಾನವನ್ನು ಪರಿಣಾಮಕಾರಿಯಾಗಿ ಬಳಸುವ ಕಾರ್ಯತಂತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಕಾರ್ಯಾಗಾರ ವೇದಿಕೆಯಾಗಲಿದೆ. ಈ ಚರ್ಚೆಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ

0: ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ಆಯೋಗದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ದೃಢವಾದ ಅನುಷ್ಠಾನ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ನೆರವಾಗಲಿವೆ. ಇದರ ಮೂಲಕ ಅತ್ಯುತ್ತಮ ಆಡಳಿತ, ಮೂಲಸೌಕರ್ಯ, ಸಾರ್ವಜನಿಕ ಸೇವೆಗಳು ಮತ್ತು ಸಮಗ್ರ ಗ್ರಾಮೀಣ ಅಭಿವೃದ್ಧಿಯನ್ನು ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವಂತಹ 2 ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಕೋಲ್ಕತ್ತಾದಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಗಳು ಮತ್ತು ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವಂತಹ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವು ಶಾಸಕರು, ಸಭಾಧ್ಯಕ್ಷರು ಹಾಗೂ ಸಂಸದೀಯ ತಜ್ಞರ ನಡುವೆ ಸಂವಾದ ಮತ್ತು ಅನುಭವ ವಿನಿಮಯಕ್ಕೆ ವೇದಿಕೆಯಾಗಲಿದೆ. ಕೃತಕ ಬುದ್ಧಿಮತ್ತೆ ಇನ್ನೂ ಆಯ್ಕೆಯ ವಿಷಯವಾಗಿ ಇರದೆ ಸುಶಾಸನದ ಅವಿಭಾಜ್ಯ ಅಂಗವಾಗಿದೆ. ಕೃತಕ ಬುದ್ಧಿಮತ್ತೆಯನ್ನು ಜವಾಬ್ದಾರಿಯುತವಾಗಿ ಹಾಗೂ ವಿವೇಕಯುತವಾಗಿ ಬಳಸುವ ಅಗತ್ಯ ಇದೆ ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದಂತಹ 29ನೇ ರಾಷ್ಟೀಯ ಇ ಆಡಳಿತ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2047 ಗುರಿ ಸಾಧಿಸಲು ಆಡಳಿತ ವ್ಯವಸ್ಥೆಯ ಚಿಂತನಾ ವಿಧಾನದಲ್ಲಿ ಮೂಲಭೂತ ಬದಲಾವಣೆ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ಎಂಬ ಕೇಂದ್ರ ಸರ್ಕಾರದ ಧ್ಯೇಯವಾಕ್ಯವು ನಾಗರಿಕ ಕೇಂದ್ರಿತ, ಪಾರದರ್ಶಕ ಮತ್ತು ಹೊಣೆಗಾರಿಕೆಯ ಆಡಳಿತ ವ್ಯವಸ್ಥೆ ನಿರ್ಮಾಣಕ್ಕೆ ಮಾರ್ಗದರ್ಶಿಯಾಗಿದೆ. ಸಮರ್ಥ ಆಡಳಿತಕ್ಕೆ ಅಡ್ಡಿಯಾಗಿದ್ದ ಸುಮಾರು 2000 ಹಳೆಯ ಮತ್ತು ಬಳಕೆಯಲ್ಲಿ ಇಲ್ಲದ ನಿಯಮಗಳನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದೆ. ದಾಖಲೆಗಳ ಕಡ್ಡಾಯ ದೃಢೀಕರಣ ಸೇರಿದಂತೆ ಹಲವು ಪ್ರಕ್ರಿಯಾತ್ಮಕ ನಿಯಮಗಳನ್ನು ಸಹ ಕೈಬಿಡಲಾಗಿದೆ ಎಂದು ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಾರ್ಷಿಕ ಅಮರನಾಥ ಯಾತ್ರೆ ಇಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಮತ್ತು ಬಾಲ್ಟಾಲ್ ಎರಡೂ ಮಾರ್ಗಗಳಿಂದ ಪ್ರಾರಂಭವಾಗಲಿದೆ. ರಕ್ಷಾಬಂಧನ ಹಬ್ಬದೊಂದಿಗೆ ಆಗಸ್ಟ್ 28 ಈ ಯಾತ್ರೆ ಮುಕ್ತಾಯಗೊಳ್ಳಲಿದೆ. ಯಾತ್ರಿಕರ ಮೊದಲ ತಂಡ ಬಿಗಿ ಭದ್ರತೆಯಲ್ಲಿ ನಿನ್ನೆ ಅನಂತನಾಗ್ ಜಿಲ್ಲೆಯ ನುನ್ವಾನ್ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ನಲ್ಲಿರುವಂತಹ ಅವಳಿ ಮೂಲ ಶಿಬಿರಗಳನ್ನು ತಲುಪಿತು. ಉತ್ತರಾಖಂಡದ ಪಿಥೋರಾಘಡ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಆದಿ ಕೈಲಾಸ ಮತ್ತು ಓಂ ಪರ್ವತ ಯಾತ್ರೆಗೆ ನೀಡಲಾಗುತ್ತಿದ್ದಂತಹ ಅನುಮತಿ ಪತ್ರಗಳ ವಿತರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಧಾರ್ಚುಲ ಉಪವಿಭಾಗಾಧಿಕಾರಿ ಆಶಿಷ್ ಜೋಶಿ, ಪ್ರಸ್ತುತ ಹವಾಮಾನ ಪರಿಸ್ಥಿತಿಯನ್ನು ಪರಿಶೀಲಿಸಿದ ಬಳಿಕ ಅನುಮತಿ ಪತ್ರಗಳ ವಿವರಣೆಯನ್ನು ಹಾಗೂ ವಿತರಣೆಯನ್ನು ಪುನರಾರಂಭಿಸುವ ಕುರಿತು ಜಿಲ್ಲಾಡಳಿತ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಹಾರದ ರಾಜ್ಯಪಾಲರಾದಂತಹ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಾಸ್ಮೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾದಂತಹ ಪವಿತ್ರಾ ಮಾರ್ಗರೇಟ್ ಅವರು ಇಂದು ಇರಾನ್ಗೆ ಭೇಟಿ ನೀಡಲಿದ್ದಾರೆ. ಇವರು ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ದಿವಂಗತ ಆಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಉನ್ನತ ಮಟ್ಟದ ಪ್ರಾತಿನಿಧ್ಯವು ಎರಡೂ ದೇಶಗಳ ನಡುವಿನ ಜನರಿಂದ ಜನರ ಸಂಪರ್ಕ ಸೇರಿದಂತೆ ನಾಗರಿಕ ಸಂಬಂಧಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಲ್ಲದೆ ರಾಜಕೀಯ ಮತ್ತು ಆರ್ಥಿಕ ತೊಡಗಿಸಿಕೊಳ್ಳುವಿಕೆಗಳಿಗೆ ಬಲವಾದ ಅಡಿಪಾಯವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ರಷ್ಯಾ ನಡೆಸಿದ ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಲ್ಲಿ 27 ಜನರು ಮೃತಪಟ್ಟಿದ್ದು 90 ಮಂದಿ ಗಾಯಗೊಂಡಿದ್ದಾರೆ. ಕೈವ್ನಾದ್ಯಂತ 30 ಸ್ಥಳಗಳ ಮೇಲೆ ದಾಳಿಯಾಗಿದ್ದು ಮುಖ್ಯವಾಗಿ ವಸತಿ ಕಟ್ಟಡಗಳು ಮತ್ತು ನಾಗರಿಕ ಮೂಲಸೌಕರ್ಯ ಹಾನಿಯಾಗಿದೆ. ಬುಧವಾರ ರಾತ್ರಿ ನಡೆದ ಮಾರಕ ಬಾಂಬ್ ದಾಳಿಯು ನಾಗರಿಕ ಮೂಲಸೌಕರ್ಯದ ಮೇಲೆ ಉಕ್ರೇನ್ ನಡೆಸಿದ ದೀರ್ಘ ಶ್ರೇಣಿಯ ದಾಳಿಗೆ ಪ್ರತಿಕ್ರಿಯೆಯಾಗಿದ್ದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಥೈಲೆಂಡ್ನಲ್ಲಿ ನಿನ್ನೆ ನಡೆದಂತಹ ಈಶಾನ್ಯ ಮುಕ್ತಹಾನ್ ಪ್ರಾಂತ್ಯದಲ್ಲಿ ತೀರ್ಥಯಾತ್ರೆಯ ನಡಿಗೆಯಲ್ಲಿ ತೊಡಗಿದ್ದ ಸನ್ಯಾಸಿಗಳ ಗುಂಪಿನ ಮೇಲೆ 11

0: ವರ್ಷದ ಬಾಲಕನೊಬ್ಬ ಪಿಕಪ್ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ 9 ಸನ್ಯಾಸಿಗಳು ಸಾವನ್ನಪ್ಪಿದ್ದಾರೆ. ಮುಕ್ತಹಾನ್ ಪ್ರಾಂತ್ಯದ ಒಟ್ಟು 35 ಸನ್ಯಾಸಿಗಳು ತೀರ್ಥಯಾತ್ರೆಯಲ್ಲಿ ಇದ್ದರು. 5 ಸನ್ಯಾಸಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇತರ 4 ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿರಿಯಾದ ಡಮಾಸ್ಕಸ್ನ ಕೆಫೆಯೊಂದರಲ್ಲಿ ನಡೆದಂತಹ ಸ್ಫೋಟದ ಸಾಧನವೊಂದರಲ್ಲಿ ಸ್ಫೋಟಗೊಂಡ ಪರಿಣಾಮ ಕನಿಷ್ಠ 9 ಜನರು ಮೃತಪಟ್ಟಿದ್ದಾರೆ. ಸಿರಿಯಾದ ರಾಜಧಾನಿಯ ಹೆಜಾಜ್ ಜಿಲ್ಲೆಯ ನ್ಯಾಯಾಂಗ ಅರಮನೆಯಿಂದ 100 ಮೀಟರ್ ದೂರದಲ್ಲಿರುವಂತಹ ಕೆಫೆಯೊಳಗೆ ಸ್ಫೋಟಕ ಸಾಧನವನ್ನು ಇರಿಸಲಾಗಿತ್ತು ಎಂದು ಸಿರಿಯಾದ ಆಂತರಿಕ ಸಚಿವಾಲಯ ತಿಳಿಸಿದೆ. ಅಂತಾರಾಷ್ಟೀಯ ಪ್ರಯಾಣಿಕರ ಆರೋಗ್ಯ ತಪಾಸಣೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸುವ ಉದ್ದೇಶದಿಂದ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಏರ್ ಸುವಿಧಾ 2.0 ಪೋರ್ಟಲ್ ಅನ್ನು ದೇಶದ ಎಲ್ಲಾ ಪ್ರವೇಶ ಕೇಂದ್ರಗಳಲ್ಲಿ ಇಬೋಲಾ ಆರೋಗ್ಯ ತಪಾಸಣೆಗಾಗಿ ಆರಂಭಿಸಿದೆ. ಆರೋಗ್ಯ ಸೇವೆಗಳ ಮಹಾನಿರ್ದೇಶನಾಲಯ ಮತ್ತು ದೆಹಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಈ ನವೀಕೃತ ಡಿಜಿಟಲ್ ವೇದಿಕೆಯು ಆರೋಗ್ಯ, ವಲಸೆ ಮತ್ತು ನಿಗಾ ಸಂಸ್ಥೆಗಳ ನಡುವೆ ತಕ್ಷಣದ ಸಮನ್ವಯದ ಮೂಲಕ ಅಪಾಯದ ಸಾಧ್ಯತೆ ಇರುವ ಅಂತಾರಾಷ್ಟೀಯ ಪ್ರಯಾಣಿಕರನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿ ಆರೋಗ್ಯ ನಿಗಾವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಏರ್ ಸುವಿಧಾ 2.0 ಪೋರ್ಟಲ್ನಲ್ಲಿ ಸಂಪೂರ್ಣ ಸಂಪರ್ಕರಹಿತ ಹಾಗೂ ಕಾಗದರಹಿತ ಆರೋಗ್ಯ ಸ್ವಯಂ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ನೂತನ ವ್ಯವಸ್ಥೆಯಡಿ ಅಂತಾರಾಷ್ಟೀಯ ಪ್ರಯಾಣಿಕರು ಭಾರತಕ್ಕೆ ಆಗಮಿಸುವ 24 ಗಂಟೆಗಳ ಮುಂಚಿತವಾಗಿ ತಮ್ಮ ಆರೋಗ್ಯ ಸ್ವಯಂ ಘೋಷಣೆಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದಾಗಿದೆ. ಇದರಿಂದ ವಲಸೆ ಪ್ರಕ್ರಿಯೆ ತ್ವರಿತಗೊಳ್ಳುವುದರ ಜೊತೆಗೆ ದೇಶದ ವಿವಿಧ ಪ್ರವೇಶ ಕೇಂದ್ರಗಳಲ್ಲಿ ಆರೋಗ್ಯ ತಪಾಸಣೆಯನ್ನು ಸುಗಮ ಮತ್ತು ಪರಿಣಾಮಕಾರಿಯಾಗಿ ನಡೆಸಲು ಇದು ಅನುಕೂಲವಾಗಲಿದೆ. ವ್ಯಾಂಕೂವರ್ನಲ್ಲಿ ನಡೆಯಲಿರುವಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 8:30 ಆರಂಭವಾಗಲಿದೆ. ಇದೇ ವೇಳೆ ಕ್ಯಾಲಿಫೋರ್ನಿಯಾದ ಇಂಗಲ್ವುಡ್ನಲ್ಲಿರುವಂತಹ ಲಾಸ್ ಏಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆದಂತಹ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾವನ್ನು 3-0 ಗೋಲುಗಳಿಂದ ಸೋಲಿಸಿ 16ರ ಸುತ್ತಿಗೆ ಪ್ರವೇಶ ಪಡೆದಿದೆ. ಭಾರತ ಮತ್ತು ಶ್ರೀಲಂಕಾ ಪುರುಷರ ತಂಡಗಳ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ವೇಳಾಪಟ್ಟಿಯನ್ನು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದ್ದು ಮುಂದಿನ ತಿಂಗಳು 15-27 ಪಂದ್ಯಾವಳಿ ಜರುಗಲಿದೆ. ಮೊದಲ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 15ರಿಂದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಎರಡನೇ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 23ರಿಂದ ಕೊಲಂಬೋದ ಸಿಂಹಳೀಸ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. 2 ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ. ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲೆಂಡ್ ಅಲ್ಜೀರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ, ಸಮಯ 7:45:35. ಈಗ ಚಿತ್ರಗೀತೆಗಳನ್ನು ಕೇಳುವಿರಿ. ಆರಂಭದಲ್ಲಿ ಕೇಳಿ ಗಾಳಿಪಟ ಚಿತ್ರದ ಗೀತೆ, ಗಾಯಕರು ಸೋನು ನಿಗಮ್.

0: ಮುಖದಲ್ಲಿ ಮೊಡವೆಯಾ? ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸೂರ್ಯಮಂಶ ಚಿತ್ರದ ಗೀತೆ. ಸಾಹಿತ್ಯ ಎಸ್ ನಾರಾಯಣ್, ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಸಮಾಚಾರ ಪ್ರಭಾತ್, 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ಪ್ರಸಾರವಾಗುವುದು.

ರಾಜ್ಯದ ಮಾಜಿ ಮಂತ್ರಿಗಳು ಹಾಲಿ ಹಾಗೂ ಮಾಜಿ ಸದಸ್ಯರು ಜಿಯು ದೇಶಂಕರ್ ಅವರ ಗೀತ ರಚನೆಯಲ್ಲಿ ರಾಜನ್ ನಾಗೇಂದ್ರ ಸಂಗೀತ ನೀಡಿರುವ ಗೀತೆ. ಚಿತ್ರ ಸುಪ್ರಭಾತ, ಗಾಯಕಿ ಚಿತ್ರ

ಚಿತ್ರ ಅಟುರಾಜ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರಾ ಅವರ ಧ್ವನಿಯಲ್ಲಿ ಮತ್ಸರ ಚಿತ್ರದ ಗೀತೆ. ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ನೀಡಿದ್ದಾರೆ ಸಂಗೀತ ರಾಜ.

ಇದುವರೆಗೆ ಮಂಜುಳ ಗಾನ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:50 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬೆಂಕಿ ಯುರಿಯ ನಾರಿಸೆ ನುಗ್ಗು, ಮನವ ಸುಡು ಉರಿಯಿಂದ ದೂರ ನೀಂ ನಿಲ್ಲು. ಮನೆಯ ಸುಡುತಿಹ ಬೆಂಕಿ ಯುರಿಯ ನಾರಿಸೆ ನುಗ್ಗು, ಮನವ ಸುಡು ಉರಿಯಿಂದ ದೂರ ನೀಂ ನಿಲ್ಲು. ತನುವಿಗುಪಕೃತಿ ಗೈವ ಭರದಿ ನೀ ನಾತುಮದ ಅನುನಯವ ಕೆಡಿಸದಿರು ಮಂಕುತಿಮ್ಮ. ತನುವಿಗುಪಕೃತಿ ಗೈವ ಭರದಿ ನೀ ನಾತುಮದ ಅನುನಯವ ಕೆಡಿಸದಿರು ಮಂಕುತಿಮ್ಮ.

ಆತ್ಮ ಇದೆಯಲ್ಲ, ಇದು ಒಂದಕ್ಕೊಂದಕ್ಕೆ ಯಾವಾಗಲೂ ಪೂರಕವಾದದ್ದು. ದೇಹ ಇಲ್ಲದೆ ಇರೋ ಬರೀ ಆತ್ಮ ಅದು ಪಿಶಾಚಿ, ಆತ್ಮ ಇಲ್ಲದೆ ಇರೋ ಬರೀ ದೇಹ ಇರುತ್ತಲ್ಲ ಅದು ಹೆಣ. ಆತ್ಮ ದೇಹ ಎರಡೂ ಇದ್ದಾಗಲೇ ಅದಕ್ಕೊಂದು ಬೆಲೆ ಅರ್ಥ ಜೀವಂತಿಗೆ. ಮನುಷ್ಯ ಅಂತಂದರೆ ಜೀವನೂ ಇರಬೇಕು ದೇಹನೂ ಇರಬೇಕು. ನಮಗೆ ದೇಹ ಎಷ್ಟು ಮುಖ್ಯನೋ ಮನಸ್ಸು ಆತ್ಮನು ಅಷ್ಟೇ ಮುಖ್ಯ. ಯಾವುದೋ ಒಂದಕ್ಕೆ ನಾವು ಪ್ರಾಮುಖ್ಯತೆ ನೀಡಿ ಇನ್ನೊಂದನ್ನು ಕಡೆಗಣಿಸಿದರೆ ನಮ್ಮ ಬದುಕು ಸುಂದರವಾಗೋದಿಲ್ಲ, ಅರ್ಥಪೂರ್ಣ ಆಗೋದಿಲ್ಲ. ಸಾಮಾನ್ಯವಾಗಿ ಲೋಕದ ಜನ ಏನು ಮಾಡ್ತಾರೆ ಅಂದರೆ ದೇಹಕ್ಕೆ ಪ್ರಾಶಸ್ತ್ಯ ನೀಡ್ತಾರೆ ಹೊರತು ಮನಸ್ಸಿಗಲ್ಲ, ಆತ್ಮಕ್ಕಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ. ನಮ್ಮ ಮಗುವಿಗೆ ಆರೋಗ್ಯ ತಪ್ಪತ್ತೆ ಅಂದರೆ, ಅಸ್ವಸ್ಥ ಆಗುತ್ತೆ ಅಂದರೆ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ, ಔಷಧಿ ಕೊಡಿಸ್ತೀವಿ, ಉಪಚಾರ ಮಾಡ್ತೀವಿ, ಆ ಮಗುವಿನ ದೇಹವನ್ನು ಚಂದ ನೋಡ್ಕೊಳ್ತೀವಿ. ಅದೇ ಮಗು ಮಾನಸಿಕವಾಗಿ ಮಂಕಾಗಿದ್ದರೆ ಅದನ್ನು ವಿಚಾರಿಸೋಕ್ಕೆ ಹೋಗೋದಿಲ್ಲ, ಹೇಯ್ ಯಾಕೆ ಮಂಕಾಗಿದೆಯೋ ಅಂತ ಬೈತೀವಿ, ಮಾನಸಿಕ ತಜ್ಞರ ಬಳಿ ಸಲಹೆ ಕೇಳೋಕೆ ಹೋಗೋದಿಲ್ಲ. ದೇಹಕ್ಕೆ ಕೊಡುವ ಪ್ರಾಶಸ್ತ್ಯವನ್ನು ನಾವು ಮನಸ್ಸಿಗೆ ಅಥವಾ ಆತ್ಮಕ್ಕೆ ಕೊಡೋದೇ ಇಲ್ಲ. ಡಿ ವಿ ಜಿ ಹೇಳ್ತಾರೆ, ಮನೆ ಸುಡ್ತಾ ಇದ್ರೆ ಅದರ ಬೆಂಕಿಯನ್ನು ಆರಿಸೋಕೆ ನಾವು ಪ್ರಯತ್ನಿಸಬೇಕು, ಮನೆಯನ್ನು ರಕ್ಷಿಸ್ಕೋಬೇಕು. ಆದರೆ ಮನಸ್ಸು ಕಲುಷಿತವಾಗಿದ್ದರೆ ಅದು ಸುಟ್ಟು ದಗ್ಧವಾಗಿ ಹೋಗೋ ಹಾಗೆ ನಾವು ನೋಡ್ಕೋಬೇಕು, ಮನಸ್ಸಿನ ಕಲ್ಮಶ ಎಲ್ಲ ನಾಶ ಮಾಡಬೇಕು. ಡಿ ವಿ ಜಿ ದೇಹ ಮನಸ್ಸುಗಳ ಹೊಂದಾಣಿಕೆಯನ್ನು ಇಲ್ಲಿ ತುಂಬ ಸೊಗಸಾಗಿ ಹೇಳ್ತಿದ್ದಾರೆ.

ಕರ್ಮಿಗರೇನು ಯೋಗಿಗಳು, ಮುಡುಪವರ ಮನಸೆಲ್ಲ ಕೈಯ ದುಡಿತಕ್ಕೆ. ಬಡಗಿ ಬೇಸಾಯಿ ಕರ್ಮಿಗರೇನು ಯೋಗಿಗಳು, ಮುಡುಪವರ ಮನಸೆಲ್ಲ ಕೈಯ ದುಡಿತಕ್ಕೆ. ಬಿಡುವಿರದು ಬಣಗು ಚಿಂತೆಗೆ ಬುತ್ತಿ ಹಂಗಿರದು, ಕಡಿದಲ್ಲ ವರ್ಗೆ ಬಾಳ್ ಮಂಕುತಿಮ್ಮ. ಬಿಡುವಿರದು ಬಣಗು ಚಿಂತೆಗೆ ಬುತ್ತಿ ಹಂಗಿರದು, ಕಡಿದಲ್ಲ ವರ್ಗೆ ಬಾಳ್ ಮಂಕುತಿಮ್ಮ.

ಕಾಯಕವೇ ಕೈಲಾಸ ಅನ್ನೋ ಮಾತಿದೆಯಲ್ಲ, ನಮಗೆಲ್ಲ ತುಂಬಾ ಪರಿಚಿತವಾದ ಮಾತು, ದುಡಿಮೆಯ ಮಹತ್ವವನ್ನ ಹೇಳೋ ಮಾತು. ಡಿ ವಿ ಜಿ ಈ ಪದ್ಯದಲ್ಲಿ ಈ ದುಡಿಮೆಯ ಮಹತ್ವವನ್ನು, ಕಾಯಕದ ಮಹತ್ವವನ್ನು ತುಂಬ ಸೊಗಸಾಗಿ ವಿವರಿಸ್ತಾ ಇದ್ದಾರೆ. ಇಂಗ್ಲೀಷ್ನಲ್ಲೊಂದು ಮಾತಿದೆ, ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ. ತುಂಬ ಪ್ರಸಿದ್ಧವಾದ ಹೇಳಿಕೆ ಇದು. ಕೆಲಸ ಇಲ್ಲದೆ ಇರೋ ಒಂದು ಮನಸ್ಸಿರುತ್ತಲ್ಲ, ಅದು ಯಾವಾಗಲೂ ದೆವ್ವದ ವಾಸಸ್ಥಾನ ಇದ್ದ ಹಾಗೆ, ಬರೀ ಕೆಟ್ಟ ಆಲೋಚನೆಗಳೇ ತುಂಬಿರುತ್ತೆ. ಸದಾ ನಾವು ಚಟುವಟಿಕೆಯಿಂದ ಇದ್ದರೆ, ನಮ್ಮ ಮನಸ್ಸನ್ನು ಕ್ರಿಯಾಶೀಲವಾಗಿ ಇಟ್ಕೊಂಡಿದ್ರೆ, ಏನಾದರೂ ಕೆಲಸ ಮಾಡ್ತಾ ಇದ್ರೆ ಆಯಾಸ ಆಗೋದಿಲ್ಲ, ಆರೋಗ್ಯ ಇರುತ್ತೆ. ಬಹಳ ಮುಖ್ಯ ಇದು. ಬಡಗಿ ಇರಬಹುದು, ಒಬ್ಬ ಕೃಷಿಕ ಇರಬಹುದು, ಒಬ್ಬ ಕಮ್ಮಾರ ಇರಬಹುದು, ಎಲ್ಲ ಶ್ರಮಜೀವಿಗಳು ನೋಡಿ, ಸದಾ ತಮ್ಮ ಕೆಲಸ ತಾವು ಮಾಡ್ತಾ ಇರ್ತಾರೆ. ಅವ್ರ ಮನಸ್ಸು ಕೆಟ್ಟ ಕೆಲಸದಲ್ಲಿ ತೊಡಗೋದೇ ಇಲ್ಲ, ಕೆಟ್ಟ ಆಲೋಚನೆಗಳಿಗೆ ಅವಕಾಶನೇ ಇರೋದಿಲ್ಲ. ಇಡೀ ಮನಸ್ಸನ್ನು ಅವರು ತಮ್ಮ ಕೆಲಸಕ್ಕೆ ಒಪ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ನಿರರ್ಥಕ ಆಲೋಚನೆ ಮಾಡೋಕ್ಕೆ ಅವ್ರಿಗೆ ಸಮಯನೂ ಇರೋದಿಲ್ಲ, ಆ ಬಗ್ಗೆ ಅವರು ಯೋಚನೆನೂ ಮಾಡೋದಿಲ್ಲ. ಸದಾ ಕೆಲಸ ಮಾಡ್ತಾ ಇರೋ ಈ ಶ್ರಮಜೀವಿಗಳಿರ್ತಾರಲ್ಲ, ಅಂಥ ವ್ಯಕ್ತಿಗೆ ಬದುಕು ಸಹ ಕಷ್ಟ ಅಂತ ಅನ್ಸೋದಿಲ್ಲ. ಅವರಿಗೆ ಬದುಕು ಹೇಗಿರುತ್ತೆ ಅಂತಂದರೆ, ಕೆಲಸ ಮಾಡೋದ್ರಲ್ಲೇ ಸಂತೋಷವನ್ನು ಕಾಣ್ತಿರ್ತಾರೆ, ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ತಮ್ಮ ಬದುಕನ್ನು ಸಾರ್ಥಕ ಪಡಿಸ್ಕೊಳ್ತಾ ಹೋಗ್ತಾರೆ. ಅವರ ಬದುಕಿನ ಅಗತ್ಯಗಳು ಅದರಿಂದ ಪೂರೈಸ್ತಾ ಹೋಗುತ್ತೆ. ಮನುಷ್ಯನ ಬಹಳ

0: ದೊಡ್ಡ ಶತ್ರು ಯಾರಾದರೂ ಇದ್ರೆ ಅದು ಸೋಮಾರಿತನ. ಇಲ್ಲಿ ಡಿ ವಿ ಜಿ ಈ ಸೋಮಾರಿತನವನ್ನ ತುಂಬ ಕಟುವಾಗಿ ವಿಳಂಬಿಸ್ತಾ ಇದ್ದಾರೆ. ಅದರಿಂದನೇ ಕ್ರಿಯಾಶೀಲ ಬದುಕು, ಮನಸ್ಸು, ದೇಹ ಈ ಎರಡರ ಆರೋಗ್ಯವನ್ನು ಕಾಪಾಡುತ್ತೆ ಅಂತ ಹೇಳಿ ಇಲ್ಲಿ ಶ್ರಮ ಸಂಸ್ಕೃತಿಯನ್ನ ಡಿ ವಿ ಜಿ ತುಂಬ ಸೊಗಸಾಗಿ ಪ್ರತಿಪಾದಿಸ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ಆಕಾಶವಾಣಿ ಕಾರವಾರ, ಸಮಯ 9:16.
7: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ರಕ್ಷಿಸೋಣ. ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೀಡಿ.

0: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು.
1: ಎಲ್ಲೇ ನೋಡು
0: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು. ಅನುಪಯುಕ್ತ ವಸ್ತು ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು

0: ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರ್ಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
1: ಇಂದು ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಪಡಿಸುವವರು ದೀಪಕ್ ಶೆಣ್ವಿ ಮತ್ತು ಸುವರ್ಣ ನಾಯ್ಕ್. ಇಂದು ಸಂಜೆ 6:50ಕ್ಕೆ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶ್ರೀಮತಿ ಶೋಭಾ ಹೆಚ್ ಬಿ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.

0: ಆಕಾಶವಾಣಿ ಕಾರವಾರ, ಸಮಯ 9:05. ಈಗ ಭಾವಗೀತೆಗಳನ್ನು ಕೇಳುವಿರಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 611 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
0: ದೊಡ್ಡರಂಗೇಗೌಡ ಅವರ ಗೀತರಚನೆಯಲ್ಲಿ ರತ್ನಮಾಲಾ ಪ್ರಕಾಶ್ ಹಾಡಿರುವ ಗೀತೆ

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ದೊಡರಂಗೇಗೌಡ ರಚಿಸಿರುವ ಗೀತೆ.

ದೊಡರಂಗೆ ಗೌಡ ಅವರ ಸಾಹಿತ್ಯದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಇನ್ನೊಂದು ಭಾವಗೀತೆ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:15:15. ಈಗ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಚಿತ್ರ ಏಕ್ ಲಡ್ಕಾ ಏಕ್ ಲಡ್ಕಿ, ಗಾಯಕರು ಕುಮಾರ್ ಶಾನು ಮತ್ತು ಅಲ್ಕಾ ಯಾಜ್ಞಿಕ್.
1: ಪ್ರತ್ಯಕ್ಷವಾಗಿ

ಚಿತ್ರ ದೀವಾನ ಗಾಯಕರು ಕುಮಾರ್ ಶಾನು ಮತ್ತು ಅಲ್ಕಾ ಯಾಜ್ಞಿಕ್.

0: ಚಿತ್ರ ಸಿರ್ಪ್ತುಂ, ಗಾಯಕರು ಕುಮಾರ್ ಶಾನು ಮತ್ತು ಅಲ್ಕಾ ಯಾಜ್ಞಿಕ್.
1: ವಾರೆಂಟ್ ಆಫೀಸರ್ ಆಗಿ ಭಾರತೀಯ ಸೇನೆಯ ಒಬ್ಬ ಯೋಧನಾಗಿ ಕಾಸರಗೋಡಿಂದ ಕಾರ್ಗಿಲ್ ತನಕ ನೀವು

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30 ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಶಾಸ್ತ್ರೀಯ ಸಂಗೀತದಲ್ಲಿ ಡಾಕ್ಟರ್ ಎಂಎಲ್ ವಸಂತಕುಮಾರಿ ಅವರ ಗಾಯನ ಪ್ರಸಾರವಾಗುವುದು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ

ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎಲ್ ವಸಂತಕುಮಾರಿ ಅವರ ಗಾಯನ ಕೇಳಿದಿರಿ. ಆಕಾಶವಾಣಿ ಕಾರವಾರ. ಸಮಯ 10:02 ಇನ್ನು ಮುಂದೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸಮಯ 10:03. ಈಗ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಓಲ್ಡ್ ಈಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ತಂದೆ ಮಕ್ಕಳು ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ, ರಾಗ ಸಂಯೋಜನೆ ಮಾಡಿದವರು ಜೆ ಕೆ ವೆಂಕಟೇಶ್.

ಉಸಿರಾಟದ ವ್ಯವಸ್ಥೆ, ರಕ್ತ ಪರಿಚಲನೆ.

ಕುಲಗೌರವ ಚಿತ್ರಕ್ಕೆಂದು ಪಿ ಸುಶೀಲಾ ಅವರು ಹಾಡಿದ ಗೀತೆ ಕೇಳಿದಿರಿ. ಆರಂಜಯ ಗೋಪಾಲ್ ಅವರ ರಚನೆಗೆ ಸಂಗೀತ ನೀಡಿದವರು ಟಿಜಿ ಲಿಂಗಪ್ಪ. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಯಾರೇ ಬಂದವರು. ಈ ಗೀತೆ ಕೂಡ ಕುಲಗೌರವ ಚಿತ್ರದ್ದು. ಹಾಡಿದವರು ಪಿ ಸುಶೀಲಾ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಟಿಜಿ ಲಿಂಗಪ್ಪ.

ಘಂಟಸಾಲ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ರಚನೆ ಕೇಳಿದಿರಿ. ಚಂದ್ರಹಾಸ ಚಿತ್ರದ ಗೀತೆ ಇದು. ಸಂಗೀತ ನೀಡಿದವರು ಎಸ್ ಹನುಮಂತರಾವ್.

ಹುಣಸೂರು ಕೃಷ್ಣಮೂರ್ತಿಗಳ ರಚನೆ ಕೇಳಿದಿರಿ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆ ವೀರ ಸಂಕಲ್ಪ ಚಿತ್ರದ್ದು. ಹಾಡಿದವರು ಪಿ

ಅನ್ನಪೂರ್ಣ ಚಿತ್ರಕ್ಕೆಂದು ಪಿ ಲೀಲಾ ಹಾಗೂ ಜಯದೇವ್ ಅವರು ಹಾಡಿದ ಗೀತೆ ಕೇಳಿದಿರಿ. ಜಿ ಉದಯಶಂಕರ್ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ರಾಜನ್ ನಾಗೇಂದ್ರ.

ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಲೀಲಾ ಅವರ ಧ್ವನಿಗಳಲ್ಲಿ ರಣಧೀರ ಕಂಠೀರವ ಚಿತ್ರದ ಗೀತೆ ಕೇಳಿದಿರಿ. ಜಿ ಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆ ಇದು. ಜಯದೇವ ಕವಿಯ ಅಷ್ಟಪದಿಗಳು.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಅನುಗ್ರಹ ಚಿತ್ರದ ಗೀತೆ ಕೇಳಿದಿರಿ. ಎಚ್ ಎಲ್ ಶೇಷಚಂದ್ರಿಕಾ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ರಾಜನ್ ನಾಗೇಂದ್ರ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಗಳಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆ ಕೇಳಿದಿರಿ. ಮಕ್ಕಳ ಸೈನ್ಯ ಚಿತ್ರದ ಗೀತೆ ಇದು. ಈ ಗೀತೆಗೆ ಸಂಗೀತ ನೀಡಿದವರು ಎಂಎಸ್ ವಿಶ್ವನಾಥನ್.

ಬಿಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಗೀತಪ್ರಿಯ ಅವರ ರಚನೆ ಕೇಳಿದಿರಿ. ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಈ ಗೀತೆಯನ್ನು ಕಲ್ಯಾಣಿ ಚಿತ್ರದಿಂದ ಆರಿಸಲಾಗಿತ್ತು.

ಸಾಕ್ಷಾತ್ಕಾರ ಚಿತ್ರಕ್ಕೆಂದು ಪಿ ಸುಶೀಲಾ ಅವರು ಹಾಡಿದ ಗೀತೆ ಕೇಳಿದಿರಿ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ

ನವಭಾವ ನವಜೀವ ನವರಸ ವಾಹಿನಿಗಳನ್ನು ಕೇಳಿದಿರಿ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಕೊನೆಯದಾಗಿ ನೀವು ಕೇಳಿದ್ದು ಉಪಾಸನೆ ಚಿತ್ರದ ಗೀತೆ, ಹಾಡಿದವರು ಎಸ್ ಜಾನಕಿ. ಆತ್ಮೀಯ ಶ್ರೋತೃ ಬಾಂಧವರೇ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸೋಣ. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕಿ ಸುಮತಿಯ ನಮಸ್ಕಾರಗಳು. ಸಮಯ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಶ್ರೀ ಅಮರನಾಥ ಯಾತ್ರೆ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಮಾರ್ಗಗಳಿಂದ ಇಂದು ಬೆಳಗ್ಗೆ ಆರಂಭವಾಗಿದೆ. 57 ದಿನಗಳ ಈ ಪವಿತ್ರ ಯಾತ್ರೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಅಮರನಾಥ ಯಾತ್ರೆ ಕೈಗೊಂಡಿರುವ ಯಾತ್ರಾರ್ಥಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭಾಶಯ ಕೋರಿದ್ದಾರೆ. ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಎಲ್ಲ ಆರೋಪಗಳನ್ನು ನ್ಯಾಯಯುತ ಮತ್ತು ಸಮಗ್ರ ತನಿಖೆಗೆ ಒಳಪಡಿಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ವಿಎಚ್ಪಿ ಅಧ್ಯಕ್ಷ ಅಲೋಕ್ ಕುಮಾರ್ ಆಗ್ರಹಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಇದೇ 5ರಂದು ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಲೋಕಾರ್ಪಣೆಗೊಳ್ಳಲಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಮೆ ಅನಾವರಣ ಮಾಡಲಿದ್ದಾರೆ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಇಂದು ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಮಿತಿ ಸೂಚಕ ಸೆನ್ಸೆಕ್ಸ್ 546 ಅಂಕಗಳಷ್ಟು ಏರಿಕೆಯಾಗಿ 78,048 ಅಂಕಗಳಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಮಿತಿ ಸೂಚಕ ನಿಫ್ಟಿ 174 ಅಂಕಗಳಷ್ಟು ಏರಿಕೆಯನ್ನು ಕಂಡು 24,347 ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 19 ಪೈಸೆ ಏರಿಕೆಯಾಗಿ 95.16 ರೂಪಾಯಿಯಷ್ಟಾಗಿದೆ. ಭಾರತ ಮತ್ತು ಶ್ರೀಲಂಕಾ ಪುರುಷರ ತಂಡಗಳ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ವೇಳಾಪಟ್ಟಿಯನ್ನು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಪ್ರಕಟಿಸಿದ್ದು ಮುಂದಿನ ತಿಂಗಳು 15-27 ಪಂದ್ಯಾವಳಿ ಜರುಗಲಿದೆ. ಆರ್ಲಿಂಗ್ಟನ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಆಸ್ಟ್ರೇಲಿಯಾ ತಂಡ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 11:30 ಅಂದರೆ ರಾತ್ರಿ 11:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳನ್ನು 1:00 ಕೇಳಲಿದ್ದೀರಿ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 11:52. ಆತ್ಮೀಯ ಕೇಳುಗರಿಗೆಲ್ಲ ಮಧು ಮಾಲತಿ ಮಾಡುವ ನಮಸ್ಕಾರಗಳು.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

102.9 ಎಫ್ಎಂ ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಮನೋರಂಜನೆಯ ಮುಂಚೂಣಿಯಲ್ಲಿ ನಿಮ್ಮ ವಿವಿಧ ಭಾರತಿ ಸುಮಧುರ ಹಾಡುಗಳೊಂದಿಗೆ ನಾನು ಮಧುಮಾಲತಿ. ಕಾರ್ಯಕ್ರಮ ಕಲಾಭಾರತಿ. ಕಲಾಭಾರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ಕಲಾಭಾರತಿ ಕಾರ್ಯಕ್ರಮದ ಇಂದಿನ ತಾರೆ ಯಾರು ಗೊತ್ತಾ? ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂದ್ರೆ ಕಣ್ಣಲ್ಲೇ ಮಾತಾಡೋ ಕುಡಿಕೆನ್ನೆಯ ಬೆಡಗಿ ಯಾರು ಗೊತ್ತಾ? ರಚಿತಾ ರಾಮ್. ಇಂದಿನ ಕಲಾಭಾರತಿ ಕಾರ್ಯಕ್ರಮದ ತಾರೆ ರಚಿತಾ ರಾಮ್. ಕೇಳ್ತಾ ಇರಿ 102.9 ಎಫ್ಎಂ. ರಚಿತಾ ರಾಮ್ ಬಗ್ಗೆ ಒಂದಷ್ಟು ವಿಷಯಗಳು, ಒಂದಷ್ಟು ಹಾಡುಗಳನ್ನ ಕೇಳ್ತಾ ಬರೋಣ ನಿಮ್ಮ ನೆಚ್ಚಿನ ವಿವಿಧ ಭಾರತಿ 102.9 ಎಫ್ಎಂನಲ್ಲಿ.

ಹೌದು, ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ ಕೇಳಿದ್ರೆ ಸಾಕು ನೆನಪಾಗೋದೆ ಈಗ ರಚಿತಾ ರಾಮ್ ಅವರು. ಹೌದು, ಕನ್ನಡದ ಅಪ್ಪಟ ಕನ್ನಡತಿ ಬೆಡಗಿ ರಚಿತಾ ರಾಮ್ ಅವ್ರ ಬಗ್ಗೆ ಮಾತಾಡೋಣ. ವಿವಿಧ ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾರೆ ಇವರು ಮೊದಲನೇದಾಗಿ. ನಂತರ 2013 ಬುಲ್ಬುಲ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ಈ ಒಂದು ಚಿತ್ರಕ್ಕಾಗಿ ಅವರಿಗೆ ಅತ್ಯುತ್ತಮ ಫಿಲ್ಮ್ ಫೇರ್ ಪ್ರಶಸ್ತಿಯು ಕೂಡ ಸಿಗುತ್ತೆ. ನಂತರ 2015 ರನ್ನಾ ಚಿತ್ರಕ್ಕಾಗಿ ಅವರಿಗೆ ಒಂದು ಪ್ರಶಸ್ತಿಯು ಕೂಡ, ಕನ್ನಡದ ಅತ್ಯುತ್ತಮ ನಟಿಗಾಗಿ ಫಿಲಿಂ ಫೇರ್ ವಿಮರ್ಶಕರ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಳ್ತಾರೆ. ಚಕ್ರವ್ಯೂಹ 2016 ಅದು ಕೂಡ ಬಿಡುಗಡೆಯಾಗುತ್ತೆ. ಪುಷ್ಪಕ ವಿಮಾನ, ಭರ್ಜರಿ, ಅಯೋಗ್ಯ, ಹಾಗೆ ಸೀತಾರಾಮ ಕಲ್ಯಾಣ, ನಟ ಸಾರ್ವಭೌಮ, ಆಯುಷ್ಮಾನ್ ಭವ, ಮಾನ್ಸೂನ್ ರಾಗ, ಕ್ರಾಂತಿ, ಹೀಗೆ ಹಲವಾರು ಯಶಸ್ವಿ ಚಿತ್ರಗಳ ಮೂಲಕ ಕನ್ನಡಿಗರ ಮನ ಮಾತಾಗಿರುವಂತಹ ರಚಿತಾ ರಾಮ್ ಇಂದಿನ ನಮ್ಮ ಕಲಾಭಾರತಿ ಕಾರ್ಯಕ್ರಮದ ತಾರೆ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
0: ಕಲಾಭಾರತಿ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ರಚಿತಾ ರಾಮ್ ಅವರ ಬಗೆಗಿನ ಒಂದಷ್ಟು ಮಾತು. ಮೊದಲನೇದಾಗಿ 2013 ಬುಲ್ಬುಲ್ ಚಿತ್ರದ ಮೂಲಕ ತುಂಬಾನೇ ಫೇಮಸ್ ಆಗ್ತಾರೆ, ತುಂಬಾನೇ ಜನಪ್ರಿಯರಾಗ್ತಾರೆ ನಮ್ಮ ರಚಿತಾ ರಾಮ್ ಕಾವೇರಿ ಪಾತ್ರದಲ್ಲಿ ದರ್ಶನ್ ಅವರ ಅಭಿನಯದೊಂದಿಗೆ. ಹಾಗೆ ಅಂಬರೀಷ ಚಿತ್ರದಲ್ಲಿ ದರ್ಶನ್ ಅವರೊಂದಿಗೆ ತೆರೆಯನ್ನು ಹಂಚ್ಕೊಳ್ತಾರೆ ಕರುಣಾ ಪಾತ್ರದಲ್ಲಿ, ಹಾಗೆ ದಿಲ್ ರಂಗೀಲಾ ಖುಷಿ ಪಾತ್ರದಲ್ಲಿ, ಹಾಗೆ ರನ್ನಾ ಒಂದು ಈ ಚಿತ್ರದಲ್ಲಿ ರುಕ್ಮಿಣಿ ಪಾತ್ರದಲ್ಲಿ ಅವರು ಅಭಿನಯಿಸ್ತಾರೆ. ರಥಾವರ ಈ ಚಿತ್ರದಲ್ಲಿ ವಿಶೇಷವಾಗಿ ಬಹಳ ಚಂದುಳ್ಳಿ ಚೆಲುವೆಯಾಗಿ ಕಾಣಿಸ್ಕೊಳ್ತಾರೆ ನವಮಿ ಈ ಒಂದು ಪಾತ್ರದಲ್ಲಿ, ಹಾಗೆ ಚಕ್ರವ್ಯೂಹದಲ್ಲಿ ಅಂಜಲಿ ಪಾತ್ರದಲ್ಲಿ, ಹಾಗೆ ಅತಿಥಿ ಪಾತ್ರಗಳನ್ನು ಕೂಡ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಜಗ್ಗುದಾದ, ಹಾಗೆ ಮುಕುಂದ ಮುರಾರಿ ಆಗಿರಬಹುದು, ಇನ್ನು ಪುಷ್ಪಕ ವಿಮಾನ ಈ ಒಂದು ಚಿತ್ರದಲ್ಲಿ, ಭರ್ಜರಿ ಚಿತ್ರದಲ್ಲಿ ಬಹಳ, ಈ ಭರ್ಜರಿ ಚಿತ್ರದಲ್ಲಂತೂ ಗೌರಿಯ ಪಾತ್ರದಲ್ಲಿ ಅತ್ಯದ್ಭುತವಾದಂತಹ ಅಭಿನಯ ಅಂತಲೇ ಹೇಳಬಹುದು. ಇನ್ನು ಅಯೋಗ್ಯ ಚಿತ್ರವಂತೂ ಏಳು ಮಾಡಿಸಿದಂತಹ ಜೋಡಿ, ಈಗಷ್ಟೇ ಹಾಡು ಕೇಳ್ಕೊಂಡು ಬಂದ್ವಿ. ಈ ಹಾಡಂತೂ ಎಲ್ಲೆಡೆ ತುಂಬಾ ಸಿಕ್ಕಾಪಟ್ಟೆ ಹಿಟ್, ಸೂಪರ್ ಹಿಟ್ ಆಯಿತು. ಹಾಗೆ ವಿಶೇಷ ಪಾತ್ರದಲ್ಲಿ ದಿವಿಲನ್ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ, ಹಾಗೆ ಸೀತಾರಾಮ ಕಲ್ಯಾಣ ಚಿತ್ರದಲ್ಲಿ ಗೀತಾ ಪಾತ್ರದಲ್ಲಿ, ನಟ ಸಾರ್ವಭೌಮ ಚಿತ್ರದಲ್ಲಿ ಸಾಕ್ಷಿ ಪಾತ್ರದಲ್ಲಿ, ಹಾಗೆ ರುಸ್ತುಂ, ಭರಾಟೆ, ಆಯುಷ್ಮಾನ್ ಭವ, ಇನ್ನು ಲವ್ ಯು ರಚ್ಚು ಚಿತ್ರದಲ್ಲಂತೂ ಬಹಳ ಅದ್ಭುತ ಕಾಣಿಸ್ಕೊಂಡಿದ್ದಾರೆ ನಮ್ಮ ರಚ್ಚು. ಇನ್ನು ಏಕಲವ್ಯ ಚಿತ್ರದಲ್ಲಿ ಸ್ವಾತಿ ಪಾತ್ರದಲ್ಲಂತೂ ಅದ್ಭುತವಾದಂತಹ ನಟನೆ, ವಿಶೇಷ ಪಾತ್ರದಲ್ಲಿ ಜೇಮ್ಸ್ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ನಮ್ಮ ಡಾಲಿಯವರ ಜೊತೆ ಮಾನ್ಸೂನ್ ರಾಗ ಚಿತ್ರದಲ್ಲಿಯೂ ಒಂದು ವಿಶೇಷವಾದಂತಹ ಒಂದು ಅಭಿನಯವನ್ನು ಅವರು ನೀಡಿದ್ದಾರೆ. ಇನ್ನು ಕ್ರಾಂತಿ ಚಿತ್ರದಲ್ಲಿ ವೀರಂ, ಹಾಗೆ ಮ್ಯಾಟ್ನಿ, ಸಂಜು ವೆಡ್ಸ್ ಗೀತಾ ಭಾಗ 2 ಚಿತ್ರದಲ್ಲೂ ಕೂಡ ಅತ್ಯದ್ಭುತವಾದಂತಹ ಅಭಿನಯ ಇವರದು. ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರ ಮನ ಮನಸ್ಸನ್ನು ಗೆದ್ದಿರುವಂತಹ ಅತ್ಯದ್ಭುತ ಕನ್ನಡಿಗರ ಒಂದು ಜನಪ್ರಿಯ ಬೇಡಿಕೆಯ ನಟಿ ಅಂದರೆ ಅದು ರಚಿತಾ ರಾಮ್.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಲ್ಯಾಂಡ್ ಲಾರ್ಡ್ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಈ ಒಂದು ಚಿತ್ರದಲ್ಲಂತೂ ರಚಿತಾ ರಾಮ್ ಅತ್ಯದ್ಭುತವಾಗಿ ನಟನೆ ಮಾಡಿದ್ದಾರೆ. ಒಂದು ಗಟ್ಟಿ ಮಹಿಳೆಯ ಪಾತ್ರದಲ್ಲಿ ಅದೆಷ್ಟು ಅದ್ಭುತವಾಗಿ ಒಂದು ಅಭಿನಯ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಅವ್ರಿಗೊಂದು ಸಲಾಂ. ಹೀಗೆ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ರಚಿತಾ ರಾಮ್. ಸುಮಾರು 40 ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಒಂದು ಚಲನಚಿತ್ರ ರಂಗಕ್ಕೆ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿದ್ದಾರೆ. ರಚಿತಾ ರಾಮ್ ಅವರಿಗೆ ಇನ್ನು ಸಾಕಷ್ಟು ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ಈ ಮೂಲಕ ಎಲ್ಲ ಕೇಳುಗರ ಪರವಾಗಿ ಅವರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಹಾರೈಸೋಣ.

ಹಲವಾರು ಪ್ರಶಸ್ತಿಗಳು, ಸನ್ಮಾನ, ಬಹುಮಾನ, ಬಿರುದುಗಳನ್ನು ಅವರು ಮುಡಿಗೇರಿಸಿಕೊಂಡಿದ್ದಾರೆ. ರಜಿತಾ ರಾಮ್ ಅವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಹಾಡಿನ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಇದು ಕಲಾಭಾರತಿ ಕಾರ್ಯಕ್ರಮ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಲುಪಿಸಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನವ ತಂತ್ರಜ್ಞಾನ ಹಾಗೂ ನವ ಮಾಧ್ಯಮಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಿದೆ ಎಂದು ನೂತನ ಆಯುಕ್ತ ಎಂಎನ್ ಅನುಚೇತ್ ತಿಳಿಸಿದ್ದಾರೆ. ವಾರ್ತಾ ಇಲಾಖೆಯ ನೂತನ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾ ವಾರ್ತಾಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಮಾಸಿಕ ಪತ್ರಿಕೆಗಳಾದ ಜನಪದ ಹಾಗೂ ಮಾರ್ಚ್ ಆಫ್ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಕೈಪಿಡಿಯಂತಿವೆ ಎಂದರು. ತುಂಗಭದ್ರಾ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ತುಂಗಭದ್ರಾ ಜಲಾಶಯದಲ್ಲಿ ಇದುವರೆಗೆ ಸಂಗ್ರಹವಿರುವ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸುವಂತೆ ಸರ್ಕಾರ ಆದೇಶಿಸಿದೆ. ಈ ಹಿನ್ನೆಲೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸುವಂತೆ ತುಂಗಭದ್ರಾ ಯೋಜನಾ ವೃತ್ತದ ಅಧೀಕ್ಷಕ ಅಭಿಯಂತರ ಎಸ್ಬಿ ಮಲ್ಲಿಗವಾಡ ಕೋರಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದು ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ 28 ಕೆರೆಗಳಿಗೆ ನೀರು ತುಂಬಿಸುವ 153.76 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಚಾಲನೆ ನೀಡಿದರು. ಕೊಪ್ಪಳ ಜಿಲ್ಲೆ ತಳಕಲ್ನಲ್ಲಿ ತೊಗರಿ ಬೆಳೆ ಸುಧಾರಿತ ಬೇಸಾಯ ಕುರಿತ ಒಂದು ದಿನದ ತಾಂತ್ರಿಕ ಕಾರ್ಯಾಗಾರದಲ್ಲಿ ಕೃಷಿ ಪಂಡಿತ ಶರಣಬಸಪ್ಪ ಪಾಟೀಲ್ ಮಾಹಿತಿ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೆಂಪು ಮೆಣಸಿನಕಾಯಿ ಮತ್ತು ಈರುಳ್ಳಿ ಬೆಳೆಗಳನ್ನು ವಿಮೆ ಯೋಜನೆಯಡಿ ಒಳಪಡಿಸಲಾಗಿದೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಳ್ಳಲು ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೃಷಿ, ವ್ಯಾಪಾರ ಹಾಗೂ ಸೇವಾ ವಲಯಗಳಲ್ಲಿ ಉದ್ಯಮ ಆರಂಭಿಸುವವರಿಗೆ 20 ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಒದಗಿಸುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪಿಎಂಎಂವೈ ಯಶಸ್ವಿಯಾಗಿ ಜಾರಿಯಲ್ಲಿದೆ. ಜಿಲ್ಲೆಯಲ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 2,36,635 ಫಲಾನುಭವಿಗಳಿಗೆ 2,727 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ.
2: ಪಿಎಂಎಂವೈ ಅಂತ ಅಂದ್ರೆ ಪ್ರಧಾನ ಮಂತ್ರಿಗಳ ಮುದ್ರಾ ಯೋಜನೆ. ಈ ಮುದ್ರಾ ಯೋಜನೆ ಅಂತ ಹೇಳಿದ್ರೆ ಈ ಸಣ್ಣ ಬಿಸ್ನೆಸ್ ಮಾಡೋರಿಗೆ 4 ಕ್ಯಾಟಗರಿಗಳಲ್ಲಿ ಬ್ಯಾಂಕ್ ನಲ್ಲಿ ಕೊಡುವಂತದ್ದು ಸಾಲ. ಕಳೆದ ಹಣಕಾಸು ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 2025 ಮಾರ್ಚ್ 2026 92,204 ಜನಕ್ಕೆ 1,402 ಕೋಟಿಗಳಷ್ಟು ನಾವು ಸಾಲ ವಿತರಣೆ ಮಾಡಿದೀವಿ. ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸಣ್ಣ ವ್ಯಾಪಾರ ಮಾಡಿರುವಂತವ್ರು ಆಗಿರ್ಬೋದು ಅಥವಾ ಹೋಟೆಲ್ ಬಿಸ್ನೆಸ್ ಮಾಡುವಂತವ್ರು ನೀವು ಬ್ಯಾಂಕ್ ಗಳಿಗೆ ಅಪ್ರೋಚ್ ಮಾಡಿಕೊಂಡು ಅಥವಾ ಇಲ್ಲಾಂದ್ರೆ ಜನಸಮರ್ಥ ಪೋರ್ಟಲ್ ಅಂತ ಇರ್ತದೆ, ಜನಸಮರ್ಥ ಪೋರ್ಟಲ್ ನಲ್ಲಿ ನಿಮ್ಮ ಸಾಲದ ಖಾತೆ ಮತ್ತೆ ಸಾಲದ ಬ್ಯಾಂಕ್ ಗೆ ಸಂಬಂಧಪಟ್ಟಿದ್ದಾಗೆ ನೀವು ಅಪ್ಲೋಡ್ ಮಾಡಿಕೊಂಡ್ರೆ ಬ್ಯಾಂಕ್ಗಳಲ್ಲಿ ಅದು ಸಾಲ ಸಿಗುತ್ತೆ. ಸೊ ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊಂಡು.
1: 12ನೇ ಶತಮಾನದಲ್ಲಿ ಶರಣರು ತಾಳೆಗರಿ ಓಲೆಗರಿಗಳಲ್ಲಿ ಬರೆದಿಟ್ಟಿದ್ದ ವಚನಗಳನ್ನು ತಮ್ಮ ಕಷ್ಟಕಾಲದಲ್ಲೂ ಊರೂರು ಅಲೆದು ಸಂಗ್ರಹಿಸಿದ ಕೀರ್ತಿ ಡಾ ಫಗು ಹಳಕಟ್ಟಿ ಅವರಿಗೆ ಸಲ್ಲುತ್ತದೆ ಎಂದು ವಿಧಾನ ಪರಿಷತ್ ಶಾಸಕ ಎಸ್ ವಿ ಸಂಕನೂರ್ ಹೇಳಿದ್ದಾರೆ. ಗದಗ ಜಿಲ್ಲಾಡಳಿತ ಭವನದಲ್ಲಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ವಾಸಿಸುವ ಜನರಿಗೆ ಮಾತ್ರ ಗೃಹಜ್ಯೋತಿ ಯೋಜನೆ ಅನ್ವಯವಾಗಲಿದ್ದು ಹೊರ ರಾಜ್ಯದಿಂದ ಬಂದು ವಾಸವಿರುವ ಜನರಿಗೆ ಯೋಜನೆಯ ಲಾಭವನ್ನು ನೀಡಲು ಸಾಧ್ಯವಿಲ್ಲ ಎಂದು ಹುಬ್ಬಳ್ಳಿ ಹೆಸ್ಕಾಂ ನಿಗಮದ

0: ಅಧ್ಯಕ್ಷ ಸೈಯದ್ ಅಜ್ಜಂಪೀರ್ ಖಾದ್ರಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾಂವಿಯಲ್ಲಿ ಇಂದು ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಳೆದ 3 ವರ್ಷಗಳಿಂದ ಬಡ ಜನತೆಗೆ ಹೊರೆಯಾಗದಂತೆ ಸರ್ಕಾರ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುತ್ತಿದೆ ಎಂದರು. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 14 ಅಡಿ ಎತ್ತರದ ಭವ್ಯ ಮೂರ್ತಿ 1,35,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು, ನಾಡಿದ್ದು 5ನೇ ತಾರೀಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನಾವರಣಗೊಳಿಸಲಿದ್ದಾರೆ ಎಂದು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯ ಕಳೆದ ಜೂನ್ ತಿಂಗಳಲ್ಲಿ ಸರಕು ಸಾಗಣೆಯಲ್ಲಿ ದಾಖಲೆ ಮಟ್ಟದ ಪ್ರಗತಿ ಸಾಧಿಸಿದೆ. 4.18 ಮಿಲಿಯನ್ ಟನ್ ಸರಕು ಸಾಗಣೆ ಮಾಡಿದ್ದು ಕಳೆದ ಅವಧಿಗಿಂತ ಶೇಕಡ 5.2% ಹೆಚ್ಚಾಗಿದೆ. ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯ ಈ ತಿಂಗಳ 7ನೇ ತಾರೀಕಿನವರೆಗೆ ಸಸ್ಯಸಂತೆ ಹಾಗೂ ತೋಟಗಾರಿಕೆ ಮುಂಗಾರು ಅಭಿಯಾನ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.
2: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಭಾಷಣ ರೂಪಾ ಕುಲಕರ್ಣಿ ಅವರಿಂದ.
3: ಕೋಲ ಕೋಲನ್ನಿ ಕೋಲ ಮುತ್ತಿನ ಕೋಲೆನ್ನಿ ಮುತ್ತಿನ ಕೋಲ ಕಾಲ ಕಾಲಕ್ಕೆ ಸುಭದ್ರೆಯ ಮನ ಕಳೆದು ನಾಚಿಸಿ ನಗುತ್ತಲೇ ಬನ್ನಿ. ಕೋಲ ಕೋಲನ್ನಿ ಕೋಲ ಮುತ್ತಿನ ಕೋಲೆನ್ನಿ ಮುತ್ತಿನ ಕೋಲ ಕಾಲ ಕಾಲಕ್ಕೆ ಸುಭದ್ರೆಯ ಮನ ಕಳೆದು ನಾಚಿಸಿ ನಗುತ್ತಲೇ ಬನ್ನಿ. ಸುವಿ ಸತ್ಯ ಭಾವೆ ಸುವಿ ಸುವಿ ರುಕ್ಮಿಣಿ ದೇವಿ ಸುವಿ ಸುವಿ ಕೃಷ್ಣರಾಯ ಸುವಿ ಎಂದರು. ಸುವಿ ಸತ್ಯ ಭಾವೆ ಸುವಿ ಸುವಿ ರುಕ್ಮಿಣಿ ದೇವಿ ಸುವಿ ಸುವಿ ಕೃಷ್ಣರಾಯ ಸುವಿ ಎಂದರು. ಮುಯ್ಯ ತಂದು ದ್ರೌಪದಿ ಸಯ್ಯ ಸಯ್ಯ ಎನಿಸಿಕೊಂಡು ಕೈಯ ಹೊಯ್ದು ನಗುತ್ತ ಕೃಷ್ಣ ಸುವಿ ಎಂದರು. ಮುಯ್ಯ ತಂದು ದ್ರೌಪದಿ ಸಯ್ಯ ಸಯ್ಯ ಎನಿಸಿಕೊಂಡು ಕೈಯ ಹೊಯ್ದು ನಗುತ್ತ ಕೃಷ್ಣ ಸುವಿ ಎಂದರು. ಈ ಕೋಲಾಟದ ಹಾಡು ಸುವಿ ಹಾಡುಗಳನ್ನು ಯಾರು ರಚಿಸಿದರು, ಈ ಪರಂಪರೆ ಯಾವ ರೀತಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ನೋಡೋಣ. ನಮ್ಮ ಕನ್ನಡ ನಾಡಿನೊಳಗೆ ಜನಪದ ಸಾಹಿತ್ಯದ ನಂತರ ಮನೆ ಮನೆಯೊಳಗೆ ಪ್ರಚಲಿತವಾದ ಸಾಹಿತ್ಯ ಅಂದ್ರೆ ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. ಶರಣ ಸಾಹಿತ್ಯದೊಳಗೆ ವಚನಗಳಿಗೆ ಪ್ರಾಮುಖ್ಯತೆ ದೊರೆತರೆ ದಾಸ ಸಾಹಿತ್ಯದೊಳಗೆ ಕೀರ್ತನೆಗಳು ಉಗಾಭೋಗಗಳು ಸುಳಾದಿಗಳು ಮುಖ್ಯ ಅದು. ಇನ್ನು ಹರಿದಾಸ ಸಾಹಿತ್ಯದ ಬಗ್ಗೆ ನೋಡ್ಲಾಗಿ ಈ ಸಾಹಿತ್ಯದ ಆಕರಗಳಂದ್ರೆ ಉಪನಿಷತ್ತು ಪುರಾಣ ಇತಿಹಾಸ ಸರ್ವ ಮೂಲ ಪಂಚರಾತ್ರಾಗಮದಂತಹ ಗ್ರಂಥಗಳ ಜೊತೆ ಜೊತೆಗೆ ಲೋಕರೂಢಿ ನೀತಿಗಳು ಮುಂತಾದವುಗಳು ಅಂತ ಹೇಳಬಹುದು. ದಾಸ ಸಾಹಿತ್ಯದ ರಚನೆಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ದೊರೆತಿದ್ದು ಆಚಾರ್ಯ ಮಧ್ವರಿಂದ. ಮುಂದೆ ಅವರ ನಂತರ ಅನೇಕ ಯತಿವರ್ಯರಿಂದ ಹಾಗೂ ಶ್ರೇಷ್ಠ ಹರಿದಾಸ ವರಣ್ಯರಿಂದ ಈ ಪರಂಪರೆ ಮುಂದುವರಿಯಿತು. ಹರಿದಾಸ ವರಣ್ಯರಂತೆ ಅನೇಕ ಹರಿದಾಸ ಮಹಿಳೆಯರು ಸಹ ಈ ನಿಟ್ಟಿನೊಳಗೆ ಮುಂದುವರೆದು ದಾಸ ಸಾಹಿತ್ಯಕ್ಕೆ ಅಮೋಘವಾದ ಕೊಡುಗೆಯನ್ನು ನೀಡಿದರು. ಇಂದಿನವರೆಗೂ ಸುಮಾರು 300 ಕ್ಕೂ ಹೆಚ್ಚು ಹರಿದಾಸ ಮಹಿಳೆಯರು ದಾಸ ಸಾಹಿತ್ಯಕ್ಕೆ ತಮ್ಮ ಔಚಿತ್ಯಪೂರ್ಣ ಕಾಣಿಕೆಯನ್ನು ನೀಡ್ಯಾರ. ಈಗ ನಾವು ಎಲ್ಲ ಹರಿದಾಸ ಮಹಿಳೆಯರಲ್ಲಿ ಪ್ರಥಮ ಹರಿದಾಸ ಮಹಿಳೆ ಎನಿಸಿದ ಗಲಗಲಿ ಅವ್ವನವರ ಜೀವನ ಸಾಧನೆ ಹಾಗೂ ಅವರ ಕೃತಿಗಳ ಪಕ್ಷಿ ನೋಟದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಯಲು ಪ್ರಯತ್ನಿಸೋಣ. ವಿದ್ವಾಂಸರ ಅಭಿಪ್ರಾಯದಂಗ ಅವನವರ ಕಾಲ ಸುಮಾರು 1650 ರಿಂದ 1770. ಆ ಸಮಯದೊಳಗ ಹರಿದಾಸ ವರಣ್ಯರು ರಚಿಸಿದ ಕೀರ್ತನೆಗಳು ಬಹಳಷ್ಟು ಪ್ರಚಲಿತವಾದರೂ ಮಹಿಳೆ ಎನ್ನುವ ಕಾರಣಕ್ಕೋ ಏನೋ ಅವ್ವನವರು ರಚಿಸಿದ ಕೃತಿಗಳು ಬೆಳಕನ್ನೇ ಕಾಣಲಿಲ್ಲ. ಅದು ಕೇವಲ ತೋಂಡಿ ಸಾಹಿತ್ಯವಾಗಿ ಅಂದರೆ ಹೆಂಗಸರ ಬಾಯಿಯಿಂದ ಬಾಯಿಗೆ ಬಂದಿವೆ ಹೊರತು ಕಾಗದದೊಳಗೆ ಮೂಡಲಿಲ್ಲ. ಅವರ ಶಿಷ್ಯ ಭಾಗಮ್ಮ ಅವರ ಕೀರ್ತನೆಗಳೆಲ್ಲವನ್ನೂ ಒಂದು ಸೀರೆಯೊಳಗೆ ಬರೆದಿಟ್ಟಿದ್ಲಂತ. ಆದ್ರೆ ಆ ಸೀರೆ ನೀರಿಗೆ ಬಿದ್ದಾಗ ಆ ಕೀರ್ತನೆಗಳೆಲ್ಲ ಅಳಿಸಿ ಹೋದವು ಅಂತ ಮುಂಬೈಯಲ್ಲಿದ್ದ ಒಬ್ಬ ವೃದ್ಧ ಮಹಿಳೆ ಹೇಳ್ತಿದ್ರು ಅಂತ ಹೇಳಾಗ್ತದೆ. ಇನ್ನು ಇತ್ತೀಚೆಗೆ ನಡೆಸಿದ

ಸಂಶೋಧನೆಯಿಂದ ಹಾಗೂ ಕ್ರಿಸ್ತಶಕ 1927 ಬೆಳಗಾವಿಯ ರಾಮತತ್ವ ಪ್ರಕಾಶನದ ಶಂಕರ್ ಅಬಾಜಿ ಸಾವಂತ್ ಅವರ ಬಾಳಬೋಧ ಲಿಪಿಯೊಳಗ ಇವರ ಮುಯ್ಯಾದ ಹಾಡುಗಳ ಪ್ರಥಮ ಭಾಗ ಪ್ರಕಟಿಸಿದ್ರಂತ. ಮುಂದೆ ಪಂಡ್ರಿನಾಥಾಚಾರ್ ಗಲ್ಗಲಿಯವರು ಸಂಗ್ರಹಿಸಿದ ಮಧ್ವ ವಾಂಗ್ಮಯ ತಪಸ್ವಿಗಳು ಈ ಗ್ರಂಥದೊಳಗ ಅವನವರನ್ನು ಕುರಿತು ಅಲ್ಪ ಸ್ವಲ್ಪ ಪರಿಚಯ ಮಾತ್ರ ಸಿಕ್ತು. ಆದರೆ 2011 ಹಣಮಂತ ತಾಸ್ಗಾಂವ್ಕರ್ ಅವರು ಬರೆದು ಪ್ರಕಟಿಸಿದ ಪ್ರಥಮ ಹರಿದಾಸ ಮಹಿಳೆ ಗಲ್ಗಲಿ ಅವನವರು ಎನ್ನುವ ಪುಸ್ತಕದೊಳಗೆ ಮಾತ್ರ ಅವನವರ ಜೀವನ ಮತ್ತು ಕೃತಿಗಳ ಬಗ್ಗೆ ಬಹಳಷ್ಟು ಲಭ್ಯವಾಗ್ಯದ. ಆದರೂ ಸಹಿತ ಪೂರ್ಣ ಪ್ರಮಾಣದಲ್ಲಿ ದೊರೆತಿಲ್ಲ. ಹೀಗಾಗಿ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಅಗತ್ಯ ಇದೆ ಅಂತ ಹೇಳಬಹುದು. ನವಲಿ ಭೋಗಾಪುರೇಶನ ಅರ್ಚಕ ಕುರ್ಮಾಚಾರ್ಯರ ಮಗಳಾದ ರಮಾ 12 ಬಾಲೆ. ಈಕೆ ನಮ್ಮ ಕಥಾನಾಯಕಿ. ಈ ರಮಾ 95 ಗಲ್ಗಲಿಯ ಮುದ್ಗಲಾಚಾರ್ಯನ್ನು ಮದುವೆಯಾದ್ಲು. ಮದುವೆಯಾಗಿ ಮುಂದೆ ಒಂದೇ ವಾರದೊಳಗ ಗಲ್ಗಲಿ ಆಚಾರ್ಯರು ಹರಿಪಾದ ಸೇರಿದರು. ಆಗ 12 ಪುಟ್ಟ ಬಾಲೆ ರಮಾ ವಿಧವೆ. ತಮಗಿಂತ ಹಿರಿಯರಾದ ಮಲಮಕ್ಕಳ ಜೊತೆಗೆ ಇದ್ದು ಅವರಿಗೆ ಅಡುಗೆ ಮಾಡಿ ಬಡಿಸುತ್ತಾ ಅವರಿಂದಲೇ ವೇದೋಪನಿಷತ್ತುಗಳ ಶ್ರವಣ ಮಾತ್ರದಿಂದ ಆಧ್ಯಾತ್ಮ ವಿದ್ಯೆಯನ್ನು ಕಲಿತು ಶ್ರೇಷ್ಠ ಪಂಡಿತೆಯಾಗಿ ಸ್ತ್ರೀ ಕುಲಕ್ಕೆ ಮಾದರಿ ಆಗಿದ್ದು ಇದು ಒಂದು ದೊಡ್ಡ ಒಂದು ವಿಷಯ ಅಂತ ಹೇಳ್ಬೋದು. ಅಲ್ಲದೆ ತಮ್ಮ ಮಕ್ಕಳು ಮತ್ತು ಶಿಷ್ಯರ ಜೊತೆಗೆ ದೇಶದೆಲ್ಲೆಡೆ ಸಂಚರಿಸಿ ಅನೇಕ ವಾಕ್ಯಾರ್ಥಗಳನ್ನು ಸೋಲಿಸಿದರು. ಅದಲ್ಲದೆ ಎಲ್ಲಿ ಹೋಗ್ತಿದ್ರು ಅಲ್ಲೆಲ್ಲ ಅವರು ತಮ್ಮ ಪುರಾಣ ಪ್ರವಚನಗಳನ್ನು ನೀಡ್ತಿದ್ರು. ಹೀಗೆ ಅನೇಕ ಪ್ರಶಸ್ತಿ ಸನ್ಮಾನಗಳನ್ನು ಅವರು ದೊರಕಿಸ್ಕೊಂಡ್ರು ಅನ್ನೋದು ಅವರ ಜೀವನಕ್ಕೆ ಹಿಡಿದ ಕನ್ನಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವರು ರಮಿಯರಸ, ರಮೇಶ, ರಾಮೇಶ ಹಿಂಗ ವಿಧ ವಿಧದ ಅಂಕಿತಗಳಿಂದ ಬರೆದ ತಮ್ಮ ಕೃತಿಗಳನ್ನು 1695 ಮೇ 22 ಅಂದರೆ ಗಲ್ಗಲಿ ಮತ್ತು ಶೂರ್ಪಾಲಿಯಲ್ಲಿ ಒಂದು ವಾರದವರೆಗೆ ನಡೆಯುವ ಆಗಿ ಹುಣ್ಣಿಮೆ ಉತ್ಸವದ ಸಮಯದೊಳಗ ಬಲ್ಲಿದ ಗುರುಗಳಿಗೆ ಎಲ್ಲ ಹಿರಿಯರಿಗೆ ಎರಗಿ ಬಲ್ಲಷ್ಟು ತತ್ವ ರಚಿಸಿದೆ. ಬಲ್ಲಿದ ಗುರುಗಳಿಗೆ ಎಲ್ಲ ಹಿರಿಯರಿಗೆ ಎರಗಿ ಬಲ್ಲಷ್ಟು ತತ್ವ ರಚಿಸಿದೆ. ಭಾವ ಸಂವತ್ಸರದ ಜ್ಯೇಷ್ಠ ಪಂಚಮಿ ತಿಥಿ ಶ್ರೇಷ್ಠವಾಗಿದ್ದ ಬುಧವಾರ ಈ ಕವನ ಪಾವನವಾದ ಚರಿತೆ ರಚಿಸಿದೆ ದೇವ ಮಧ್ವೇಶ ಕೊಳ್ಳು. ಅಂತ ಹೇಳ್ತಾ ಶ್ರೀಕೃಷ್ಣನಿಗೆ ತಮ್ಮ ಕೃತಿಗಳನ್ನು ಅರ್ಪಿಸಿದರು ಅಂತ ಹೇಳಲಾಗ್ತದೆ. ಇನ್ನು ಇವರ ಸಾಧನೆ ಮತ್ತು ಕೃತಿಗಳೆಡೆಗೆ ದೃಷ್ಟಿ ಹಾಯಿಸಲಾಗಿ 266 ಮುಯ್ಯಾದ ಹಾಡುಗಳು, ಸೇತು ಬಂಧನದ ಹಾಡು, ಜೋಗುಳ ಹಾಡು, ಕೋಲಾಟದ ಹಾಡುಗಳು, ಅಲಂಕಾರ ತಾರತಮ್ಯದ ಹಾಡುಗಳು ಮುಂತಾದವುಗಳು ನಮಗೆ ಲಭ್ಯವಾಗಿವೆ. ಇವರ ಕೃತಿಗಳಲ್ಲಿ ಏನಿದೆ ಅಂದರೆ ಗಹನವಾದ ವಿಚಾರಗಳು, ವೇದೋಪನಿಷತ್ತುಗಳಲ್ಲಿ ಅಡಕವಾಗಿರುವ ಗೂಢ ತತ್ವಗಳು, ವೇದ ಶಾಸ್ತ್ರ ಪುರಾಣ ಭಾಗವತ ಭಾರತದ ಮಹಾಭಾರತದ ಸಾರದ ಮತ್ತು ತಮ್ಮ ಪಾಂಡಿತ್ಯದ ಅನುಭವಗಳ ಮೂಲಕ ದೊರೆತ ನೀತಿ ಸುಧೈ ಶುದ್ಧಾಂತಕರಣ ಹರಿಭಕ್ತಿ ಜೊತೆ ಜೊತೆಗೆ ಶೃಂಗಾರ ಹಾಸ್ಯ ಹಾಗೂ ಕರುಣಾರಸಗಳು ಇವರ ಕೃತಿಯ ಹೂರಣವಾಗಿವೆ. ಇವರ ಕೀರ್ತನೆಗಳಲ್ಲಿ ಗೇಯತೆಯೂ ಇದೆ. ಆದ್ದರಿಂದಲೇ ಅವು ತಲೆಮಾರುಗಳಿಂದ ಬಾಯಿಂದ ಬಾಯಿಗೆ ದಾಟಿಸುತ್ತಾ ಇಲ್ಲಿಯವರೆಗೂ ಉಳಿದುಕೊಂಡು ಬಂದಿವೆ ಅಂತ ಹೇಳಲಾಗ್ತದೆ. ಗಲ್ಗಲಿ ಅವನವರು ಪ್ರತಿವಾದಿಗಳೊಡನೆ ವಾದ ಮಾಡಿ ಜಯಿಸುತ್ತಿದ್ದರೆನ್ನುವ ವಿಷಯ ಮೇಲೆ ತಿಳಿಸಿದ್ದೀವಿ. ಅಂಥ ಒಂದು ಉದಾಹರಣೆಯನ್ನು ಈಗ ನಾವು ನೋಡಲಾಗಿ ಒಂದು ಸಲ ಪುಣೆಯೊಳಗೆ ಪೇಶ್ವೆ ಬಾಜಿರಾವ್ ಮಹಾರಾಜರ ಆಸ್ಥಾನದೊಳಗ ಉತ್ತರದ ಮತ್ತು ದಕ್ಷಿಣದ ಪಂಡಿತರ ಮಧ್ಯದೊಳಗ ಕೋಟಿ ಪ್ರಮೇಯದ ಬಗ್ಗೆ ವಾಕ್ಯಾರ್ಥ ಏರ್ಪಡಿಸಲಾಗಿತ್ತು. ಆ ಸಭೆಯೊಳಗ ಅವನವರು ತಮ್ಮ ಮಕ್ಕಳೊಂದಿಗೆ ದಕ್ಷಿಣದ ಪಂಡಿತರಾಗಿ ಭಾಗವಹಿಸಿ ಉತ್ತರದ ಪಂಡಿತರೊಡನೆ ಕೋಟಿ ಪ್ರಮೇಯದ ಬಗ್ಗೆ ವಾದ ಮಾಡಿದ್ರಂತ. ಕೋಟಿ ಪ್ರಮೇಯ ಅಂದ್ರೆ ಇದು ಸಂಖ್ಯಾವಾಚಕ ಅಲ್ಲ. ಕೋಟಿ ಪ್ರಮೇಯ ಅಥವಾ ಕೋಟಿ ಕ್ರಮ ಅಂದ್ರೆ ಎದುರಾಳಿಗಳು ಕೇಳಿದ ಪ್ರಶ್ನೆಗಳಿಗೆ ಕ್ರಮವಾಗಿ ತರ್ಕಶಾಸ್ತ್ರ, ತತ್ವಶಾಸ್ತ್ರ ಮತ್ತು ನ್ಯಾಯಶಾಸ್ತ್ರಕ್ಕನುಗುಣವಾಗಿ ನಿದರ್ಶನಗಳೊಂದಿಗೆ ಸಮರ್ಥನೆ ಮಾಡಬೇಕು. ಅಂತಹ ಒಂದು ಸಭೆಯೊಳಗ ಅವನವರು ತಮ್ಮ ಮಕ್ಕಳೊಂದಿಗೆ ಜೊತೆ ಸೇರಿ ವಾದ ಮಾಡಿ ವಿಜಯ ಸಾಧಿಸಿದ್ರಂತೆ. ಆಗ ಪೇಶ್ವೆ ಮಹಾರಾಜರು ಇವರಿಗೆ ಸನ್ಮಾನ ಮಾಡಿದ್ದಲ್ಲದೆಯೇ ವರ್ಷಾಸನವನ್ನು ಹಾಕಿಕೊಟ್ಟ ನಿದರ್ಶನ ಬಿಜಾಪುರ್ ಜಿಲ್ಲೆಯ ಬೀಳಗಿ ಟ್ರೆಜರಿಯೊಳಗೆ ಅದ ಅಂತ ಹೇಳಲಾಗ್ತದೆ. ಅಲ್ಲದೆ ಸ್ವಾತಂತ್ರ್ಯ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆಯ ನಂತರ

ಆ ಎಲ್ಲ ಕಾಗದ ಪತ್ರಗಳು ಮಹಾರಾಷ್ಟ್ರದ ಪುಣೆಯ ಪೂರ್ವೇತಿಹಾಸ ಆಡಳಿತ ಮಂಡಳಿ ವಶದಲ್ಲಿ, ಅಂದರೆ ಪುಣೆಯ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಇವೆ ಅಂತಲೂ ಹೇಳಲಾಗ್ತದೆ. ಆ ಸನ್ನದು ನಮಗೆ ಸಿಗದೇ ಇದ್ದರೂ ಸಹಿತ 1771 ಅವನವರ ಮೊಮ್ಮಗನು ಅಥವಾ ಮರಿಮೊಮ್ಮಗನು ಬಾಳಾಚಾರ್ಯರು ಅಂತಿದ್ರು, ಅವರಿಗೆ ದೊರೆತ ವೇದಶಾಸ್ತ್ರ ಸಂಪನ್ನ ರಾಜಶ್ರೀ ಬಾಳಾಚಾರ್ಯ ಸ್ವಾಮೀಜಿ ಚರಣ ಸೇವಿಸಿ ಆಜ್ಞಾಧಾರಕ ದೇಸಾಯಿ ಪರ್ಗಣ್ ಗಲ್ಗಲಿ ಸುರಸನ 1171 ಯಜ್ಞಯಾಗಾದಿಗಳನ್ನು ಮಾಡಿಕೊಂಡು ಸುಖವಾಗಿದ್ದು ಆಶೀರ್ವದಿಸುವುದಕ್ಕಾಗಿ ವಂಶ ಪಾರಂಪರಿಕವಾಗಿ ಮುನ್ನಡೆಯುವಂತೆ ಬರೆದುಕೊಟ್ಟದ್ದು ತಾರೀಖ್ 15 ಅಂದರೆ ಕ್ರಿಸ್ತಶಕ 1771 ಸನ್ನದು. ಇದನ್ನು ನೋಡಿದಾಗ ಅವನವರಿಗೆ ನೀಡಿದ ವರ್ಷಾಸನವನ್ನೇ ಮುಂದುವರಿಸಿದ್ದು ಎನ್ನುವ ವಿಷಯ ತಿಳಿಯುತ್ತದೆ. ಈ ವಿಷಯ ತಿಳಿದಾಗ ಅವನವರ ಹಿರಿಮೆ ಗರಿಮೆಯ ಅರಿವು ಉಂಟಾಗಿ ಮನ ಮುದಗೊಳ್ಳುತ್ತದೆ. ಹಿಂಗೆ ಮತ್ತೊಂದು ಸಲ ಸಂಚಾರ ಸಮಯದೊಳಗೆ ತಮ್ಮ ಶಿಷ್ಯರೊಡನೆ ಅವನವರು ಮೈಸೂರಿನ ಆಂಜನೇಯ ದೇವಸ್ಥಾನದೊಳಗೆ ತಂಗಿದ್ರಂತೆ. ಅಲ್ಲಿ ಆಂಜನೇಯ ದೇವಸ್ಥಾನದ ಮುಂದೆ ಭಾಗವತದಲ್ಲಿ ಇರ್ತಕ್ಕಂಥ ಆಂಜನೇಯನನ್ನು ರಂಗೋಲಿಯಲ್ಲಿ ಬಿಡಿಸಿದ್ರಂತೆ. ಅದನ್ನು ಆ ಮಹಾರಾಜರ ಪುರೋಹಿತರು ಅದನ್ನು ನೋಡಿ ಬಹಳ ಆಶ್ಚರ್ಯಚಕಿತರಾಗಿ ಆ ವಿಷಯವನ್ನು ಅವನವರು ಬಂದ ವಿಷಯವನ್ನು ಕೃಷ್ಣರಾಜ ಒಡೆಯರಿಗೆ ಹೇಳಲಾಗಿ ಆ ಸಮಯದೊಳಗಿದ್ದ ಮೈಸೂರಿನ ಅರಸರಾದ ದೊಡ್ಡ ಕೃಷ್ಣರಾಜ ಒಡೆಯರವರು ಅವನವರ ಪಾಂಡಿತ್ಯವನ್ನು ತಿಳಿದು ಅವರನ್ನು ಅರಮನೆಗೆ ಆಹ್ವಾನಿಸಲೆಂದು ಸ್ವತಃ ತಾವೇ ದೇವಸ್ಥಾನಕ್ಕೆ ಬಂದರಂತ. ನಂತರ ಅವರನ್ನು ಬಹು ಗೌರವಪೂರ್ವಕವಾಗಿ ಅರಮನೆಗೆ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋದ್ರಂತ. ಅಲ್ಲಿ ಅವರ ಪುರಾಣ ಪ್ರವಚನಗಳನ್ನು ಏರ್ಪಡಿಸಿ ಅವರ ಪಾಂಡಿತ್ಯಕ್ಕೆ ಬೆರಗಾದ ಅರಸರು ಅವರಿಗೆ 1200 ಬೆಳ್ಳಿ ನಾಣ್ಯಗಳನ್ನು, ಪಲ್ಲಕ್ಕಿ, ಛತ್ರ, ಚಾಮರಗಳನ್ನು ನೀಡಿ ಗೌರವಿಸಿದ ಉಲ್ಲೇಖನೂ ಇದೆ. ಅರಸರು ಅವನವರಿಗೆ ಸನ್ಮಾನ ಮಾಡಿದ ಉದಾಹರಣೆಗಳನ್ನು ನಾವು ತಿಳ್ಕೊಂಡ್ವಿ. ಈಗ ಶ್ರೇಷ್ಠ ಮಠಾಧೀಶರಿಗೂ ಸಹಿತ ಅವನವರ ಪಾಂಡಿತ್ಯದ ಮೇಲೆ ಎಷ್ಟೊಂದು ನಂಬಿಕೆ ಇತ್ತು ಎನ್ನುವ ಬಗ್ಗೆ ಒಂದು ಉದಾಹರಣೆಯನ್ನು ಈಗ ನೋಡೋಣ. ಒಂದು ಸಲ ಆ ಸಮಯದಲ್ಲಿ ಉತ್ತರಾದಿ ಮಠಾಧೀಶರಾಗಿದ್ದ ಶ್ರೀಗಳು ಸುಧಾಪಾಠದ ಜಟಿಲ ವಿಷಯಗಳ ಬಗ್ಗೆ ಅರ್ಥವನ್ನು ಕೇಳಲು ಬಂದ ತಮ್ಮ ಕೆಲವು ಶಿಷ್ಯರನ್ನು ಅವನವರ ಬಳಿಗೆ ಕಳಿಸಿದರಂತೆ. ಆಗ ಅವನವರು ಆ ಶಿಷ್ಯರಿಗೆ ಆ ವಿಷಯದ ಅರ್ಥಾನುಸಂಧಾನವನ್ನು ಬಹಳ ಸುಂದರವಾಗಿ ತಿಳಿಸಿ ಹೇಳಿದರು ಅನ್ನೋ ಮಾತು ಸಹಿತ ಇದೆ. ಹೀಗೆ ಕರ್ಮಠ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದ ಒಬ್ಬ ಸ್ತ್ರೀ ಅಡಿಗೆ ಮಾಡುತ್ತಾ ಶಾಸ್ತ್ರ ಪುರಾಣಗಳನ್ನೆಲ್ಲ ಅರಿತುಕೊಂಡು ವಿದ್ವನ್ಮಣಿಯಾಗಿ ಪ್ರಥಮ ಹರಿದಾಸ ಮಹಿಳೆ ಎನಿಸಿಕೊಂಡ ಅವ್ವನವರ ಚರಿತ್ರೆ ಅದ್ಭುತ, ಅತ್ಯದ್ಭುತ. ಇನ್ನು ಅವರ ಕೃತಿಗಳ ವಿಷಯ ಹಾಗೂ ನಿರೂಪಣೆಯೆಡೆಗೆ ಕಣ್ಣು ಹಾಯಿಸಿದಾಗ ಅವರಲ್ಲಿದ್ದ ವಿದ್ವತ್ತು, ಜ್ಞಾನ, ಭಕ್ತಿ ಎಷ್ಟಿತ್ತು ಅನ್ನೋದರ ಅರಿವು ನಮಗೆ ಉಂಟಾಗ್ತದೆ. ಅವನವರು ತಮ್ಮ ಒಂದು ಕೀರ್ತಿನೊಳಗ ಕೃಷ್ಣನ ದ್ವಾರಕೆಯನ್ನು ವರ್ಣಿಸುತ್ತ, ಎಂಥ ನಗರ ಎಂಥ ನಗರ ನಿಂತು ವರ್ಣಿಸಬೇಕು, ಶ್ರೀಕಾಂತೆಯಿಂದ ಇಂತೂ ರಮಿಸುವುದು, ಎಂಥ ನಗರ ಎಂಥ ನಗರ ನಿಂತು ವರ್ಣಿಸಬೇಕು, ಶ್ರೀಕಾಂತೆಯಿಂದ ಇಂತೂ ರಮಿಸುವುದು ಅಂದ್ರೆ ಇನ್ನು ಅಲ್ಲಿಯ ಪ್ರಕೃತಿ ಪರಿಸರದ ಬಗ್ಗೆ, ನೆಲ್ಲಿ ನೇರಲ ಕೋಕಿಲವು ಸ್ವರಗೈವ ಸೊಬಗು ಇನ್ನೆಲ್ಲೂ ಕಾಣೆ, ನೆಲ್ಲಿ ನೇರಲ ಕೋಕಿಲವು ಸ್ವರಗೈವ ಸೊಬಗು ಇನ್ನೆಲ್ಲೂ ಕಾಣೆ. ಹಿಂಗ ಮುಂದೆ ನಾನಾ ರೀತಿಯ ಗಿಡಮರಗಳ ಪಕ್ಷಿಗಳ ವರ್ಣನೆ ಬಹು ಸುಂದರ. ಇನ್ನು ಅಲ್ಲಿರೋ ಮನೆಗಳ, ಜನಗಳ ಹಾಗೂ ಮಕ್ಕಳ ಬಗ್ಗೆ ಹೇಳುತ್ತ, ಮುಂದಕ್ಕೆ ನೋಡಲು ಹೊಂದಿದ್ದ ಮನೆಗಳು ಹಂದರದ ಜಗಲಿ ಸುಳಿಗೋಳ, ಮುಂದಕ್ಕೆ ನೋಡಲು ಹೊಂದಿದ್ದ ಮನೆಗಳು ಹಂದರದ ಜಗಲಿ ಸುಳಿಗೋಳ, ಹಂದರದ ಜಗಲಿ ಸುಳಿಗೋಳ ತುಂಬಿದ ಜನರು ಕಡೆಯಿಲ್ಲ, ಹಂದರದ ಜಗಲಿ ಸುಳಿಗೋಳ ತುಂಬಿದ ಜನರು ಕಡೆಯಿಲ್ಲ, ಕೋಗಿಲೆ ಸ್ವರದಂತೆ ಮಕ್ಕಳ ಜೋಗುಳ ಹಾಡೋತ ಮನೆ ಮುಂದೆ, ಕೋಗಿಲ ಸ್ವರದಂತೆ ಮಕ್ಕಳ ಜೋಗುಳ ಹಾಡೋತ ಮನೆ ಮುಂದೆ, ಮಕ್ಕಳ ಲಾಲಿ ಪಾಡುವರು ಕಡೆಯಿಲ್ಲ ಅಂತ ವರ್ಣಿಸ್ಯಾರ. ವೃಂದಾವನದ ಗೋಪಿಕೆಯರನ್ನು ಕುರಿತು, ಕುಸುರಿನ ಸಿಂಬಿಯಲ್ಲಿ ಮೊಸರ ಗಡಿಗೆ ಎಸಗೂತ, ಕುಸುರಿನ ಸಿಂಬಿಯಲ್ಲಿ ಮೊಸರ ಗಡಿಗೆ ಎಸಗೂತ, ಮೊಸರ ಗಡಿಗೆ ಎಸಗೂತ ಮಾರುವ ಬಿಸಜನೇತ್ರಿಯರು ಕಡೆಯಿಲ್ಲ ಅಂತ ಹೇಳ್ಯಾರ. ಇನ್ನು ಕೃಷ್ಣನ ಅರಮನೆಯ ಸಿರಿವಂತಿಕೆಯನ್ನು ವರ್ಣಿಸುತ್ತ, ರನ್ನದ ಬಾಗಿಲು ಚಿನ್ನದ ಚೌಕಟ್ಟು ಹೊನ್ನು ಕಳಶಗಳು ಹೊಳೆವೋವೆ, ರನ್ನದ ಬಾಗಿಲು ಚಿನ್ನದ ಚೌಕಟ್ಟು ಹೊನ್ನು ಕಳಶಗಳು ಹೊಳೆವೋವೆ, ಹೊನ್ನು ಕಳಶಗಳು ಹೊಳೆವೋವೆ, ಇದು ನಮ್ಮ ಪನ್ನಂಗ ಶಯನನ ಅರಮನೆ ಅಂತ ಹೇಳ್ಯಾರೆ. ಹಂಗೆ ಮುಂದುವರಿಸಿ, ನೀಟಾದ ಬೀದಿ ಥಾಟಾದ

ಮನೆಗಳು, ರಥ, ಮುತ್ತಿನ ತೋರಣ, ಧ್ವಜ, ತೇಜಿ, ಆನೆಗಳ ಸಾಲು, ಬೆಳ್ಳಿ ಬಂಗಾರದ ಅಂಗಡಿ, ಕಂಚುಗಾರರ ಸಾಲು, ಸುಂದರ ಬಾಲಕಿಯರ ಹಿಂಡು, ಹಿಂಗ ವರ್ಣನೆ ತನ್ನ ಪರಾಕಾಷ್ಠತೆ ತಲುಪ್ತದೆ. ಬಾಜಾರದ ಬಗ್ಗೆ ವರ್ಣಿಸುತ್ತಾ ಹದಿನೆಂಟು ಸಾಲಿನ ಬತ್ತಾಸದಂಗಡಿ ಅರಳು ಮೊದಲಾಗಿ ಏನಾರಿ ಸಕ್ಕರೆ ತಂದಿಟ್ಟು ಮಾರುವವರು ಕಡೆಯಿಲ್ಲ. ಹದಿನೆಂಟು ಸಾಲಿನ ಬತ್ತಾಸದಂಗಡಿ ಅರಳು ಮೊದಲಾಗಿ ಏನಾರಿ ಸಕ್ಕರೆ ತಂದಿಟ್ಟು ಮಾರುವವರು ಕಡೆಯಿಲ್ಲ. ಹಿಂಗ ಬಣ್ಣಿಸುವ ದ್ವಾರಕಾ ನಗರದ ವರ್ಣನೆ ಅವನವರ ಕಾವ್ಯ ಕಲ್ಪನಾ ಶಕ್ತಿಗೆ ಹಚ್ಚಿದ ಕುಂದಣ ಅಂತ ಹೇಳಬಹುದು. ಇನ್ನು ಬಾಲಕೃಷ್ಣನ ಲೀಲೆಗಳನ್ನು ಹೆತ್ತೆ ತಾಯಿ ವರ್ಣಿಸುವಂತೆ ಬಹಳ ಸುಂದರವಾಗಿ ಕೀರ್ತನೆ ಮೂಲಕ ಹೇಳಿದ್ದಾರೆ. ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ, ಕಲಕು ಮಾಡಿ ದೈತ್ಯರನ ನೆಲಕ್ಕೆ ಒತ್ತಿದ ಪಾದವಮ್ಮ, ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ, ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸವರಿದ ಪಾದವೆಂದು, ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸವರಿದ ಪಾದವೆಂದು, ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ ಅಂತ ಹೇಳ್ತಾ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಕನಾದ ಶ್ರೀಹರಿ ಮಹಿಮೆಯನ್ನು ಸಾರಿದ್ದಾರೆ. ಇನ್ನು ನಾಟ್ಯಪ್ರಿಯ ಹರಿಯನ್ನು ವರ್ಣಿಸುತ್ತ ತಕ್ಕಡ ತಕ್ಕಡ ತಾತ ಎನ್ನುತ್ತಲೆ, ತಕ್ಕಡ ತಕ್ಕಡ ತಾತ ಎನ್ನುತ್ತಲೆ, ಧಿಕ್ಕಿ ಧಿಕ್ಕಿಡಿ ಎನ್ನುತ್ತಲೆ, ಧಿಮಿಕಿ ಧಿಮಿಕಿಡಿ ಎನ್ನುತ್ತಲೆ, ಘಲು ಘಲು ಘಲುಕು ಎನ್ನುತ್ತಲೆ, ಘಲು ಘಲು ಘಲುಕು ಎನ್ನುತ್ತಲೆ, ಚೆಲುವ ರಾಮೇಶನು ಸುಲಭದೀ ನಲಿವ ಅಂತ ಹೇಳ್ಯಾರ. ಇನ್ನು ಮುಯ್ಯಾದ ಹಾಡುಗಳೊಳಗೆ ಎರಡು ವಿಧ. ಮುಯ್ಯ ತಗೊಂಡು ಸುಭದ್ರೆ ದ್ರೌಪದಿಯವರು ದ್ವಾರಕೆಗೆ ಬಂದದ್ದು, ನಂತರ ಸತ್ಯಭಾಮೆ ರುಕ್ಮಿಣಿಯರು ಬಂದು ಬಳಗದೊಡನೆ ಮುಯ್ಯ ತಿರುಗಿಸಿದ್ದು. ಮುಯ್ಯ ತಂದ ದ್ರೌಪದಿ ಸುಭದ್ರೆ ತಾಯಿ ಮನೆಗೆ ಬಂದು ಬಹಳ ಹೊತ್ತಾಯಿತು, ತಾಯಿ ಮನೆಗೆ ಬಂದು ಬಹಳ ಹೊತ್ತಾಯಿತು, ತಾಯಿಯ ಸೊಸೆಯರು ಬರಲಿಲ್ಲ, ತಾಯಿಯ ಸೊಸೆಯರು ಬರಲಿಲ್ಲ, ನಮಗಂಜಿ ಬಾಯಿ ಬಿಡುತ್ತಾರೆ ಒಳಗಿನ್ನು ಅಂತ ಅತ್ತಿಗೆಯರಾದ ರುಕ್ಮಿಣಿ ಸತ್ಯಭಾಮೆಯರ ಕಾಲೆಳಿತಾರೆ. ಆಗ ರುಕ್ಮಿಣಿ ಸತ್ಯಭಾಮೆಯರು ಕೇಳ ಸುಭದ್ರ ಮುಯ್ಯ ಕಾಳಾರಾತ್ರಿಲಿ ತಂದು, ಕೇಳ ಸುಭದ್ರ ಮುಯ್ಯ ಕಾಳಾರಾತ್ರಿಲಿ ತಂದು ಬಹಳ ಕೋಪಿಸುವ ಬಗೆ ಹೇಳ, ಬಹಳ ಕೋಪಿಸುವ ಬಗೆ ಹೇಳ, ಮುತ್ತಿನ ತೋಳ ತಾಯಿತವ ಕೊಡುವೇನು, ಬಹಳ ಕೋಪಿಸುವ ಬಗೆ ಹೇಳ, ಮುತ್ತಿನ ತೋಳ ತಾಯಿತವ ಕೊಡುವೇನು ಅಂತ ಅವರಿಗೆ ತಕ್ಕ ಉತ್ತರವನ್ನೇ ಕೊಡ್ತಾರೆ. ಈ ಮುಯ್ಯ ಕೇವಲ ಸ್ತ್ರೀಯರಿಗೆ ಮಾತ್ರ ಸೀಮಿತ ಆಗದೆ ಕೃಷ್ಣ ಪಾಂಡವರ ಮಧ್ಯದೊಳಗೂ ಮಾತಿನ ಚಕಮಕಿ ಕೀರ್ತನೆಯ ರೂಪದಲ್ಲಿ ಇರೋದನ್ನು ನೀನು ಮುಂದೆ ಕೇಳೋಣ. ಕೃಷ್ಣ ಪಾಂಡವರನ್ನು ಕುರಿತು ಭಿಕ್ಷೆ ಬೇಡಿ ಬಂದವರು ರಾಜ್ಯ ರಕ್ಷಿಸಬಲ್ಲವರಲ್ಲ, ಭಿಕ್ಷೆ ಬೇಡಿ ಬಂದವರು ರಾಜ್ಯ ರಕ್ಷಿಸಬಲ್ಲವರಲ್ಲ, ಭಕ್ಷಿಸಿರೋ ಬಂಡಿ ತುಂಬ ಭಕ್ಷವೆಲ್ಲ ಅಂದ್ರೆ ಪಾಂಡವರು ಬಂದಿ ಏನಯ್ಯ ಕೃಷ್ಣ, ವಂದಿಸಿ ಭಕ್ತರು ಕರೆದರು ನೀನು ಹಿಂದಕ್ಕೆ ಹೋಗುವಿ, ಬಂದೆ ಏನಯ್ಯ ಕೃಷ್ಣ ವಂದಿಸಿ ಭಕ್ತರು ಕರೆದರು ನೀನು ಹಿಂದಕ್ಕೆ ಹೋಗುವಿ, ಕೃಷ್ಣ ಇನ್ಯಾತರ ಶ್ರೇಷ್ಠನೇ, ಸ್ತನ ಕೊಟ್ಟ ನಾರಿಯ ಕೊಂದು ಬಿಟ್ಟಾನೆ, ಕೃಷ್ಣ ಇನ್ಯಾತರ ಶ್ರೇಷ್ಠನೇ, ಸ್ತನ ಕೊಟ್ಟ ನಾರಿಯ ಕೊಂದು ಬಿಟ್ಟಾನೆ ಅಂತ ಪೂತನಿ ಸಂಹಾರದ ಕುರಿತು ಚೇಷ್ಟೆ ಮಾಡ್ತಾರೆ. ಇನ್ನು ಅವನವರು ತಮ್ಮ ಮುಯ್ಯಾದ ಹಾಡುಗಳೊಳಗೆ ವರ್ಣನೆ ಮಾಡಿದ ಸೀರೆಗಳ ಸಾಲಂತೂ ನಾವು ಕೇಳಲೇಬೇಕು. ಸೃಷ್ಟಿಗಧಿಕವಾದ ಪಟ್ಟಾವಳಿಯ ಸೀರೆ, ಬಿಳಿಯ ಬಣ್ಣದ ಸೀರೆ, ರನ್ನ ಮಾಣಿಕದ ಆಭರಣ, ಸಕಲಾತಿ ಸೀರೆ, ದೋರೆ ಕಂಕಣ ಸರಿಗೆ, ಸೂರ್ಯರಗದ ಸೀರೆ, ಸಾಲೆವಲಿಯ ಕುಪ್ಪಸ, ತೋರ ಮಾಣಿಕದ ನೆನೆದಂಡೆ, ಉದಯ ರಗದ ಸೀರೆ, ಪದ್ಮರಗದ ಕುಪ್ಪಸ, ಪದ್ಮದ ಹೂವಿನ ನೆನೆದಂಡೆ, ಅತ್ತಿ ಹೂವಿನ ಸೀರೆ, ಕುತ್ತನಿ ಕುಪ್ಪಸ, ಸುತ್ತ ಮುತ್ತಿನ ನೆನೆದಂಡೆ, ಮೋತಿ ಚೂರಿನ ಸೀರೆ, ಜಾತಿ ಮುತ್ತಿನ ದಂಡೆ, ಸಾರಸನ ಸೀರೆ, ತೋರ ಮುತ್ತಿನ ದಂಡೆ, ಅಂಬುಜಾಕ್ಷಿಗೆ ತಕ್ಕ ಗೊಂಬಿ ಪೈಠಣ ಸೀರೆ, ಜಂಬೂ ದ್ವೀಪದ ನೆನೆದಂಡೆ, ಖಡ್ಡಿ ಪೈಠಣ ಸೀರೆ, ದೊಡ್ಡ ಮುತ್ತಿನ ನೆನೆದಂಡೆ, ಸಾಸಿವೆ ಬಣ್ಣದ ಸೀರೆ, ಕುಸುಬೆ ಬಣ್ಣದ ಕುಪ್ಪಸ, ಹಿಂಗ ಸೀರೆಗಳ ವರ್ಣನೆ ಅಮೋಘ. ಮುಯ್ಯಾದ ಹಾಡುಗಳೊಳಗೆ ಸೀರೆಗಳ ವರ್ಣನೆ ಕೇಳಿದ್ವಲ್ಲ, ಈಗ ಮುಯ್ಯಾದ ಹಾಡಿನೊಳಗೆ ಒಂದು ಅಥವಾ ಎರಡು ಶಬ್ದಗಳೊಳಗೆ ಬಹಳ ಸುಂದರವಾಗಿ ದಶಾವತಾರದ ರೂಪರೇಷೆಯನ್ನು ನಿರ್ಮಿಸಿ ನೀಡಿರುವುದು ಅವರ ಕೃತಿ ರಚನೆಯ ಚಾಕಚಕ್ಯತೆಗೆ ನಿದರ್ಶನ ಅಂತ ಅನ್ಬೋದು. ಈಗ ಅಂತಹ ಕೀರ್ತನೆಡೆಗೆ ನೋಡಲಾಗಿ ಜಗದೋದ್ಧಾರನ ಸಖಿ ಮೊದಲಿಗೆ ಬಲಗೊಂಬೆ, ಮೊದದಿಂದ ಮುಯ್ಯ ಗೆಲಿಸಂಬೆ, ಜಗದೋದ್ಧಾರನ ಸಖಿ ಮೊದಲಿಗೆ ಬಲಗೊಂಬೆ, ಮೊದದಿಂದ ಮುಯ್ಯ ಗೆಲಿಸಂಬೆ, ನಿಗಮ ತಂದವನಿಗೆ

0: ಮುಗಿವೇವು ಕರಗಾಳ ಎನ್ನುವಲ್ಲಿ ಮತ್ಸ್ಯಾವತಾರ, ನಗವಾಪತ್ತವನ ಬಲಗೊಂಬೆ ಎನ್ನುವಲ್ಲಿ ಕೂರ್ಮಾವತಾರ, ಜಗವಾನೆತ್ತಿದವ ಜಾಣೆ ವಂದೀಸಿ ಎನ್ನುವಲ್ಲಿ ವರಹಾವತಾರ, ಕರುಳು ಬಗೆದ ಎನ್ನುವಲ್ಲಿ ನರಸಿಂಹಾವತಾರ, ಪಡವಿಯ ನಳೆದವ ಎನ್ನುವಲ್ಲಿ ವಾಮನಾವತಾರ, ಕೊಡಲಿಯ ಪಿಡಿದ ಎನ್ನುವಲ್ಲಿ ಭಾರ್ಗವ, ಸೇತುವೆ ಕಟ್ಟಿದವ ಎನ್ನುವಲ್ಲಿ ಶ್ರೀರಾಮಾವತಾರ, ಪಾರಿಜಾತ ತಂದವ ಎನ್ನುವಲ್ಲಿ ಶ್ರೀಕೃಷ್ಣಾವತಾರ, ವಸ್ತ್ರಹೀನ ಎನ್ನುವಲ್ಲಿ ಬೌದ್ಧಾವತಾರ ಹಾಗೂ ಕುದುರೆ ಹತ್ತಿದ ಎನ್ನುವಲ್ಲಿ ಕಲ್ಕಿ ಅವತಾರವನ್ನು ಬಹಳ ಸೂಕ್ಷ್ಮ ರೀತಿಯಲ್ಲಿ ಬಣ್ಣಿಸಿರುವ ಅವರ ವಿದ್ವತ್ತಿಗೆ ಯಾರು ಸಾಟಿ? ಇನ್ನು ಅವನವರ ಕೋಲಿನ ಪದಗಳ ಕೇವಲ ಒಂದೆರಡು ಸಾಲುಗಳನ್ನು ನೋಡಲಾಗಿ, ಕೋಲೆಂದು ಪಾಡೀರೆ ಕೋಮಲೆಯರೆಲ್ಲ ಅಮ್ಮಯ್ಯ, ಗೋಪಾಲ ಕೃಷ್ಣಯ್ಯಗ ಶರಣೆಂದು ಕೋಲ, ಪಚ್ಚ ಪವಳದ ಕೋಲ ಅಚ್ಚ ಮುತ್ತಿನ ಕೋಲ, ತುಚ್ಛಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಪಚ್ಚ ಪವಳದ ಕೋಲ ಅಚ್ಚ ಮುತ್ತಿನ ಕೋಲ, ತುಚ್ಛಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ. ಹಿಂಗ ಅವ್ವನವರ ಕಲ್ಪನಾ ಪ್ರಪಂಚ ಶ್ರೀಹರಿಯ ಸುತ್ತಲೇ ಸುತ್ತುತ್ತಿದ್ದಾದ್ದರಿಂದ ತಮ್ಮ ಎಲ್ಲ ಕೃತಿಗಳೊಳಗ ಹರಿಸರ್ವೋತ್ತಮತ್ವವನ್ನು ಮೆರೆದಿದ್ದಾರೆ. ಅವರ ವಿದ್ವತ್ತಿಗೆ ಯಾರು ಸಾಟಿ? ಇನ್ನು ಅವ್ವನವರ ಕೋಲಿನ ಪದಗಳ ಕೇವಲ ಒಂದೆರಡು ಸಾಲುಗಳನ್ನು ನೋಡಲಾಗಿ, ಕೋಲೆಂದು ಪಾಡೀರೆ ಕೋಮಲೆಯರೆಲ್ಲ ಅಮ್ಮಯ್ಯ, ಗೋಪಾಲ ಕೃಷ್ಣಯ್ಯಗ ಶರಣೆಂದು ಕೋಲ, ಪಚ್ಚ ಪವಳದ ಕೋಲ ಅಚ್ಚ ಮುತ್ತಿನ ಕೋಲ, ತುಚ್ಛಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಪಚ್ಚ ಪವಳದ ಕೋಲ ಅಚ್ಚ ಮುತ್ತಿನ ಕೋಲ, ತುಚ್ಛಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ. ಹಿಂಗ ಅವ್ವನವರ ಕಲ್ಪನಾ ಪ್ರಪಂಚ ಶ್ರೀಹರಿಯ ಸುತ್ತಲೇ ಸುತ್ತುತ್ತಿದ್ದಾದ್ದರಿಂದ ತಮ್ಮ ಎಲ್ಲ ಕೃತಿಗಳೊಳಗ ಹರಿಸರ್ವೋತ್ತಮತ್ವವನ್ನು ಮೆರೆದಿದ್ದಾರೆ. ಅವರು ರಚಿಸಿದ 58 ನುಡಿಗಳ ದೀರ್ಘ ಜೋಗುಳದ ಹಾಡಿನೊಳಗ ಒಂದೇ ಒಂದು ನುಡಿಯಲ್ಲಿ ಬರುವ ಶ್ರೀಕೃಷ್ಣನ ಹೆಸರುಗಳನ್ನು ನೋಡೋಣ. ಅಚ್ಯುತನಂತನೆಂಬುದು ಒಂದು ನಾಮ, ಕುಕ್ಷಿಲೋಕನೆಂಬುದು ಒಂದು ನಾಮ, ಪಕ್ಷಿ ವಾಹನನೆಂಬುದೊಂದು ನಾಮ, ಲಕ್ಷ ಕೋಟಿ ಅನಂತ ಅಕ್ಷಯ ನಾಮ ಜೋ ಜೋ. ಅವನವರ ಮತ್ತೊಂದು ಶ್ರೇಷ್ಠ ಕೃತಿಯಾದ ಸೇತು ಬಂಧನದ ಕೇವಲ 4 ಸಾಲುಗಳನ್ನು ನೋಡಲಾಗಿ, ಸರ್ವರಮಣೀಯರೆಲ್ಲ ಕುಳಿತು ಕೇಳಿರಿ ರಾಮಕೃಷ್ಣ ಭಕ್ತರ ಷರತ್ತು, ಸರ್ವರಮಣೀಯರೆಲ್ಲ ಕುಳಿತು ಕೇಳಿರಿ ರಾಮಕೃಷ್ಣ ಭಕ್ತರ ಷರತ್ತು, ರಾಮ ಹೆಚ್ಚು ಎನ್ನುವ ಮಾರುತಿ ಕೃಷ್ಣ ಹೆಚ್ಚು ಎನ್ನುವ ಪಾರ್ಥ, ರಾಮ ಹೆಚ್ಚು ಎನ್ನುವ ಮಾರುತಿ ಕೃಷ್ಣ ಹೆಚ್ಚು ಎನ್ನುವ ಪಾರ್ಥ. ಹಿಂಗ ಇಲ್ಲಿ ಹನುಮಂತ ಮತ್ತು ಅರ್ಜುನ್ನೊಳಗೆ ನಡೆದ ವಾದ ವಿವಾದ ದೃಶ್ಯ ಅಂತ್ಯದೊಳಗ ವೃದ್ಧ ರೂಪದಲ್ಲಿ ಬಂದ ಶ್ರೀಹರಿ ರಾಮ ಮತ್ತು ಕೃಷ್ಣ ಬೇರೆ ಅಲ್ಲ, ನಾನೊಬ್ಬನೇ ಅಲ್ಲ ಅನ್ನೋದನ್ನು ಅವರಿಬ್ಬರಿಗೂ ಮನದಟ್ಟು ಮಾಡಿಕೊಟ್ಟಾಗ ಹನುಮಂತ ಮತ್ತು ಅರ್ಜುನರಿಗೆ ತಮ್ಮ ತಪ್ಪಿನ ಅರಿವಿನ ಉಂಟಾಗುತ್ತದೆ. ಅರ್ಜುನ ಮತ್ತು ಹನುಮಂತ ದೇವರ ಸಂವಾದದ ಈ ಕೃತಿ ನಮಗೆ ದ್ವಾಪರ ಯುಗದ ಚಿತ್ರವನ್ನು ಮನಮುಟ್ಟುವಂತೆ ದರ್ಶಿಸುತ್ತದಂದ್ರ ಅತಿಶಯೋಕ್ತಿಯಲ್ಲ. ಹಿಂಗ ಅವನವರು ಒಂದೊಂದು ಕೃತಿಗಳು ಒಂದೊಂದು ಅಮೋಘ ರತ್ನಗಳಿದ್ದಂಗೆ, ಅವನವರು ಸಹ ಭುವಿಗಿಳಿದು ಬಂದಿರುವ ಒಂದು ಅನರ್ಘ್ಯ ರತ್ನ. ಅವನವರು ತಮ್ಮ ಕೊನೆಯ ದಿನಗಳೊಳಗ ತಮ್ಮ ಪೂರ್ವಜರ ಸ್ಥಳವಾದ ಶೂರ್ಪಾಲಿಯೊಳಗೆ ನೆಲೆಸಿ ಅಲ್ಲಿಯೇ ಹರಿಪಾದ ಸೇರುವ ತಮ್ಮ ಇಚ್ಛೆಯಂತೆ ಶೂರ್ಪಾಲಿಯ ನರಸಿಂಹದೇವರ ಸನ್ನಿಧಾನದೊಳಗ ತಮ್ಮ ಜೀವನಕ್ಕೆ ಅಂತ್ಯ ಹಾಡಿದ್ರು ಅಂತ ಹೇಳಲಾಗ್ತದೆ. ಅಲ್ಲಿ ನದಿ ಹತ್ತಿರವೇ ಅವರ ಅಂತ್ಯ ಸಂಸ್ಕಾರ ನಡೆದಿದ್ದು, ಒಂದು ಕಲ್ಲನ್ನು ನಡೆಸಲಾಗಿತ್ತಂತ. ಆದರೆ ಈಗ ಅದು ಕೃಷ್ಣೆಯ ಒಡಲೊಳಗೆ ಸೇರಿಕೊಂಡಿದೆ ಅಂತ ಹೇಳಲಾಗ್ತದೆ. ಈಗ ಆ ಕಲ್ಲು ನಮಗೆ ಕಾಣಿಸೋದಿಲ್ಲ. ಆದರೆ ಅವರ ಅಂತ್ಯ ಯಾವಾಗ ಆಯಿತೆನ್ನುವ ವಿಷಯ ಹಾಗೂ ಪೇಶ್ವೆ ಬಾಜಿರಾವ್ ಅವರ ಆಸ್ಥಾನದಲ್ಲಿ ನಡೆದ ಚರ್ಚೆಯ ವಿಷಯ, ಇನ್ನೂ ಅನೇಕ ಸಂಗತಿಗಳ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೆದು ಅವರ ಜೀವನದ ಮೇಲೆ ಇನ್ನಷ್ಟು ಬೆಳಕು ಚೆಲ್ಲುವ ಕಾರ್ಯ ಆಗಲಂತ, ಹಾಗೂ ಈ ತರಹದ ಅನೇಕ ಹರಿದಾಸ ಮಹಿಳೆಯರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡೆಯಲೆಂದು ಆಶಿಸುತ್ತಾ, ಹರಿದಾಸ ಮಹಿಳೆಯರಿಗೆ ಜಯವಾಗಲಿ, ಗಲಗಲಿ ಅವ್ವನವರಿಗೆ ಜಯವಾಗಲಿ.
1: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಈ ಕುರಿತು ರೂಪಾ ಕುಲಕರ್ಣಿ ಅವರಿಂದ ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಜಾಹೀರಾತುಗಳು ಹಾಗೂ ಪ್ರಕಟಣೆಗಳು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಶ್ರೇಯ. ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ದಾ ಕೂತಿದ್ದಾಳೆ.
0: ಆಹಾಹಾಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
6: ಹಲ್ಲುಜ್ತಾ ಇದೀನಿ ಕಣಮ್ಮ.
5: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
6: ಸರಿ, ನಿಲ್ಸಿದೀನಿ ಬಿಡು.
5: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
7: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
5: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲಿಸು.
7: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
6: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
8: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
9: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ. ಜಲಜ

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾನವನ ದೇಹದಲ್ಲಿನ ಹಾರ್ಮೋನ್ಗಳ ಕುರಿತು ಮಾಹಿತಿ ಕೇಳೋಣ. ಮಾಹಿತಿ ಮಾಡಿಕೊಡಲಿದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆಗಿರುವ ಹಾಸನದ ಡಾಕ್ಟರ್ ಗಾನವಿ ವೈಪಿ, ಇವರೊಂದಿಗೆ ಸುಜಾತ ಎಫ್ ತಳವಾರ್.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆರೋಗ್ಯ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆಗಿರುವಂತಹ ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ತೆ ಮ್ಯಾಮ್,
2: ಕಾರ್ಯಕ್ರಮಕ್ಕೆ ಸ್ವಾಗತ.
3: ಇವತ್ತಿನ
2: ಕಾರ್ಯಕ್ರಮದಲ್ಲಿ ನಾವು ನಮ್ಮ ದೇಹ ಕೆಲಸ ಮಾಡುತ್ತೆ, ನಿದ್ದೆ ಮಾಡ್ತೀವಿ, ಬೆಳಿಗ್ಗೆ ಏಳ್ತೀವಿ, ಕೆಲಸ ಮಾಡ್ತೀವಿ, ಯಾವಾಗ ಯಾವಾಗೋ ಸುಸ್ತಾಗುತ್ತೆ, ಇನ್ಯಾವಾಗ ತುಂಬ ಚೆನ್ನಾಗಿರ್ತೀವಿ, ಒಮ್ಮೆ ಸುಮ್ಮನೆ ನಿನ್ನೆನೇನ ಆಗುತ್ತೆ ದೇಹಕ್ಕೆ, ಇದೆಲ್ಲ ಬಹಳ ಸಹಜ ಅಂತ ಜನಸಾಮಾನ್ಯರ ಭಾಷೆನಲ್ಲಿ ಏ ಆಗುತ್ತೆ, ಮನುಷ್ಯಂಗೆ ಬರದೆ ಮರಗ್ ಬರುತ್ತಾ, ದುಃಖ ನಗು ಅಳು ಇವೆಲ್ಲ ಬಹಳ ಸಹಜವಾಗಿರುತ್ತೆ ಅಂತ. ಆದರೆ ತಿಳ್ಕೊಳ್ತಾ ಹೋದಂಗೆ ನಮ್ಮ ದೇಹದಲ್ಲಿ ಅನೇಕ ಹಾರ್ಮೋನುಗಳು ಕೆಲಸ ಮಾಡ್ತಾ ಇರುತ್ತೆ. ಹಾರ್ಮೋನುಗಳ ವ್ಯತ್ಯಯದಿಂದ ಅಥವಾ ವ್ಯತ್ಯಾಸದಿಂದ ಹೆಚ್ಚಾದರೂ ಒಂದು, ಕಡಿಮೆ ಆದರೂ ಒಂದು, ಏನೇನೋ ಲಕ್ಷಣಗಳು ದೇಹದ ಮೇಲೆ ಪರಿಣಾಮ ಬೀರುತ್ತೆ, ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಮಗೆ ಈಗ ಗೊತ್ತಾಗಿದೆ. ಏನಾದ್ರು ಆದಾಗ ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗೋರು, ಅವರೇನೋ ಮಾತ್ರೆ ಕೊಡೋದು, ಅದೆಲ್ಲ ನಡೀತಾ ಇತ್ತು. ಆದರೆ ಈಗ ವೈದ್ಯಕೀಯ ರಂಗ ಕೂಡ ಬೆಳೆದ ಹಾಗೆ ಎಂಡೋಕ್ರೈನಾಲಜಿ ಅನ್ನುವಂತಹ ವಿಭಾಗ ಅಥವಾ ಹಾರ್ಮೋನುಗಳ ಒಂದು ವಿಭಾಗ ಅಂತಾನೆ ಹೇಳ್ಬೋದು ಅಂತ ಅನ್ಸುತ್ತೆ. ಆ ವಿಭಾಗ ಅತಿ ಹೆಚ್ಚಿನ ಮಹತ್ವವನ್ನ ಇತ್ತೀಚಿನ ದಿನಗಳಲ್ಲಿ ಪಡೆದುಕೊಂಡಿದೆ. ನೀವು ಎಂಡೋಕ್ರೈನಾಲಜಿಸ್ಟ್ ಆಗಿ ಅಥವಾ ಹಾರ್ಮೋನುಗಳ ತಜ್ಞೆ ಆಗಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ಅಂದ್ರೆ ಏನು, ಮೊದಲನೇದು ನಮ್ಮ ದೇಹದಲ್ಲಿ ಏನೇನು ಗ್ಲ್ಯಾಂಡ್ಸ್ ಅಥವಾ ಗ್ರಂಥಿಗಳು ಯಾವ್ಯಾವ ರೀತಿಯ ಹಾರ್ಮೋನುಗಳನ್ನ ಉತ್ಪಾದಿಸುತ್ತೆ, ಯಾವಾಗ ಶುರು ಆಗುತ್ತೆ, ಎಲ್ಲವೂ ಒಂದೇ ಸರ್ತಿ ಹುಟ್ಟಿದ ತಕ್ಷಣನೇ ಏನು ಶುರು ಆಗಿರೋದಿಲ್ಲ, ಒಂದೊಂದು ಹಂತದಲ್ಲಿ ಒಂದೊಂದು ಹಾರ್ಮೋನು ಹೆಚ್ಚು ಸ್ರವಿಸುತ್ತೆ, ಇನ್ನು ವಯಸ್ಸಾದ ಹಾಗೆ ಕೆಲವು ಹಾರ್ಮೋನುಗಳು ಕಡಿಮೆ ಸ್ರವಿಸ್ತವೆ, ಇವೆಲ್ಲ ವಿಷಯಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬಹುದು ಅಂತ ಅನಿಸುತ್ತೆ. ಮೊದಲನೇದಾಗಿ ಹಾರ್ಮೋನ್ ಅಂದರೆ ಏನು ಮೇಡಮ್?
3: ಸೊ ನಮ್ಮ ದೇಹದಲ್ಲಿ ಹಾರ್ಮೋನ್ ಅಂದರೆ ಕೆಮಿಕಲ್ ಮೆಸೆಂಜರ್ಸ್ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಇವು ನಮ್ಮ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬ್ಲಡ್ ಸ್ಟ್ರೀಮ್ ಅಂದ್ರೆ ರಕ್ತದ ಮೂಲಕ ಸಂದೇಶನ ಕಳಿಸುತ್ತೆ. ಸೊ ನಾವು ನಮ್ಮ ದೇಹದ ಸೆಲ್ಸ್ ಮತ್ತು ಆರ್ಗನ್ಸ್ಗಳ ನಡುವೆ ಸಂದೇಶವನ್ನು ತಲುಪಿಸಲು ಕೆಮಿಕಲ್ ಮೆಸೆಂಜರ್ಸ್ ಆಗಿ ಇವು ಕೆಲಸ ಮಾಡುತ್ತೆ. ಸೊ ಹಾರ್ಮೋನ್ಗಳನ್ನು ನಮ್ಮ ದೇಹದ ಕೆಮಿಸ್ಟ್ರಿ ಆಮೇಲೆ ಹೋಮಿಯೋಸ್ಟೆಸಿಸ್ ಅಂತ ನಾವು ಹೇಳ್ತೀವಿ, ಬ್ಯಾಲೆನ್ಸ್ ಮೈಂಟೈನ್ ಮಾಡೋದಕ್ಕೆ ತುಂಬಾ ಮುಖ್ಯ ಪಾತ್ರ ವಹಿಸ್ತವೆ ಈ ಹಾರ್ಮೋನ್ಗಳು. ಹಾರ್ಮೋನ್ಗಳು ಸರಿಯಾದ ಬ್ಯಾಲೆನ್ಸ್ ನಲ್ಲಿ ಇದ್ದಾಗ ನಮ್ಮ ದೇಹದ ಆರೋಗ್ಯ ಕೂಡ ಸರಿಯಾಗಿರುತ್ತೆ ಮತ್ತು ಎಲ್ಲಾ ಬಾಡಿ ಫಂಕ್ಷನ್ಸ್ ಕೂಡ ಸರಿಯಾಗಿ ನಡೀತಾ ಇರುತ್ತೆ. ಸೊ ಹಾರ್ಮೋನ್ಸ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ಇದನ್ನ ಅರ್ಥ ಮಾಡ್ಕೊಳ್ಳಲು ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ. ಸೊ ಇದು ಲಾಕ್ ಅಂಡ್ ಕೀ ಉದಾಹರಣೆ. ಸೊ ಹಾರ್ಮೋನ್ಸ್ ಅನ್ನು ನಾವು ಕೀ ಅಂದು ಊಹಿಸಬಹುದು. ಕೀಗೆ ಲಾಕ್ ಬೇಕಾಗೇ ಬೇಕಾಗತ್ತಲ್ವಾ? ಸೊ ಅದೇ ತರ ನಮ್ಮ ದೇಹದ ಪ್ರತಿಯೊಂದು ಸೆಲ್ಸ್ ಅಥವಾ ಆರ್ಗನ್ಸ್ ಮೇಲೆ ವಿಶೇಷವಾದ ರಿಸೆಪ್ಟರ್ಸ್ ಅಂತ ಇರುತ್ತೆ. ಈ ರಿಸೆಪ್ಟರ್ಸ್ಗಳನ್ನ ನಾವು ಲಾಕ್ ಅಂತ ಭಾವಿಸಬಹುದು. ಸೊ ಸರಿಯಾದ ಕೀ ಸರಿಯಾದ ಲಾಕ್ಗೆ ಮಾತ್ರ ಹೊಂದಂತೆ ಸೊ ಪ್ರತಿಯೊಂದು ಹಾರ್ಮೋನ್ಸ್ ಕೂಡ ತನ್ನದೇ ಆದ ರಿಸೆಪ್ಟರ್ಸ್ಗೆ ಕೂಡ ಅಂಟ್ಕೊಳ್ಳುತ್ತೆ. ಸೊ ಈಗ ಹಾರ್ಮೋನ್ಸ್ ರಿಸೆಪ್ಟರ್ಸ್ಗೆ ಬೈಂಡ್ ಆದಾಗ ಮಾತ್ರ ಆ ಸೆಲ್ಗೆ ಸಂದೇಶ ತಲುಪುತ್ತೆ ಮತ್ತು ಅದರ ಕೆಲಸ ಪ್ರಾರಂಭವಾಗುತ್ತೆ. ಅಂದ್ರೆ ರೈಟ್ ಹಾರ್ಮೋನ್ಸ್ ರೈಟ್ ರಿಸೆಪ್ಟರ್ ರೈಟ್ ಆಕ್ಷನ್. ಸೊ ಇದೇ ಕಾರಣಕ್ಕೆ ಒಂದು ಹಾರ್ಮೋನ್ ದೇಹದ ಎಲ್ಲಾ ಭಾಗಗಳಲ್ಲೂ ಕೆಲಸ ಮಾಡಲ್ಲ, ಅದು ತನ್ನ ಟಾರ್ಗೆಟ್ ಆರ್ಗನ್ ಅಥವಾ ಟಾರ್ಗೆಟ್ ಟಿಶ್ಯೂನಲ್ಲಿ ಇರುವ ರಿಸೆಪ್ಟರ್ಸ್ಗಳ ಮೇಲಷ್ಟೇ ಪರಿಣಾಮ ಬೀರುತ್ತೆ. ಸೊ ಈ ತರ ಹಾರ್ಮೋನ್ಸ್ಗಳು ಕೆಮಿಕಲ್ ಮೆಸೆಂಜರ್ಸ್ ಆಗಿ ನಮ್ಮ ದೇಹದಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತೆ.
2: ಈಗ ಹೆಣ್ಣು ಮಕ್ಕಳಿಗೆ ಕೆಲವು ಹಾರ್ಮೋನುಗಳು ವಿಶೇಷವಾಗಿ ಸ್ರವಿಸ್ತವೆ ಮತ್ತೆ ಗಂಡು ಮಕ್ಕಳಲ್ಲಿ ಕೆಲವು ಹಾರ್ಮೋನುಗಳು ಹೆಚ್ಚಾಗಿ ಸ್ರವಿಸ್ತವೆ, ಅದನ್ನ ಆಮೇಲೆ ನೋಡೋಣ. ಈಗ ಹಾರ್ಮೋನುಗಳ ಪ್ರಭಾವ ನಮ್ಮ ದೇಹದ ಮೇಲೆ ಎಷ್ಟಿದೆ ಅಂದ್ರೆ, ನೀವೇ ಹೇಳಿದ ಹಾಗೆ ಕೆಲವು ಹಾರ್ಮೋನು ಸ್ರವಿಸದೇ ಇದ್ರೂ ದೇಹಕ್ಕೆ ತೊಂದರೆ ಆಗುತ್ತೆ, ಹೆಚ್ಚು ಸ್ರವಿಸಿದ್ರೂ ತೊಂದರೆ ಆಗುತ್ತೆ, ಕಡಿಮೆ ಆದ್ರೂ ತೊಂದರೆ ಆಗುತ್ತೆ. ಅದಕ್ಕೆಲ್ಲ ವೈದ್ಯಕೀಯ ರಂಗದಲ್ಲಿ ಇತ್ತೀಚೆಗೆ ಅಂದ್ರೆ ಹಾರ್ಮೋನ್ ಯಾವ

0: ಅದು ಕಮ್ಮಿ ಇದೆ, ಯಾವ್ದು ಹೆಚ್ಚಿದೆ, ಅದನ್ನ ಕಡಿಮೆ ಮಾಡಕ್ಕೆ ಅಥವಾ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ಈಗ ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ಸಂಶೋಧನೆಗಳಾಗಿ ಮಾತ್ರೆಗಳಿದೆ, ಔಷಧಿಗಳಿದೆ, ಎಲ್ಲ ನಡೆಯುತ್ತೆ. ಆದರೆ ಹಾರ್ಮೋನುಗಳ ಅವಶ್ಯಕತೆ ನಮ್ಮ ದೇಹಕ್ಕೆ ಎಷ್ಟಿದೆ?
1: ಓಕೆ, ಸೊ ಹಾರ್ಮೋನ್ಗಳು ಓವರ್ ನೈಟ್ ಯೂಶಲಿ ಕೆಲಸ ಮಾಡೋದಿಲ್ಲ. ಇವು ನಿಧಾನವಾಗಿ ಕೆಲಸ ಮಾಡುತ್ತೆ, ಅಂದ್ರೆ ನಮ್ಮ ದೇಹದ ಬಹಳ ಮುಖ್ಯವಾದ ಫಂಕ್ಷನ್ಸ್ ಅನ್ನು ಇವು ಕಂಟ್ರೋಲ್ ಮಾಡುತ್ತೆ. ಉದಾಹರಣೆಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ನಾವು ತಿನ್ನುವ ಆಹಾರದಿಂದ ಎನರ್ಜಿ ಪಡೆಯುವ ಮೆಟಬಾಲಿಸಮ್, ಸೆಕ್ಷುಯಲ್ ಹೆಲ್ತ್, ರೀಪ್ರೊಡಕ್ಷನ್, ಮತ್ತು ನಮ್ಮ ಮೂಡು, ಬೋನ್ ಹೆಲ್ತ್, ಇವೆಲ್ಲವೂ ಕೂಡ ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
0: ಹೌದಾ? ನಾವ್ ಅನ್ಕೊಂಡಿರೋದು ಇಷ್ಟ ದಿವಸ ಒಳ್ಳೆ ಊಟ ತಿಂದ್ರೆ ಒಳ್ಳೆ ಶಕ್ತಿ ಬರುತ್ತೆ, ಒಳ್ಳೆ ಬೆಳವಣಿಗೆ ಆಗುತ್ತೆ, ಹಾಗೆ ಅನ್ಕೊಂಡಿದೀವಿ. ತಪ್ಪು ಆಗಿದೆ.
1: ಸೋ ಹಾರ್ಮೋನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಎಲ್ಲಾ ಫಂಕ್ಷನ್ಸ್ ಗೆ, ಬರೀ ಅಂದ್ರೆ ತಿನ್ನೋದು, ಉಣ್ಣೋದು ಅಥವಾ ಫಿಸಿಕಲ್ ಆಕ್ಟಿವ್
0: ಆಗಿರೋದು
1: ಒಂದೇ ಡಿಪೆಂಡ್ ಆಗಿರಲ್ಲ, ಬೇರೆ ಹಲವಾರು ಫ್ಯಾಕ್ಟರ್ಸ್ ಮೇಲೂ ಕೂಡ ನಮ್ಮ ಹೆಲ್ತ್ ಡಿಪೆಂಡ್ ಆಗಿರುತ್ತೆ. ಸೊ ಈ ಹಾರ್ಮೋನ್ಸ್ ಅನ್ನು ಉತ್ಪಾದಿಸುವಂತ ಗ್ರಂಥಿಗಳಿಗೆ ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಇವು ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಸ್ ಅನ್ನು ಉತ್ಪಾದಿಸಿದ್ರೆ ಮಾತ್ರ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಅಕಸ್ಮಾತ್ ಉತ್ಪಾದನೆ ಇಲ್ಲ ಅಂತ ಅಂದ್ರೆ ಹಾರ್ಮೋನ್ ರಿಲೇಟೆಡ್ ಡಿಸೀಸಸ್ ಉಂಟಾಗಬಹುದು. ಸೊ ಇವು ನಮ್ಮ ಆರೋಗ್ಯದ ಜೊತೆಗೆ ಡೇ ಟು ಡೇ ಲೈಫ್ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತದೆ.
0: ಈಗ ಒಂದು ಮಗು ಹುಟ್ಟಿದ್ಮೇಲೆ ಹೇಗ್ ಆರಂಭ ಆಗುತ್ತೆ, ಯಾವ ಹಾರ್ಮೋನು ಅಂದ್ರೆ ಪ್ರಿಡಾಮಿನೆಂಟ್ ಆಗಿ ಇರುತ್ತೆ, ಅಂದ್ರೆ ಒಂದು ಹುಟ್ಟಿದ ಮಗುಗೆ ಏನೇನು ಹಾರ್ಮೋನ್ಸ್ ಗಳು ಅದು ಹುಟ್ಟಿದ ತಕ್ಷಣನೋ ಅಥವಾ ಭ್ರೂಣದಲ್ಲಿನೇ ಸ್ರವಿಸಕ್ಕೆ ಆರಂಭ ಆಗುತ್ತೆ, ಯಾವ್ಯಾವ ಹಾರ್ಮೋನ್?
1: ಸೊ ಹಾರ್ಮೋನ್ಸ್ ಗಳು ಸುಮಾರು ಅಂದ್ರೆ ಮಗು ಯೂಟ್ರಸ್ ಅಲ್ಲಿ ಇದ್ದಾಗಲೇ ಕೂಡ ಸುಮಾರು ಹಾರ್ಮೋನ್ಸ್ ಗಳು ಉತ್ಪತ್ತಿ ಆಗುತ್ತೆ. ಲೈಕ್ ಈವನ್ ಥೈರಾಯ್ಡ್ ಹಾರ್ಮೋನ್ಸ್, ವಿಚ್ ಇಸ್ ರಿಕ್ವೈರ್ಡ್ ಬ್ರೈನ್ ಡೆವಲಪ್ಮೆಂಟ್ ಗೆ ಬೇಕಾಗಂತ ಹಾರ್ಮೋನ್ಗಳು, ಪ್ಲಸ್ ಇನ್ಸುಲಿನ್, ಪ್ಲಸ್ ಅಡ್ರಿನಲ್ ಗ್ರಂಥಿ ಇಂದ ಹಾರ್ಮೋನ್ ಉತ್ಪತ್ತಿ ಆಗೋದು, ಅವೆಲ್ಲ ಕೂಡ ಅಂದ್ರೆ ಫೀಟಲ್ ಲೈಫ್ ಇಂದನೇ ಡೆವಲಪ್ ಆಗ್ತಾ ಹೋಗುತ್ತೆ. ಈವನ್ ರೀಪ್ರೊಡಕ್ಟಿವ್ ಹಾರ್ಮೋನ್ಸ್ ಲೈಕ್ ಈಸ್ಟ್ರೋಜನ್, ಟೆಸ್ಟೋಸ್ಟಿರೋನ್ ಕೂಡ ಫೀಟಲ್ ಲೈಫ್ ಅಲ್ಲೇ ಪ್ರೊಡ್ಯೂಸ್ ಆಗಕ್ಕೆ ಶುರುವಾಗುತ್ತೆ. ಪ್ಲಸ್ ಹುಟ್ಟದಾಗಿಂದನೂ ಕೂಡ ಈ ಹಾರ್ಮೋನ್ಸ್ ಗಳು ಅದರದೇ ಆದಂತ ಕೆಲಸ ಆ ಟೈಮ್ ಅಲ್ಲಿ ಅಂದ್ರೆ ಮಗು ಡೆವಲಪ್ಮೆಂಟ್ ಆಗ ಟೈಮ್ ಅಲ್ಲಿ ಯಾವ್ಯಾವ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕೋ ಕರೆಕ್ಟ್ ಆ ಟೈಮಿಗೆ ರಿಲೀಸ್ ಆಗುತ್ತೆ. ಇವಾಗ ಅಂದ್ರೆ ಪ್ಯೂಬರ್ಟಿ ಟೈಮ್ ಅಲ್ಲಿ ಯಾವ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕೋ, ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ರಿಲೀಸ್ ಆಗ್ಬೇಕೋ ಅದು ಕೂಡ ಇಟ್ಸ್ ಅ ವೆರಿ ಟೈಟ್ಲಿ ರೆಗ್ಯುಲೇಟೆಡ್ ಪ್ರೋಸೆಸ್ ಅಂತ ನಾವು ಹೇಳ್ಬೋದು. ಸೊ ಸರಿಯಾದ ಟೈಮ್ ಅಲ್ಲಿ ಸರಿಯಾದ ಹಾರ್ಮೋನ್ಸ್ ರಿಲೀಸ್ ಆದ್ರೆ ಎಲ್ಲಾ ಫಂಕ್ಷನ್ಸ್ ಗಳು ಕೂಡ ನಾರ್ಮಲ್ ಆಗಿರುತ್ತೆ. ಇವಾಗ ಅಕಸ್ಮಾತ್ ಸುಮಾರು ಸತಿ ಪ್ಯೂಬರ್ಟಿ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ ಸರಿಯಾದ ಟೈಮ್ ಅಲ್ಲಿ, ಅವಾಗ ಡಿಲೇಡ್ ಪ್ಯೂಬರ್ಟಿ ಅಂತ ನಾವು ಹೇಳ್ತೀವಿ. ಸುಮಾರು ಸತಿ ಥೈರಾಯ್ಡ್ ಹಾರ್ಮೋನ್ ಸರಿಗೆ ಉತ್ಪತ್ತಿ ಆಗಲ್ಲ, ಅವಾಗ ಮಕ್ಕಳಲ್ಲೂ ಕೂಡ ಹುಟ್ಟಿದ ಮಗುಗೂ ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಬರ ಸಾಧ್ಯತೆ ಇರುತ್ತೆ. ಸೊ ಈವನ್ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ಹುಟ್ಟಿದ ಮಗು ಇಂದ ಎಲ್ಡರ್ಲಿ ಇಂಡಿವಿಜುವಲ್ಸ್ ಗೂ ಕೂಡ ಅಂದ್ರೆ ವಯಸ್ಸಾದವರಿಗೂ ಕೂಡ ಬರ್ಬೋದು. ಸೊ ಈ ಹಾರ್ಮೋನ್ಸ್ ಫ್ರಮ್ ಬರ್ತ್ ಟಿಲ್ ಎಂಡ್ ಆಫ್ ಲೈಫ್ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ.
0: ಒಂದು ಮಗು ಆಗಿ ಹುಟ್ಟಿದಾಗಿನಿಂದ ವಯಸ್ಸಾಗಿ ಸಾಯುವವರೆಗೂ ಹಾರ್ಮೋನುಗಳ ಮೇಲೆ ನಮ್ ಜೀವನ ನಿಂತಿದೆ, ಅದು ನಮ್ಗೆ ಗೊತ್ತಿಲ್ಲ, ಅದು ಸಹಜವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋ ತರ. ಈಗ ನೀವು ಹೇಳಿದ್ರಿ ಒಂದು ಋತುಮತಿ ಆಗುವಾಗ ಆಗುವ ಸಂದರ್ಭದಲ್ಲಿ ಅಥವಾ ಒಬ್ಬ ಯುವಕ ವಯಸ್ಕನಾಗುವಾಗ ಅವನಿಗೆ ಗಡ್ಡ ಮೀಸೆಗಳೆಲ್ಲ ಬರುವಾಗ, ಒಂದು ಹೆಣ್ಮಗುಗೆ ತನ್ನ ಋತುಸ್ರಾವ ಆರಂಭ ಆಗುವಾಗ ಇಂತಿಷ್ಟೇ ಹಾರ್ಮೋನು, ಇವೇ ಹಾರ್ಮೋನುಗಳು ಇಷ್ಟೇ ಪ್ರಮಾಣದಲ್ಲಿ ರಿಲೀಸ್ ಆಗ್ಬೇಕು, ರಿಲೀಸ್ ಆದಾಗ ಮಾತ್ರ ಸರಿಯಾದ ಸಮಯಕ್ಕೆ ಆಗತ್ತೆ ಅಂತೆಲ್ಲ ಹೇಳಿದ್ರಿ. ಆದ್ರೆ ಕೆಲವು ವಿಷಯಗಳನ್ನು ಕೂಡ ನೀವು ಹೇಳಿದ್ರಿ, ಚಿಕ್ಕ ಮಕ್ಕಳಿಗೂ ಕೂಡ ಥೈರಾಯ್ಡ್ ಸಮಸ್ಯೆಗಳು ಬರಬಹುದು, ಅಥವಾ ಈಗ ಟೆಸ್ಟ್ಗಳು ಹೆಚ್ಚಾಗಿರೋದ್ರಿಂದ ನಮ್ಗೆ ಆ ಸಮಸ್ಯೆಗಳು ಗೊತ್ತಾಗ್ತಿದೆಯೋ, ಅಥವಾ ಹಿಂದಿನ ಕಾಲದಲ್ಲೂ ಇತ್ತು, ಅವ್ರ ಆ ಕಾಲದಲ್ಲಿ ಏನು ಅದಕ್ಕೆ ಔಷಧಿಗಳನ್ನ ತಗೋತಿದ್ರು, ವೈದ್ಯರಾಗಿ ಏನ್ ಹೇಳ್ತೀರಾ ನೀವು?
1: ಸೊ ನನ್ನ ಪ್ರಕಾರ ಲೈಕ್ ಹಿಂದಿನಿಂದನೂ ಈ ಪ್ರಾಬ್ಲಮ್ಸ್ ಎಲ್ಲ ಇದ್ದಿದ್ದೆ. ಸೊ ಬಟ್ ಇವಾಗ ರೀಸೆಂಟ್ ಟೆಕ್ನಾಲಜಿಕಲ್ ಅಡ್ವಾನ್ಸಸ್, ಪ್ಲಸ್ ಈ ಟೆಕ್ನಾಲಜಿ ಎಲ್ಲಾ ಟೈರ್ ಟೂ ಟೈರ್ ತ್ರೀ ಸಿಟೀಸ್ ಎಲ್ಲಾ ಕಡೆನೂ ಬರೋದ್ರಿಂದ ನಮಗೆ ಇಟ್ ಇಸ್ ಬಿಕಮ್ ವೆರಿ ಈಸಿ ಈ ತರ ಡಯಾಗ್ನೋಸ್ ಮಾಡೋದಕ್ಕೆ ಈ ಕಂಡೀಷನ್ಸ್. ಸೊ ಆಮೇಲೆ ಅದ್ರ ಜೊತೆ ಇವಾಗ ಸುಮಾರು ಸತಿ ನಾವು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಹೇಳ್ತೀವಿ, ಈ ಕೆಮಿಕಲ್ಸ್ ಲೈಕ್ ಪ್ಲಾಸ್ಟಿಕ್ ಅಲ್ಲಿ ಇರ್ಬೋದು, ಇವನ್ ನಾವು ಯೂಸ್ ಮಾಡೋಂಥ ಪೇಸ್ಟ್, ಮೇಕಪ್ಗಳಲ್ಲಿ, ಪ್ಲಸ್ ಪೊಲ್ಯೂಷನ್, ಅದರಲ್ಲಿರೋಂಥ ಕೆಮಿಕಲ್ಸ್ಗಳೆಲ್ಲ ಕೂಡ ಏರ್ ಪೊಲ್ಯೂಷನ್ ಇಂದ ಆಗಂಥ ಕೆಮಿಕಲ್ಸ್ ರಿಲೀಸ್ ಆಗಂಥದ್ರಿಂದನೂ ಕೂಡ ಸಾಕಷ್ಟು ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಇಟ್ ಕುಡ್ ಬಿ ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್, ಪಿ ಎಮ್ ಓ ಎಸ್ ಅಂದ್ರೆ ಪಿ ಸಿ ಓ ಎಸ್ ನ ಇವಾಗ ರೀಸೆಂಟ್ ಆಗಿ ಟರ್ಮಿನಾಲಜಿ ಚೇಂಜ್ ಆಗಿದೆ, ಪಿ ಎಮ್ ಓ ಎಸ್ ಅಂತ. ಸೊ ಆ ತರ ತೊಂದರೆ, ಸೊ ಆಮೇಲೆ ಡಯಾಬಿಟೀಸ್ ಬರಂತದ್ದು ಚಿಕ್ಕ ವಯಸ್ಸಲ್ಲೇ, ಸೊ ಇವೆಲ್ಲವೂ ಕೂಡ ಒಂದೊಂದು ಅಂದ್ರೆ ಹಲವಾರು ಬಾರಿ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಇಂದ ಕೂಡ ಆಗ ಸಾಧ್ಯತೆ ಇರುತ್ತೆ. ಪ್ಲಸ್ ನಮ್ ಜೆನೆಟಿಕ್ಸ್ ಕೂಡ. ಸೊ ಜೆನೆಟಿಕ್ ಮೇಕಪ್ ನಮ್ದು ಹೆಂಗಿದೆ ಅಂತ ಅಂದ್ರೆ ಲೈಕ್ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಲ್ಲಿ ಆದಾಗ, ಸೊ ವಿ ಆರ್ ಮೋರ್ ಪ್ರೋನ್ ಫಾರ್

0: ಸಿಟಿ ಅದರಿಂದ ಅಂತ ಆಗಂತ ಪ್ರಾಬ್ಲಮ್ ಗಳೆಲ್ಲ ಮೋರ್ ಕಾಮನ್. ಪ್ಲಸ್ ಜೆನೆಟಿಕ್ಸ್ ಪ್ಲಸ್ ಎಂಡೋಕ್ರೈನ್ ಡಿಸ್ಟರ್ಬ್ಸ್, ಇದರಿಂದ ಎರಡರಿಂದನು ಈಗ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ನಾವ್ ಹೇಳ್ಬೋದು.
1: ಅದಕ್ಕೆ ಒಂದು ಜೀವನ ಶೈಲಿ, ಮತ್ತೆ ಅದೇ ನೀವು ಹೇಳಿದ ಹಾಗೆ ಗಾಳಿಯಲ್ಲಿರುವಂತಹ, ನೀರಿನಲ್ಲಿರುವಂತಹ, ಮತ್ತೆ ನಾವು ಬಳಸುವಂತಹ ಆಹಾರ ಪದಾರ್ಥಗಳಲ್ಲಿ ಇರಬಹುದು, ಅದೇ ಡಿಸ್ಟ್ರಪ್ಟರ್ಸ್ ಅಂತ ಹೇಳಿದ್ರಲ್ಲ, ದೇಹಕ್ಕೆ ಬೇಡದಿರುವಂತಹ ವಸ್ತುಗಳು ನಮ್ಮ ದೇಹವನ್ನ ಪ್ರವೇಶ ಮಾಡೋದ್ರಿಂದ ಸಹ ಹಾರ್ಮೋನುಗಳ ವ್ಯತ್ಯಯ ಆಗ್ತಿದೆ ಅಥವಾ ವ್ಯತ್ಯಾಸ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಮೇಡಮ್, ಈಗ ಮನುಷ್ಯನ ದೇಹಕ್ಕೆ ಇಂತಿಷ್ಟೇ ಹಾರ್ಮೋನ್ಗಳು ಇದೇ ಸಮಯಕ್ಕೆ ಇಷ್ಟು ಸ್ರವಿಸಬೇಕು, ಈಗ ಹೆಣ್ಣು ಮಕ್ಕಳಿಗೆ ತಗೊಂಡ್ರೆ ಋತುಮತಿ ಆಗುವಾಗಿರ್ಬಹುದು ಅಥವಾ ಗರ್ಭಾವಸ್ಥೆಯಲ್ಲಿರ್ಬಹುದು, ಹೆರಿಗೆ ಸಮಯದಲ್ಲಿರಬಹುದು, ಇಂತಿಷ್ಟು ಹಾರ್ಮೋನ್ ಮೇಲೆ ಹೋಗಿ ಕೆಳಗೆ ಬಂದು ಮತ್ತೆ ಸಮಸ್ಥಿತಿನಲ್ಲಿ ಚಲಿಸ್ತಾ ಇರುತ್ತೆ, ಮತ್ತೆ ಋತುಬಂಧದ ಸಮಯದಲ್ಲಿ ಮತ್ತಿನ್ನೇನೇನು ಬದಲಾವಣೆಗಳು ಆಗ್ತಾ ಇರುತ್ತೆ, ಹಾಗೆ ಗಂಡು ಮಕ್ಕಳಿಗೂ ಸಹ ಇನ್ನೇನು ಬೇರೆ ಬೇರೆ ಹಾರ್ಮೋನುಗಳು ಬೇರೆ ಬೇರೆ ಪ್ರಭಾವವನ್ನ ಬೀರುತ್ತೆ. ಯಾವ್ಯಾವ ಗ್ಲ್ಯಾಂಡ್ಸ್ ಅಂತ ಹೇಳಿದ್ರಿ ನೀವು ನಮಗೆ? ಈಗ ಇತ್ತೀಚೆಗೆ ಕೇಳಿ ಕೇಳಿ ಕೇಳಿ ಅಭ್ಯಾಸ ಆಗಿರೋದು ಥೈರಾಯ್ಡ್ ಗ್ಲ್ಯಾಂಡ್ ಒಂದೇ, ಅದು ಬಿಟ್ರೆ ಬೇರೆ ಬೇರೆ ಯಾವ್ಯಾವ ಗ್ಲ್ಯಾಂಡ್ಸ್ ಇಂದ ಯಾವ್ಯಾವ ಹಾರ್ಮೋನುಗಳು ಹೇಗೆ ಬಳಕೆ ಆಗುತ್ತೆ ದೇಹಕ್ಕೆ?
0: ಸೊ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಅನ್ನು ಉತ್ಪಾದಿಸುವಂತಹ ಹಲವು ಎಂಡೋಕ್ರೈನ್ಸ್ ಗ್ಲ್ಯಾಂಡ್ಸ್ ಗಳು ಇದಾವೆ. ಪ್ರತಿಯೊಂದು ಗ್ಲ್ಯಾಂಡ್ಗೂ ಕೂಡ ತನ್ನದೇ ಆದ ವಿಶೇಷ ಕೆಲಸ ಇದೆ. ಸೊ ಫಸ್ಟ್ ಅನ್ನೋದು ಅಡ್ರಿನಲ್ ಗ್ಲ್ಯಾಂಡ್ಸ್, ಇವು ಕಿಡ್ನಿ ಮೇಲಿರಂತ ಟ್ರಯಾಂಗ್ಯುಲರ್ ಶೇಪ್ ಗ್ಲ್ಯಾಂಡ್ಸ್, ಇವು ಕಾರ್ಟಿಸೋಲ್ ಮತ್ತು ಆಂಡ್ರೋಜನ್ಸ್ ಎಂಬ ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಟ್ರೆಸ್ ಬಂದಾಗ ದೇಹ ಹೇಗೆ ರೆಸ್ಪಾಂಡ್ ಮಾಡಬೇಕು, ಬ್ಲಡ್ ಪ್ರೆಷರ್ ಅನ್ನು ಹೇಗೆ ನಿಯಂತ್ರಿಸುವುದು, ಪ್ಯುಬರ್ಟಿ ಸಮಯದಲ್ಲಿ ಬಾಡಿ ಓಡರ್ ಮತ್ತೆ ಪ್ಯುಬಿಕ್ ಹೇರ್ ಬೆಳವಣಿಗೆಗೆ ಸಹಾಯ ಮಾಡುವುದು, ಇದೆಲ್ಲವೂ ಕೂಡ ಅಡ್ರಿನಲ್ ಗ್ಲ್ಯಾಂಡ್ಸ್ ಇಂದ ಉತ್ಪತ್ತಿಯಾಗುವಂತ ಹಾರ್ಮೋನ್ಗಳದ್ದು ಕೆಲಸ. ಸೊ ಹೈಪೋಥಾಲಮಸ್ ಅನ್ನೋದು ಇನ್ನೊಂದು ಅಡ್ರಿನಲ್ ಗ್ರಂಥಿ. ಸೊ ಇದು ನಮ್ಮ ಮೆದುಳಿನ ಒಂದು ಪ್ರಮುಖ ಭಾಗವಾಗಿದೆ. ಸೊ ಬಾಡಿ ಟೆಂಪರೇಚರ್, ಆಪೆಟೈಟ್, ಬಾಡಿ ವೇಟ್, ಮೂಡ್, ಸ್ಲೀಪ್, ಥರ್ಸ್ಟ್ ಮತ್ತು ಸೆಕ್ಸ್ ಡ್ರೈವ್, ಇದನ್ನೆಲ್ಲ ನಿಯಂತ್ರಿಸುವ ಹಾರ್ಮೋನ್ಸ್ ಇಲ್ಲಿಂದ ಬರುತ್ತೆ.
1: ಹಸಿವು, ನಿದ್ದೆ, ನಮ್ಮ ಬೆಳವಣಿಗೆ, ನಮ್ಮ ಮನಸ್ಸು ಸಂತೋಷವಾಗಿರ್ಬೇಕಾ, ದುಃಖದಲ್ಲಿ ಇರ್ಬೇಕಾ, ಇದೆಲ್ಲಾನು ನಿಯಂತ್ರಣ ಮಾಡುವಂತದ್ದು ಹೈಪೋಥಾಲಮಸ್.
0: ಆಮೇಲೆ ನೆಕ್ಸ್ಟ್ ಓವರೀಸ್. ಸೊ ಮಹಿಳೆಯರಲ್ಲಿ ಇರುವಂತ ಇದು ರಿಪ್ರೊಡಕ್ಟಿವ್ ಗ್ಲ್ಯಾಂಡ್ ಅಂತ ನಾವ್ ಹೇಳ್ಬೋದು. ಇವು ಮೊಟ್ಟೆ ಉತ್ಪಾದಿಸುವ ಜೊತೆಗೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಮತ್ತು ಸ್ವಲ್ಪ ಮಟ್ಟಿಗೆ ಟೆಸ್ಟೋಸ್ಟೆರಾನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಇವು ರೀಪ್ರೊಡಕ್ಟಿವ್ ಹೆಲ್ತ್, ಪ್ರೆಗ್ನೆನ್ಸಿ, ಫರ್ಟಿಲಿಟಿ, ಆಮೇಲೆ ಬ್ರೆಸ್ಟ್ ಡೆವಲಪ್ಮೆಂಟ್ ಮತ್ತು ಬೋನ್ ಹೆಲ್ತ್ಗೆ ಕೂಡ ಇದು ಪ್ರಮುಖ ಆಗಿರೋಂತ ಹಾರ್ಮೋನ್. ಸೊ ನೆಕ್ಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾನ್ಕ್ರಿಯಸ್. ಇವಾಗ ಎಲ್ಲರೂ ಡಯಾಬಿಟೀಸ್ ಬಗ್ಗೆ ತುಂಬಾ ಮಾತಾಡ್ತಾ ಇದೀವಿ. ಸೊ ಇದು ಇನ್ಸುಲಿನ್ ಮತ್ತು ಗ್ಲುಕಗಾನ್ ಸೇರಿದಂತೆ ಸುಮಾರು ಬೇರೆ ಹಾರ್ಮೋನ್ಸ್ ಗಳನ್ನು ಕೂಡ ಇದು ಉತ್ಪಾದಿಸುತ್ತೆ. ಮುಖ್ಯವಾಗಿ ಇದು ಬ್ಲಡ್ ಶುಗರ್ ಅನ್ನು ನಾರ್ಮಲ್ ರೇಂಜ್ ನಲ್ಲಿ ಇಡುವಂತ ಕೆಲಸ ಮಾಡುತ್ತೆ ಪ್ಯಾನ್ಕ್ರಿಯಸ್. ಸೊ ನೆಕ್ಸ್ಟ್ ಗ್ರಂಥಿ ಪ್ಯಾರಥೈರಾಯ್ಡ್ ಗ್ರಂಥಿ ಅಂತ, ಇದು ತುಂಬಾ ಚಿಕ್ಕದಾಗಿರೋಂತ ಗ್ರಂಥಿ, ಬಟ್ ಇದು ತುಂಬಾ ಮುಖ್ಯ. ಸೊ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಅನ್ನು ಇದು ಸರಿಯಾಗಿ ಮೇಂಟೈನ್ ಮಾಡುತ್ತೆ, ಪ್ಲಸ್ ಬೋನ್ ಅನ್ನು ಆರೋಗ್ಯಕರವಾಗಿರಲು ಕೂಡ ಇದು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಗ್ರಂಥಿ ಅಂತಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಅಂತ, ಇದು ಮೆಲಟೋನಿನ್ ಹಾರ್ಮೋನ್ ನ ಕೂಡ ಇದು ಉತ್ಪಾದಿಸುತ್ತೆ. ಸೊ ಮೆಲಟೋನಿನ್ ಅನ್ನೋದು ನಮ್ಮ ಸ್ಲೀಪ್ ಸೈಕಲ್ ಅಂದ್ರೆ ನಿದ್ರೆಯ ಸಮಯವನ್ನು ನಿಯಂತ್ರಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಗ್ಲ್ಯಾಂಡ್ ಇನ್ ಆ ಬಾಡಿ ಪಿಚ್ಯುಟ್ರಿ ಗ್ರಂಥಿ ಅಂತ. ಸೊ ದಿಸ್ ಇಸ್ ಕಾಲ್ಡ್ ದ ಮಾಸ್ಟರ್ ಕಂಟ್ರೋಲರ್, ಮಾಸ್ಟರ್ ಗ್ಲ್ಯಾಂಡ್ ಅಂತ ನಾವ್ ಹೇಳ್ತೀವಿ ಇದನ್ನ. ಯಾಕೆಂದ್ರೆ ಇದು ಗ್ರೋತ್, ರೀಪ್ರೊಡಕ್ಷನ್, ಬ್ರೆಸ್ಟ್ ಫೀಡಿಂಗು, ಥೈರಾಯ್ಡ್, ಅಡ್ರಿನಲ್ ಗ್ರಂಥಿ ಮತ್ತೆ ಬೇರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮೇಲೆ ಇದು ಕೆಲಸವನ್ನು ಕಂಟ್ರೋಲ್ ಮಾಡುತ್ತೆ. ಮಹಾಗ್ರಂಥಿ ಅಂತ ಹೇಳ್ಬೋದು. ನೆಕ್ಸ್ಟ್ ಟೆಸ್ಟಿಸ್. ಸೊ ಟೆಸ್ಟಿಸ್ ಅನ್ನೋದು ಪುರುಷರಲ್ಲಿ ಇರುವಂತ ರೀಪ್ರೊಡಕ್ಟಿವ್ ಗ್ಲ್ಯಾಂಡ್. ಸೊ ಇದು ಸ್ಪರ್ಮ್ ಅನ್ನು ಉತ್ಪಾದಿಸುವುದರ ಜೊತೆಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ನ ಕೂಡ ಬಿಡುಗಡೆ ಮಾಡುತ್ತೆ. ಸೊ ಇದು ಪುರುಷರ ಬೆಳವಣಿಗೆಗೆ, ಮಸಲ್ ಸ್ಟ್ರೆಂತ್, ಮತ್ತೆ ಮುಖದ ಮೇಲೆ ಕೂದಲು ಬರುವಂತದ್ದು, ಪ್ಲಸ್ ರೀಪ್ರೊಡಕ್ಟಿವ್ ಹೆಲ್ತ್ಗೆ ಕೂಡ ತುಂಬಾ ಮುಖ್ಯ. ನೆಕ್ಸ್ಟ್ ಗ್ರಂಥಿ ಥೈರಾಯ್ಡ್ ಗ್ಲ್ಯಾಂಡ್. ನೀವು ಹೇಳ್ದಂಗೆ ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಗ್ರಂಥಿ. ಸೊ ಇದು ಕುತ್ತಿಗೆಯ ಮುಂಭಾಗದಲ್ಲಿರುವಂತ ಗ್ಲ್ಯಾಂಡ್. ಇದು ನಮ್ಮ ದೇಹದ ಮೆಟಬಾಲಿಸಂ ಅನ್ನು ನಿಯಂತ್ರಿಸುತ್ತದೆ. ಅದರ ಜೊತೆ ದೇಹ ಎಷ್ಟು ಬೇಗ ಕ್ಯಾಲರೀಸ್ ಅನ್ನು ಬರ್ನ್ ಮಾಡಬೇಕು, ಹಾರ್ಟ್ ರೇಟ್ ಎಷ್ಟು ವೇಗವಾಗಿ ಬಡಿಯಬೇಕು, ಎನರ್ಜಿ ಹೇಗೆ ಬಳಸಬೇಕು, ಇವೆಲ್ಲವನ್ನು ಕೂಡ ಥೈರಾಯ್ಡ್ ಹಾರ್ಮೋನ್ ನಿಯಂತ್ರಿಸುತ್ತೆ. ಸೊ ನೋಡಿದ್ರೆ ಈ ಎಲ್ಲಾ ಗ್ಲ್ಯಾಂಡ್ಸ್ ಒಂದಕ್ಕೊಂದು ಸಂಪರ್ಕ ಹೊಂದಿರುವಂತ ಒಂದು ಅದ್ಭುತ ನೆಟ್ವರ್ಕ್ ಅಂತ ನಾವು ಹೇಳ್ಬೋದು. ಇವು ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ದೇಹ ಆರೋಗ್ಯಕರವಾಗಿ ಕಾರ್ಯ ನಿರ್ವಹಿಸುತ್ತೆ.
1: ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ
0: ಬ್ಯಾಲೆನ್ಸ್ ತಪ್ಪುತ್ತೆ.

0: ಈಗ ಬಹಳ ಸಹಜವಾಗಿ ನಮ್ಗೆ ಮೀಡಿಯಾಗಳು ಹಂಗೆ ಇದೆ, ಕೈಯಲ್ಲೆಲ್ಲ ಮೊಬೈಲ್ ಇದೆ, ಏನ್ ಬೇಕಾದ್ರೂ ಅಲ್ಲಿ ಹೋಗಿ ಸರ್ಚ್ ಮಾಡು, ಅದಕ್ಕೆ ತಾವೇ ಇದು ಮಾಡಿ. ನನಗೊಂದು ಡೌಟ್ ಇದೆ, ಏನಂತಂದ್ರೆ ಇಷ್ಟೆಲ್ಲ ಇರೋವಾಗ್ಲೂ ಈ ಮನೆ ಮದ್ದಿಂದ ಈ ಹಾರ್ಮೋನ್ಗಳನ್ನ ಸರಿ ಮಾಡ್ಕೋಬಹುದು? ಯಾಕಂದ್ರೆ ನೀವೆಲ್ಲಾದ್ರೂ ನೋಡಿ, ನೀವು ಈ ಸೊಪ್ಪು ತಿನ್ನಿ ಈ ಹಾರ್ಮೋನ್ ಸರಿ ಹೋಗುತ್ತೆ, ಈ ಕಾಳು ತಿನ್ನಿ ಇದು ಸರಿ ಹೋಗುತ್ತೆ, ಅದು ನಿಜನಾ?
1: ಸೊ ಏನಂತಂದ್ರೆ ಇವಾಗ ಹರ್ಬಲ್ ಸಪ್ಲಿಮೆಂಟ್ಸು, ನ್ಯಾಚುರೋಪತಿ ಮೆಡಿಸಿನ್ಸು ಇವೆಲ್ಲ ತುಂಬ ಪಾಪ್ಯುಲರ್ ಆಗಿದೆ. ಬಟ್ ಏನಂತಂದ್ರೆ ಇದು ಕೂಡ ಹಾರ್ಮೋನ್ಸ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಸೊ ಹಾಗೆ ವೈದ್ಯರು ಸುಮಾರು ಸತಿ ಸ್ಟಿರಾಯ್ಡ್ಸ್ ಅಥವಾ ಓಪಿಯಾಯ್ಡ್ ಅಂತ ಪೇನ್ ಮೆಡಿಸಿನ್ಸ್ ಎಲ್ಲ ಕೊಡೋದ್ರ ಜೊತೆ ಕೂಡ ಇದು ಕೂಡ ಹಾರ್ಮೋನ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈ ಸ್ಟಿರಾಯ್ಡ್ಸ್ ತಗೊಂಡಾಗ ನಮ್ಮ ದೇಹದಲ್ಲಿನ ಉತ್ಪತ್ತಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಹೊರಗಡೆಯಿಂದ ಸೇವಿಸಿದಾಗ.
0: ಯಾವ ಹಾರ್ಮೋನ್?
1: ಕಾರ್ಟಿಸೋಲ್ ಅನ್ನೋದು ತುಂಬಾ ಮುಖ್ಯ ಹಾರ್ಮೋನ್. ಸೊ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ. ಸೊ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆದಾಗ, ನಾನು ಹೇಳದ್ನಲ್ಲ, ಸೊ ಅಕಸ್ಮಾತ್ ನಮ್ಗೇನಾದ್ರು ಸ್ಟ್ರೆಸ್ ಇದ್ದಾಗ ಈ ಹಾರ್ಮೋನು ಜಾಸ್ತಿ ಆಗ್ಬೇಕು. ಸೊ ಹಾರ್ಮೋನ್ ಜಾಸ್ತಿ ಆಗ ಬ್ಲಡ್ ಪ್ರೆಷರು, ಬ್ಲಡ್ ಶುಗರು, ಸೋಡಿಯಂ ಲೆವೆಲ್ ಎಲ್ಲ ಮೇಂಟೈನ್ ಮಾಡುತ್ತೆ ಈ ಹಾರ್ಮೋನು. ಸೊ ಈ ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದಾಗ, ನಾವು ಹೊರಗಡೆ ಮೆಡಿಸಿನ್ಸ್ ತಗೊಂಡು ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದಾಗ ಈ ಸ್ಟ್ರೆಸ್ ರಿಲೇಟೆಡ್ ರೆಸ್ಪಾನ್ಸ್ ಇರಲ್ಲ. ಆವಾಗ ಪೇಷಂಟ್ಸ್ ಸಡನ್ ಆಗಿ ಏನಾದ್ರು ಇನ್ಫೆಕ್ಷನ್ ಬಂದ್ರೆ ಸಡನ್ ಆಗಿ ಬಿ ಪಿ ಕಮ್ಮಿ ಆಗ್ಬೋದು, ಐಸಿಯುಗೆ ಅಡ್ಮಿಷನ್ ಬೇಕಾಗೋ ಸಾಧ್ಯತೆ ಇರುತ್ತೆ, ಲೋ ಶುಗರ್ ಆಗ್ಬೋದು, ಲೋ ಸೋಡಿಯಂ ಆಗ್ಬೋದು, ಇದೆಲ್ಲ ತುಂಬಾ ಎಮರ್ಜೆನ್ಸಿ ಕಂಡೀಷನ್. ಹಂಗಾಗಿ ಯೂಶಲಿ ನಾವು ಈ ಹರ್ಬಲ್ ಸಪ್ಲಿಮೆಂಟ್ಸ್ ಎಲ್ಲ ಯೂಶಲಿ ನಾವು ಎನ್ಕರೇಜ್ ಮಾಡಲ್ಲ.
0: ಈಗ ಏನು ಆಗದೇನು ಕೆಲವು ಸಂದರ್ಭಗಳಲ್ಲಿ ಈಗೆಲ್ಲ ಪ್ರೋಟೀನ್ ಬೇಕು ಪ್ರೋಟೀನ್ ಬೇಕು ಅಂತ ಅಂದ್ರೆ ಮಾರುಕಟ್ಟೆನಲ್ಲಿ ಇಡೀ ನಮ್ಮ ವ್ಯವಸ್ಥೆಯನ್ನ ಈ ನಮ್ಮ ಮಾರುಕಟ್ಟೆ ಆಳ್ತಾ ಇದೆ. ಮಾರುಕಟ್ಟೆನಲ್ಲಿ ಹಲವಾರು ಎಲ್ಲದಕ್ಕೂ ಒಂದೊಂದು ಇದೆ ಸಪ್ಲಿಮೆಂಟ್ಸ್, ಇದು ತಗೊಂಡ್ರೆ ಏನೂ ಆಗಲ್ಲ ಏನೂ ಆಗಲ್ಲ, ಆ ಥರ ತಗೊಂಡು ಈ ಹಾರ್ಮೋನ್ ವ್ಯತ್ಯಾಸಗಳಾಗತ್ತೆ ಅಂತ ಹೇಳ್ತಾರಲ್ಲ, ನಿಜಾನ?
1: ಎಸ್, ಜಿಮ್ ಸಪ್ಲಿಮೆಂಟ್ಸ್ ಎಸ್ಪೆಷಲಿ ಜಿಮ್ಮಿಗೆ ಹೋಗೋರಿಗೆ ಸುಮಾರು ಸತಿ ಪ್ರೋಟೀನ್ ಪೌಡರ್ಗಳ ಜೊತೆ ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನು ಕೂಡ ಕೊಡ್ತಾರೆ. ಸೊ ಈ ಟೆಸ್ಟೋಸ್ಟಿರಾನ್ ಟ್ಯಾಬ್ಲೆಟ್ಸ್ ಮೂಲಕನೂ ತಗೊಂಬೋದು, ಪ್ಲಸ್ ಇಂಜೆಕ್ಷನ್ ಮೂಲಕನೂ ತಗೊಂಬೋದು. ಸುಮಾರು ಸತಿ ಜಿಮ್ಮಲ್ಲಿ ಗ್ರೋತ್ ಹಾರ್ಮೋನ್ ಕೂಡ ಕೊಡ್ತಾರೆ. ಸೊ ಈ ತರ ಕೊಡೋದ್ರಿಂದ ಹೊರಗಡೆಯಿಂದ ನಾವು ಹಾರ್ಮೋನ್ಸ್ ಅತಿಯಾಗಿ ತಗೊಂಡಾಗ ನಮ್ಮ ದೇಹದ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಉತ್ಪತ್ತಿ ಕಮ್ಮಿ ಆದಾಗ, ಟೆಸ್ಟೋಸ್ಟಿರಾನ್ ಕಮ್ಮಿ ಆದಾಗ ಇನ್ಫರ್ಟಿಲಿಟಿ ಇಶ್ಯೂಸ್, ಸ್ಪರ್ಮ್ ಪ್ರೊಡಕ್ಷನ್ ಇವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗ್ಬೋದು, ಬಿ ಪಿ ಜಾಸ್ತಿ ಆಗೋ ಸಾಧ್ಯತೆ, ಹಿಮೋಗ್ಲೋಬಿನ್ ತೀರಾ ಜಾಸ್ತಿ ಆಗಿ ಪಾಲಿಸೈಥಿಮಿಯಾ ಅಂತ ನಾವು ಹೇಳ್ತೀವಿ ಅದು ಆಗ್ಬೋದು, ಅದರಿಂದ ಸ್ಟ್ರೋಕು, ಹಾರ್ಟ್ ಪ್ರಾಬ್ಲಮ್ಸ್, ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗೋದು ಇವೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಪ್ರೋಟೀನ್ ಹೌದು ಇಂಪಾರ್ಟೆಂಟ್ ನಮ್ಮ ದೇಹದಕ್ಕೆ, ಬಟ್ ಪ್ರೋಟೀನ್ ಜೊತೆ ಬೇರೆ ಜಿಮ್ ಸಪ್ಲಿಮೆಂಟ್ಸ್ ಅವೆಲ್ಲ ತಗೊಳ್ಳೋದನ್ನ ಯೂಶಲಿ ನಾವು ಎನ್ಕರೇಜ್ ಮಾಡಲ್ಲ.
0: ನಮ್ಮ ಇಡೀ ಬದುಕು ಮತ್ತು ನಮ್ಮ ಚಟುವಟಿಕೆಗಳು, ನಮ್ಮ ಸಂತೋಷ, ನಮ್ಮ ಖುಷಿ, ನಮ್ಮ ದುಃಖ, ಇದೆಲ್ಲವೂ ಹಾರ್ಮೋನ್ಗಳ ಮೇಲೆ ನಿಂತಿದೆ, ಒಂದು ರೀತಿನಲ್ಲಿ ನಿಂತಿದೆ. ಎಲ್ಲವೂ ಅದ್ರ ಮೇಲೇನೆ ಅಂತಲ್ಲ, ಆದರೆ ಅದ್ರ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕೆ ಆಗಲ್ಲ, ಅವಾಗ ವೈದ್ಯರನ್ನ ಕಾಣಲೇಬೇಕಾಗುತ್ತೆ. ಈಗ ಒಂದು ಆತಂಕ ಏನಂತಂದ್ರೆ ಮೇಡಮ್, ಎಲ್ಲದಕ್ಕೂ ಹಾರ್ಮೋನ್ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದ ಬೇರೆ ಬೇರೆ ತೊಂದರೆಗಳಾಗುತ್ತೆ ಅಂತ ಹೇಳ್ತಾರೆ, ಅದು ಸತ್ಯನಾ?
1: ಸೊ ಅಂದ್ರೆ ಯಾವ ಹಾರ್ಮೋನ್ ತಗೊಂತಾ ಇದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಇವಾಗ ಸ್ಟಿರಾಯ್ಡ್ ಟ್ಯಾಬ್ಲೆಟ್ ತಗೊಂಡ್ರೆ ನಮ್ಮ ದೇಹದಲ್ಲಿನ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆಗ್ಬೋದು, ಟೆಸ್ಟೋಸ್ಟಿರಾನ್ ತಗೊಂಡ್ರೆ ನಮ್ಮ ದೇಹದಲ್ಲಿನ ಟೆಸ್ಟೋಸ್ಟಿರಾನ್ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಯಾವ್ದು ಕಮ್ಮಿ ಇರುತ್ತೋ ನಮ್ಮ ದೇಹದಲ್ಲಿ, ಇವಾಗ ಹೈಪೋಥೈರಾಯ್ಡಿಸಮ್ ಅಂತ ನಾವು ಹೇಳ್ತೀವಿ, ಹೈಪೋಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಕೆಲಸ ಕಮ್ಮಿ ಆಗಿರುತ್ತೆ, ಅವಾಗ ನಾವು ಹೊರಗಡೆಯಿಂದ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ಳೇಬೇಕಾಗುತ್ತೆ ನಮ್ಮ ನಾರ್ಮಲ್ ಮೆಟಬಾಲಿಸಮ್ನ ಮೇಂಟೈನ್ ಮಾಡೋದಕ್ಕೆ. ಇದನ್ನ ಕರೆಕ್ಟ್ ಬ್ಯಾಲೆನ್ಸ್ ಅಲ್ಲಿ ತಗೊಂಡಾಗ ಏನು ತೊಂದರೆ ಆಗಲ್ಲ. ಸೊ ಇವಾಗ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗಿರುತ್ತೆ, ಸೊ ಟೈಪ್ 1 ಡಯಾಬಿಟೀಸ್ ಇರೋರಿಗೆ, ಸೊ ಅವಾಗ ನಾವು ಹೊರಗಡೆಯಿಂದ ಇನ್ಸುಲಿನ್ ಕೊಡಲೇಬೇಕಾಗುತ್ತೆ. ಸೊ ಮೇಜರ್ ತೊಂದರೆಗಳು ಆಗಲ್ಲ ಕರೆಕ್ಟ್ ಪ್ರಮಾಣದಲ್ಲಿ ತಗೊಂಡಾಗ, ವೈದ್ಯರ ಸಲಹೆ ತಗೊಂಡಾಗ ಇದರಿಂದ ಯೂಶಲಿ ಏನು ಪ್ರಾಬ್ಲಮ್ಸ್ ಆಗಲ್ಲ. ಸೊ ಅತಿಯಾಗಿ ತಗೊಂಡಾಗ ಅದರದ್ದೇ ಆದ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ.
0: ಈಗ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇನೆ ಥೈರಾಯ್ಡ್ ಮಾತ್ರೆಗಳನ್ನು ಆರಂಭ ಮಾಡಿದ್ರೆ, ಮತ್ತಿನ್ನೂ ಒಂದಿದೆ, ಅದು ಸತ್ಯನೋ ಮಿಥ್ಯನೋ ನೀವು ಹೇಳಬೇಕು, ಒಂದ್ಸರ್ತಿ ಹಾರ್ಮೋನ್ ಮಾತ್ರೆಗಳನ್ನು ಆರಂಭ ಮಾಡಿದ್ರೆ ಜೀವನ ಪೂರ್ತಿ ತೆಗೆದುಕೊಳ್ಬೇಕು ಅನ್ನೋ ಥರದ್ದು ಹೇಳ್ತಾರೆ, ಅದು ಹೇಗೆ?
1: ಸೊ ನಿಮ್ಗೆ ಗೊತ್ತಿರಂಗೆ 100% ಅಂತ ನಾವೇನು ಹೇಳೋಕ್ಕಾಗಲ್ಲ ಮೆಡಿಸಿನ್ನಲ್ಲಿ. ಸೊ ನೀವಿವಾಗ ಮಾತ್ರೆ ಶುರು ಮಾಡಿದ್ರೆ 100% ಲೈಫ್ ಲಾಂಗ್ ತಗೊಳ್ಬೇಕು ಅನ್ನೋ ಥರದ್ದು ನಾವು ಹೇಳೋಕ್ಕಾಗಲ್ಲ. ದೇಹ ಆ ಟೈಮಲ್ಲಿ ಹೆಂಗೆ ಕೆಲಸ ಮಾಡುತ್ತೋ ಅದ್ರ ಪ್ರಕಾರ ನಾವು ಡಿಸೈಡ್

0: ಮಾಡ್ತೀವಿ. ಸೊ ಇದ್ರ ಪ್ರಮಾಣ ಜಾಸ್ತಿ ಮಾಡ್ಬೇಕಾ, ಮಾತ್ರೆ ಪ್ರಮಾಣ ಕಡಿಮೆ ಮಾಡ್ಬೇಕಾ, ಅಥವಾ ಮಾತ್ರೆ ಸ್ಟಾಪ್ ಮಾಡ್ಬೇಕಾ ಅನ್ನೋದು ಆ ಟೈಮಲ್ಲಿ ಬಾಡಿ ಹೆಂಗೆ ಕೆಲಸ ಮಾಡುತ್ತೋ ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಇವಾಗ ಶುಗರ್ ಅಕಸ್ಮಾತ್ ಶುಗರ್ ಇರೋರಿಗೆ ಒಂದೊಂದ್ಸತಿ ಶುಗರ್ ತೀರಾ ಜಾಸ್ತಿ ಇರುತ್ತೆ, ಅವಾಗ ನಾವು ಇನ್ಸುಲಿನ್ ಕೊಟ್ಟು ಶುಗರ್ ನ ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲಿಗೆ ಬಂದ್ಮೇಲೆ ದೇಹದ ಉತ್ಪತ್ತಿನೇ ಒಂದೊಂದ್ಸತಿ ಚೆನ್ನಾಗಾಗಕ್ ಶುರುವಾಗುತ್ತೆ, ಅವಾಗ ನಾವು ಇನ್ಸುಲಿನ್ ನ ಕಮ್ಮಿ ಮಾಡಿಬಿಟ್ಟು ಸ್ಟಾಪ್ ಮಾಡೋ ಸಾಧ್ಯತೆನೂ ಇರುತ್ತೆ. ಸೊ ಒಂದ್ಸತಿ ತಗೊಂಡ್ರೆ ಲೈಫ್ ಲಾಂಗ್ ತಗೊಂಬೇಕು ಅನ್ನೋದು ಯೂಶಲಿ ತಪ್ಪ ಕಲ್ಪನೆ. ಸೊ ಥೈರಾಯ್ಡು ಅಷ್ಟೇ, ಒಂದೊಂದ್ಸತಿ ಅಂದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳೋದು. ಸೊ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಆಟೋ ಇಮ್ಯೂನ್ ಕಾಯಿಲೆ, ಅದು ಆಂಟಿಬಾಡೀಸ್ ಥೈರಾಯ್ಡ್ ವಿರುದ್ಧ ಉತ್ಪತ್ತಿಯಾಗಿ ಥೈರಾಯ್ಡ್ ಗ್ರಂಥಿ ಕೆಲಸನ ಕಮ್ಮಿ ಮಾಡುತ್ತೆ. ಸೊ ಯೂಶಲಿ ಇದು ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಲೈಫ್ ಲಾಂಗ್ ಕಂಡೀಷನ್ ಅಂದ್ರೆ ಬೇಕಾಗುತ್ತೆ ಮಾತ್ರೆ ಥ್ರೂ ಔಟ್ ಲೈಫ್. ಬಟ್ ವೆರಿ ರೇರ್ಲಿ ಏನಾಗುತ್ತೆ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿನೂ ಕೂಡ ಒಂದೊಂದ್ಸತಿ ಚೆನ್ನಾಗಾಗ್ಬೋದು, ಅಂದ್ರೆ ಅದು ತುಂಬಾ ರೇರ್. ಅದು ಬ್ಲಾಕಿಂಗ್ ಅಂಡ್ ಸ್ಟಿಮ್ಯುಲೇಟಿಂಗ್ ಆಂಟಿಬಾಡೀಸ್ ಅಂತ ನಾವು ಹೇಳ್ತೀವಿ, ಅದು ಸ್ವಿಚ್ ಓವರ್ ಟೈಪ್ ಎಲ್ಲ ಅವೆಲ್ಲ ಆಗೋದು ತುಂಬಾ ರೇರ್. ಸೊ ಹಂಗಾಗಿ ಡಾಕ್ಟರ್ ಸಲಹೆ ತಗೊಂಡು ಆ ಟೈಮಲ್ಲಿ ಹೇಗಿರುತ್ತೆ ಹಾರ್ಮೋನ್ ಲೆವೆಲ್ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಬಟ್ ಇವಾಗ ಇನ್ಸುಲಿನ್ ಲೈಫ್ ಲಾಂಗ್ ತಗೊಬೇಕು, ಟೈಪ್ ಟು ಡಯಾಬಿಟೀಸ್ ಇರೋರಿಗೆ ಅವೆಲ್ಲ ಅಂದ್ರೆ ಒಂದ್ಸತಿ ಶುರು ಮಾಡಿದ್ರೆ ಅವೆಲ್ಲ ತಪ್ಪ ಕಲ್ಪನೆ. ಸೊ ಇದೆಲ್ಲ ಡಯಾಬಿಟೀಸ್ ಡ್ಯೂರೇಷನ್ ಎಷ್ಟಿದೆ, ಅವ್ರ ಬಾಡಿ ಕಂಡೀಷನ್, ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಅದ್ರ ಮೇಲೆ ಎಲ್ಲ ಸುಮಾರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
1: ಈಗ ಹಾರ್ಮೋನ್ ವ್ಯತ್ಯಯ ಆಗ್ಲೇಬಾರ್ದು, ವ್ಯತ್ಯಾಸ ಆಗ್ಬಾರ್ದು, ಅದೇ ಇಂಬ್ಯಾಲೆನ್ಸ್ ಆಗ್ಬಾರ್ದು ಅಂತಂದ್ರೆ ಒಬ್ಬ ವ್ಯಕ್ತಿ ಹೇಗೆ ತನ್ನ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿಯನ್ನು ಹೇಗೆ ಇಟ್ಕೋಬೇಕು? ಯಾಕಂದ್ರೆ ನೀವೇ ಹೇಳಿದ್ರಿ, ಈಗ ಹೊರಗಡೆ ತಿನ್ನೋದ್ರಿಂದ ಗಾಳಿ ನೀರು ಇದೆಲ್ಲವೂ ನಮ್ಮ ಹಾರ್ಮೋನ್ಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ, ಪ್ರಭಾವ ಬೀರಿಸ್ಕೊಳ್ಳಾರ್ದೆ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು, ಹಾರ್ಮೋನ್ ಉತ್ಪತ್ತಿ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನ ಶೈಲಿ ಹೇಗಿರ್ಬೇಕು?
0: ಸೊ ಈ ತರ ಹಾರ್ಮೋನ್ಸ್ ತೊಂದರೆ ಬರದೇ ಇರೋದಕ್ಕೆ ಎರಡು ಲೈಕ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್, ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಇವಾಗ ನಾವು ಏಜು, ಜೆನೆಟಿಕ್ಸ್, ಇವಾಗ ಪೊಲ್ಯೂಷನ್, ಇವೆಲ್ಲ ನಮ್ ಕೈಯಲ್ಲಿ ಇಲ್ಲದೆ ಇರೋಂಥದ್ದು ಇದು. ಸೊ ನಮ್ ಕೈಯಲ್ಲಿ ಏನಿರುತ್ತೆ ಅದನ್ನ ಡೆಫಿನೆಟ್ಲಿ ಮಾಡ್ಕೊಬಹುದು, ಲೈಕ್ ಹೆಲ್ದಿ ಡಯಟ್ ನ ಮೇಂಟೈನ್ ಮಾಡ್ಕೊಳ್ಳೋದು. ಸೊ ಜಾಸ್ತಿ ಪ್ರಿಸರ್ವೇಟಿವ್ಸ್, ಪ್ರೋಸೆಸ್ಡ್ ಫುಡ್ ನ ಅವಾಯ್ಡ್ ಮಾಡೋದು. ಸೊ ಅಲಾಂಗ್ ವಿತ್ ದಟ್ ಫಿಸಿಕಲ್ ಆಕ್ಟಿವಿಟಿ, ಡೈಲಿ ಎಕ್ಸಸೈಸ್ ಮಾಡೋದ್ರಿಂದ, ಸೊ ಇವೆಲ್ಲದ್ರಿಂದ ನಮ್ದು ಯೂಶಲಿ ಹಾರ್ಮೋನ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಬಹುದು. ಬಟ್ ಸುಮಾರು ಸತಿ ಆಟೋ ಇಮ್ಯೂನ್ ಕಾಯಿಲೆ ಅಂತ ಎಲ್ಲ ಬಂದಾಗ ನಮ್ ಕೈಯಲ್ಲಿ ತುಂಬಾ ಇರಲ್ಲ. ಸೊ ನಮ್ ಜೀವನ ಶೈಲಿನಲ್ಲೂ ಕೂಡ ಇದು ತುಂಬಾ ಚೇಂಜ್ ಮಾಡ್ಕೊಳಕ್ ಆಗದೆ ಇರ್ಬೋದು, ಅವಾಗ ಹೆಲ್ಪ್ ಬೇಕಾಗುತ್ತೆ,
1: ಔಷಧಿಗಳು ಬೇಕಾಗುತ್ತೆ, ವೈದ್ಯರ ಸಲಹೆ. ಮತ್ತೆ ವೈದ್ಯರ ಸಲಹೆ ಏನ್ ಹೇಳಿ, ಇದ್ರಲ್ಲಿ ಸುಮ್ನೆ ಆಟ ಆಡಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೂ ಸಹ ಕಷ್ಟ ಇದು ಅಲ್ವಾ? ವೈದ್ಯರು ಹೇಗ್ ಹೇಳ್ತಾರೋ ಹಾಗೆ ನಮ್ಮ ಜೀವನವನ್ನ ಅಥವಾ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಸಹ ಈ ಕಾಯಿಲೆಗಳಿಂದ ಸ್ವಲ್ಪ ಮೇಂಟೈನ್ ಮಾಡಬಹುದು ಅಥವಾ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಂತ ಹೇಳ್ತೀರಾ. ನೀವು ಹೇಳಿದ ಹಾಗೆ ಪ್ರತಿಯೊಂದು ಗ್ರಂಥಿ ಯಾವ್ಯಾವ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತೆ, ಯಾವ್ಯಾವ ಹಾರ್ಮೋನ್ ಏನೇನು ನಮ್ಮ ದೇಹದಲ್ಲಿ ಚಟುವಟಿಕೆಗಳಿಗೆ ಸಹಕಾರಿ ಆಗುತ್ತೆ ಅನ್ನೋದ್ರ ಕುರಿತಂಗೆ ಮುಂದಿನ ದಿನಗಳಲ್ಲಿ ನಾವು ಮಾತಾಡಬಹುದು. ಇದ್ರ ಬಗ್ಗೆ ಸೀರೀಸೇ ಮಾಡಬಹುದು, ಸರಣಿ ಕಾರ್ಯಕ್ರಮವೇ ಅಗತ್ಯ ಇದೆ ಅಂತ ಅನ್ಸುತ್ತೆ. ಮತ್ತೆ ಮಾತಾಡೋಣ ಮೇಡಮ್, ಧನ್ಯವಾದಗಳು. ಇದುವರೆಗೆ ಹಾರ್ಮೋನುಗಳು ನಮ್ಮ ದೇಹಕ್ಕೆ ಹೇಗೆ ಅವಶ್ಯಕವಾಗಿವೆ ಅನ್ನೋದ್ರ ಕುರಿತಂಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಮಸ್ಕಾರ.
0: ನಮಸ್ತೆ. ಥ್ಯಾಂಕ್ ಯು.
2: ಇದುವರೆಗೆ ಮಾನವನ ದೇಹದಲ್ಲಿನ ಹಾರ್ಮೋನ್ಗಳ ಕುರಿತು ಮಾಹಿತಿ ಮಾಡಿಕೊಟ್ಟವರು ಎಂಡೋಕ್ರೈನಾಲಜಿಸ್ಟ್ ಆಗಿರುವ ಹಾಸನದ ಡಾಕ್ಟರ್ ಗಾನವಿ ವೈಪಿ, ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂತಹ ಶ್ರೀ ಬಿ ಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
3: ಸರ್ ನಮಸ್ತೆ ಸರ್.
2: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
3: ಮುಖ್ಯವಾದ ಒಂದು ನಾಲ್ಕು ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲಿ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ, ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ ನಾಲ್ಕು ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧ ಅಂದ್ರೆ ಇದು ಏನು, ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ತುಂಬಾ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ, ಇಲ್ಲ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಬಿತ್ತನೆ ವಿಫಲ ಏನಾಗುತ್ತೆ ಅಂದ್ರೆ, ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75%ಗಿಂತ ಜಾಸ್ತಿ ಏನಾರ ಬಿತ್ತನೆ ಆಗಿಲ್ಲ ಅಂದ್ರೆ, ಶೇಕಡ 100ರಲ್ಲಿ 75%ಷ್ಟು ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ, ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ, ಒಂದು ಅಧಿಸೂಚನೆ ಮಾಡುತ್ತೆ, ಇಂತ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75%ಗಿಂತ ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಕಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡುವಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75%ಗಿಂತ ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ, ಅಂತ ಯಾರ್ಯಾರು ಒಂದು ಬೆಳೆ ವಿಮೆ ಮಾಡಿಸಿರ್ತಾರೆ ಅಂತ ರೈತರಿಗೆಲ್ಲ 25% ಆಫ್ ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಮುಂದಕ್ಕಿನ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ಡ್ ಕ್ಯಾಲಮಿಟಿ ಅಂತ ಅಂದ್ರೆ, ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವ ಮಧ್ಯಂತರ ಅವಧಿಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಅಚಾನಕವಾಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು ಇಲ್ಲ ಮಳೆನೇ ಆಗದೆ ಇರ್ಬೋದು ಡ್ರೈ ಆಗ್ಬಿಡ್ಬೋದು, ಇಂಥ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ ಇಲ್ಲ ಇಂಥ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳು ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿ ಆಗಿದೆ ನೋಡಿ ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ. ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ, ಈಗ ಪರ್ಟಿಕ್ಯುಲರ್ ರೈತಂಗ್ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭ

0: ಅಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ, ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ, ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗಲಿಕ್ಕೆ, ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಟ್ರಶಿಂಗ್ ಗೆ ತಗೊಂಡು ಹೋಗ್ತಾರೆ. ಸೊ ಹಂಗೆ ಕಟಾವು ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರೋಂತ ಬೆಳೆಗಳು, ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವು ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ, ಹೌದು ಈ ಬೆಳೆ ಕಟಾವು ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದೋ ಬಟ್ ಅದ್ರ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ, ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ, ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಏನ್ ರೈತರು ಕಟ್ಟಬೇಕಾಗಿರೋ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡು ವಿನಾಯಿತಿ ಕೊಡ್ತಾರೆ. ವಿಮಾ ಕಂತು ಕಟ್ಟಬೇಕು ಅದು 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಇನ್ ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತಿರುತ್ತೆ ಅದು 50% ಕೇಂದ್ರ ಸರ್ಕಾರ 50% ರಾಜ್ಯ ಸರ್ಕಾರ ಕೊಡುತ್ತೆ ಸರ್.
1: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ. ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
0: ಬೆಳೆ ಸಾಲ ತಗೊಳ್ಳೋ ಅಂತಾರೋ ತಗೊಳ್ದೇ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರಲ್ಲ ಸರ್, ಅಂತ ರೈತರು ಪಾಲ್ಗೊಳ್ಳಕಾಗಲ್ಲ. ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
1: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ
0: ಸರ್? ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರಿದು ಇನ್ಸೂರೆನ್ಸ್ ಕಂಪ್ನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಏನಾದ್ರು ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ದೆ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದ್ ಅಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಈ ಬೆಂಗಳೂರು ಕಡೆ ಇದೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೆ ಇರೋ ರೈತರು ಇರ್ತಾರೆ ಅವ್ರ ನೋಂದಾಯಿನ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗತ್ತೆ, ಅರ್ಜಿ ಅಲ್ಲೇ ಇರುತ್ತೆ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ, ಸೂಟ್ ID ಅಂತ ಹೋದ ವರ್ಷ ಮಾಡಿದ್ದಾರೆ. ಎಲ್ಲಾ ರೈತರದ್ದು ಅವ್ರದ್ದು ಇನ್ಫಾರ್ಮೇಶನ್ಸ್ ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಇದು ಏನ್ ರೆಕಾರ್ಡ್ ಇದೆ ಅದು ಫ್ರೂಟ್ ID ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರೇ ಫ್ರೂಟ್ ID ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಗಳಿಗೆ ಹೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿ ಆಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
1: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವ ಇದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಥ್ಯಾಂಕ್ ಯು.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
4: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ಏಕೆಂದರೆ ನೀರು ಜೀವಜಲ.
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ಧಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ನೇ ಸುತ್ತಿಗೆ ಸ್ವಿಟ್ಜರ್ಲೆಂಡ್ ಸ್ಪೇನ್ ಮುನ್ನಡೆ. ವಾರ್ತೆಗಳ ವಿವರ: ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಎಲ್ಲಾ ರೀತಿಯ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕ ಉಗ್ರವಾದವನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಪಾನ್ ಪ್ರಧಾನಿ ಸನೆ ತಕೈಚಿ ಬಲವಾಗಿ ಖಂಡಿಸಿದ್ದಾರೆ. 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯ ಜಂಟಿ ಹೇಳಿಕೆ ಪ್ರಕಟಿಸಲಾಗಿದ್ದು, ಕಳೆದ ವರ್ಷ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಉಭಯ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಉಗ್ರರು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರು ಮತ್ತು ಸಂಘಟಕರ ವಿರುದ್ದ ವಿಳಂಬವಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಖೈದಾ, ಐಸಿಸ್, ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಅವರ ಪ್ರಾಕ್ಸಿಗಳು ಸೇರಿದಂತೆ ವಿಶ್ವಸಂಸ್ಥೆ ಪಟ್ಟಿ ಮಾಡಲಾದ ಎಲ್ಲಾ ಭಯೋತ್ಪಾದಕ ಗುಂಪುಗಳು ಮತ್ತು ಸಂಸ್ಥೆಗಳ ವಿರುದ್ದ ಸಂಘಟಿತ ಕ್ರಮ ಕೈಗೊಳ್ಳಬೇಕೆಂದು ಉಭಯ ನಾಯಕರು ಕರೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅನ್ನು ಉದ್ಘಾಟಿಸಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಇದೇ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಲೋತ್ರಾದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಿ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲೋತ್ರದ ಪಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ 2ನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿ ವಿತರಿಸಲಿದ್ದಾರೆ. ಗುಜರಾತ್ಗೆ ನಾಳೆ ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸನಾತ್ನಲ್ಲಿ ಸೇಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯು ಸುಸ್ಥಿರ, ಸ್ಥಿತಿಸ್ಥಾಪಕ ಹಾಗೂ ನಾವೀನ್ಯತೆ ಆಧಾರಿತ ಅಭಿವೃದ್ಧಿಯ ಮುಂದಿನ ಹಂತಕ್ಕೆ ವೇಗ ನೀಡುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಭಾರತ ಫ್ರಾನ್ಸ್ ಉದ್ಯಮಿಗಳ ದುಂಡುಮೇಜಿನ ಸಭೆಯ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಪ್ರಗತಿ, ಪೂರೈಕೆಯ ಸರಪಳಿಯ ವೈವಿಧ್ಯೀಕರಣ, ಇಂಧನ ಪರಿವರ್ತನೆ ಹಾಗೂ ಜಾಗತಿಕ ರಾಜಕೀಯ ಬೆಳವಣಿಗೆಗಳಿಂದಾಗಿ ವಿಶ್ವ ಆರ್ಥಿಕತೆ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಹೇಳಿದರು. ವಿಕಸಿತ ಭಾರತ 2047 ಗುರಿ ಸಾಧಿಸುವ ಭಾರತದ ಪಯಣದಲ್ಲಿ ಪಾಲುದಾರರಾಗುವಂತೆ ಫ್ರಾನ್ಸ್ನ ಉದ್ಯಮಿಗಳು ಮತ್ತು ಹೂಡಿಕೆದಾರರಿಗೆ ಇದೇ ವೇಳೆ ಸಚಿವರು ಆಹ್ವಾನ ನೀಡಿದರು. ಉಭಯ ರಾಷ್ಟಗಳ ಹಂಚಿಕೆಯ ಸಮೃದ್ಧಿಯನ್ನು ಸಾಧಿಸಲು ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ. ಕಳೆದ 1 ದಶಕದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ದ್ವಿಪಕ್ಷೀಯ ವ್ಯಾಪಾರ 2 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸಾಂಸ್ಥಿಕ ಚುನಾವಣೆ ಹಾಗೂ ಪಕ್ಷದ ಪರವಾಗಿ ಅಧಿಕೃತವಾಗಿ ಸಹಿ ಹಾಕುವವರಿಗೆ ಸಂಬಂಧಿಸಿದಂತೆ ಉದ್ಭವಿಸಿರುವ ಪರಸ್ಪರ ವಿರುದ್ದದ ಹಕ್ಕು ಪ್ರತಿಪಾದನೆಗಳ ಕುರಿತು ಪ್ರತಿಕ್ರಿಯೆ ಸಲ್ಲಿಸುವಂತೆ ಭಾರತ ಚುನಾವಣಾ ಆಯೋಗ ಪಕ್ಷದ ಉಭಯ ಬಣಗಳಿಗೆ ಸೂಚಿಸಿದೆ. ಈ ಕುರಿತು ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಹಾಗೂ ಪಕ್ಷದ ನಾಯಕ ರಿತಂಪ್ರತಾ ಬ್ಯಾನರ್ಜಿ ಅವರಿಗೆ ಪ್ರತ್ಯೇಕ ಪತ್ರಗಳನ್ನು ಬರೆತಿರುವುದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಉಭಯ ಬಣಗಳು ಸೋಮವಾರ ಸಂಜೆ 5:30 ರೊಳಗೆ ತಮ್ಮ ಪ್ರತಿಕ್ರಿಯೆಯನ್ನು ಸಲ್ಲಿಸುವಂತೆ ಚುನಾವಣಾ ಆಯೋಗ ನಿರ್ದೇಶನ ನೀಡಿದೆ.

0: ಹೊರಬಿದ್ದಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಶ್ರೀ ಅಮರನಾಥ ಯಾತ್ರೆ ಇಂದು ಬೆಳಗ್ಗೆ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಮಾರ್ಗಗಳಿಂದ ಆರಂಭವಾಗಿದೆ. 57 ದಿನಗಳ ಈ ಪವಿತ್ರ ಯಾತ್ರೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 3,888 ಮೀಟರ್ ಎತ್ತರದಲ್ಲಿರುವ ಅಮರನಾಥ ಗುಹಾ ದೇಗುಲಕ್ಕೆ ತೆರಳಿ ಸ್ವಯಂ ರೂಪುಗೊಂಡಿರುವ ಹಿಮ ಶಿವಲಿಂಗ ದರ್ಶನ ಪಡೆದು ಶಿವನ ಆಶೀರ್ವಾದ ಪಡೆಯುವುದು ಯಾತ್ರೆಯ ಉದ್ದೇಶವಾಗಿದೆ. ರಕ್ಷಾಬಂಧನದ ದಿನವಾದ ಆಗಸ್ಟ್ 28ರಂದು ಯಾತ್ರೆ ಸಂಪನ್ನಗೊಳ್ಳಲಿದೆ. ಅಮರನಾಥ ಯಾತ್ರೆ ಕೈಗೊಂಡಿರುವ ಯಾತ್ರಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶುಭಾಶಯ ಕೋರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಸಂಬಂಧಿಸಿದ ನಿಧಿ ಮತ್ತು ದೇಣಿಗೆ ದುರ್ಬಳಕೆ ಕುರಿತ ಎಲ್ಲಾ ಆರೋಪಗಳ ಬಗ್ಗೆ ನ್ಯಾಯಸಮ್ಮತ ಹಾಗೂ ಸಮಗ್ರ ತನಿಖೆ ನಡೆಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಅಲೋಕ್ ಕುಮಾರ್ ಆಗ್ರಹಿಸಿದ್ದಾರೆ. ಅಯೋಧ್ಯೆ ಅಭಿವೃದ್ದಿ ಕಾಮಗಾರಿಗಳಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಚಂಪತ್ ರೈ ವಿರುದ್ದ ಆರೋಪಗಳು ಕೇಳಿಬಂದಿದ್ದು ಕೆಲವು ಮಂದಿ ಅವರ ವಿರುದ್ಧ ದೂರುಗಳನ್ನು ನೀಡಿದ್ದಾರೆ. ಈ ಆರೋಪಗಳ ಕುರಿತು ತನಿಖೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಟ್ರಸ್ಟ್ನ ಕಚೇರಿ ಉಸ್ತುವಾರಿ ಪ್ರಕಾಶ್ ಗುಪ್ತಾ ಅವರು ದೇಣಿಗೆ ಹಣ ಎಣಿಕೆ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿದ್ದರು. ನಗದು ದೇಣಿಗೆ ನಿರ್ವಹಣೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ನಿಯೋಜಿಸಿದ್ದ ಸಿಬ್ಬಂದಿಯ ಪೈಕಿ ಕೆಲವರು ಅಕ್ರಮದಲ್ಲಿ ಭಾಗಿಯಾಗಿರಬಹುದು ಎಂಬ ಶಂಕೆಯನ್ನು ಅಲೋಕ್ ಕುಮಾರ್ ವ್ಯಕ್ತಪಡಿಸಿದ್ದಾರೆ. ಯುವಜನ ವ್ಯವಹಾರಗಳ ಇಲಾಖೆಯು ಇಂದು ನವದೆಹಲಿಯಲ್ಲಿ ಮೈ ಭಾರತ್ ಕೈಗಾರಿಕಾ ಸಂಘಟನೆಗಳ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಅಸೋಚಾಮ್, ಎಫ್ಐಸಿಸಿಐ, ಸಿಎಐಟಿ, ಸಿಐಐ ಸೇರಿದಂತೆ ಪ್ರಮುಖ ಕೈಗಾರಿಕಾ ಸಂಘಟನೆಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದವು. ಯುವಜನ ಅಭಿವೃದ್ದಿಗಾಗಿ ಭವಿಷ್ಯದ ಸಹಭಾಗಿತ್ವದ ರೂಪುರೇಷೆಗಳ ಕುರಿತು ಚರ್ಚಿಸುವುದು ಹಾಗೂ ರಾಷ್ಟೀಯ ಯುವಜನ ಗುರಿಗಳನ್ನು ಕೈಗಾರಿಕಾ ವಲಯದ ಉಪಕ್ರಮಗಳೊಂದಿಗೆ ಸಂಯೋಜಿಸುವ ಕುರಿತು ಸಮಾವೇಶದಲ್ಲಿ ಸಮಾಲೋಚನೆ ನಡೆಯಿತು. ವೆನಿಜುವೆಲಾದಲ್ಲಿ ನಿಧನರಾದ ಭಾರತೀಯ ನಾವಿಕ ರಾಕೇಶ್ ಚೌಹಾಣ್ ಅವರ ಪಾರ್ಥಿವ ಶರೀರವನ್ನು ವಿರೂಪಗೊಳಿಸಿರುವ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ವೆನಿಜುವೆಲಾ ಅಧಿಕಾರಿಗಳನ್ನು ಭಾರತ ಒತ್ತಾಯಿಸಿದೆ. ಘಟನೆ ಬೆಳಕಿಗೆ ಬಂದ ದಿನದಿಂದಲೇ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳೊಂದಿಗೆ ಈ ವಿಷಯವನ್ನು ನಿರಂತರವಾಗಿ ಪ್ರಸ್ತಾಪಿಸುತ್ತಿರುವುದಾಗಿ ಕರಾಕಾಸ್ನಲ್ಲಿ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಭೂಕಂಪದಿಂದ ತತ್ತರಿಸಿರುವ ವೆನಿಜುವೆಲಾಗೆ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಮಾನವೀಯತೆಯ ನೆರವನ್ನು ಭಾರತ ಮತ್ತಷ್ಟು ವಿಸ್ತರಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಭಾರತ ಸೇನೆಯ ಫೀಲ್ಡ್ ಆಸ್ಪತ್ರೆಯ ಸಿಬ್ಬಂದಿಯು ವೆನಿಜುವೆಲಾದ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಸಂತ್ರಸ್ತರಿಗೆ ನಿರಂತರವಾಗಿ ವೈದ್ಯಕೀಯ ಸೇವೆ ಒದಗಿಸುತ್ತಿದೆ ಎಂದು ತಿಳಿಸಿದೆ. ಆಂಧ್ರಪ್ರದೇಶದ ಮರ್ಕಾಪುರಂನಲ್ಲಿ ಇಂದು ಮುಂಜಾನೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ 4 ಮೃತಪಟ್ಟಿದ್ದು 8 ಮಂದಿ ಗಾಯಗೊಂಡಿದ್ದಾರೆ. ಕಂಭಂ ವೈ ಜಂಕ್ಷನ್ನಲ್ಲಿ ಸಮೀಪ ನಿಲ್ಲಿಸಿದ್ದ ಆಟೋಗೆ ಅತಿ ವೇಗವಾಗಿ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾದ ವಿರುದ್ದ 2-0 ಗೋಲುಗಳ ಅಂತರದಲ್ಲಿ ಜಯ ಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಮೊದಲ ಸುತ್ತಿನಲ್ಲಿ 2 ಗೆಲುವು ಹಾಗೂ 1 ಡ್ರಾ ದಾಖಲಿಸಿ ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದಿದ್ದ ಸ್ವಿಟ್ಜರ್ಲೆಂಡ್ ಈ ಗೆಲುವಿನೊಂದಿಗೆ ಪಂದ್ಯಾವಳಿಯಲ್ಲಿ ತನ್ನ ಅಜೇಯ ಓಟವನ್ನು ಮುಂದುವರೆಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಮಂಗಳವಾರ ನಡೆಯುವ 16ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಕೊಲಂಬಿಯಾ ಅಥವಾ ಘನಾ ತಂಡವನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದ ಎಂಗಲ್ವುಡ್ನ ಲಾಸ್ ಏಂಜಲೀಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು 32ರ ಸುತ್ತಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾ ವಿರುದ್ಧ 3-0 ಗೋಲುಗಳಿಂದ ಜಯಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಆರ್ಲಿಂಗ್ಟನ್ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುವ 32ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿ

0: ಸಂಸದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ಧಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಸ್ವಿಟ್ಜರ್ಲೆಂಡ್ ಸ್ಪೇನ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ದೂರದ ಬೆಟ್ಟ ಚಿತ್ರದ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಗೀತೆಗೆ ಜಿ ಕೆ ವೆಂಕಟೇಶ್ ಅವರು ಸಂಗೀತ ನೀಡಿದ್ದಾರೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ, ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ

ಕರ್ಣಾ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಗೀತೆ ಹಾಡಿದ್ದಾರೆ. ಜೀವದೇಶಂಕರ್ ಅವರ ಗೀತೆಗೆ ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 1:30. ಇನ್ನು ಮುಂದೆ ಚೈತ್ರವನ ಕಾರ್ಯಕ್ರಮ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 21ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.

ಇತ್ತ ಜಾಹ್ನವಿ ತೀರದಲ್ಲಿ ಯಜ್ಞ ದೀಕ್ಷಿತನಾಗಿ ಕುಳಿತಿರುವಂತಹ ರಾಮನ ಮನಸ್ಸಿನ ಸ್ಥಿತಿ ಏನಾಗಿದೆ ಅನ್ನೋದನ್ನ ಜೈಮಿನಿ ಮಹರ್ಷಿಗಳು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ. ಅತ್ತ ಕಡೆಗೆ ಲಕ್ಷ್ಮಣನಿಗೆ ನಿರೂಪವನ್ನು ಕೊಟ್ಟು ಕಳಿಸಿದ್ದಾನೆ ಏಕಾಂಗ ವೀರರಾದಂತಹ ಲವಕುಶರನ್ನು ಎದುರಿಸಲಿಕ್ಕಾಗಿ. ಇತ್ತ ಕಡೆ ಅವನ ಮನಸ್ಸು ಡೋಲಾಯಮಾನವಾಗಿದೆ. ಅವನು ಯೋಚನೆ ಮಾಡ್ತಾ ಇದ್ದಾನೆ, ಶತ್ರುಘ್ನನಿಗೆ ಏನಾಯಿತು, ಅವನು ಏನು ಮಾಡಿರ್ಬೋದು, ಅವನ ಒಂದು ಸ್ಥಿತಿ ಏನಾಗಿದೆ ಅನ್ನೋದನ್ನ ನಮಗೆ ಯಾರು ಬಂದು ಹೇಳ್ತಾರೆ. ಮತ್ತೆ ಅವನು ಲಕ್ಷ್ಮಣ ಯುದ್ಧದಲ್ಲಿ ಬಾಲಕರನ್ನ ಸೆರೆ ಹಿಡಿದನೋ, ಇಲ್ಲ ಕೊಂದೇ ಬಿಟ್ನೋ, ಇಲ್ಲ ಲಕ್ಷ್ಮಣನೇ ತಾನು ಯುದ್ಧದಲ್ಲಿ ಬಳಲಿ ಹೋದನೋ, ಗೆಲ್ತಾನೋ ಸೋಲ್ತಾನೋ, ಕಟ್ಟಿದಂತಹ ಅಶ್ವವನ್ನ ಬಿಡಿಸಿ ತರ್ತಾನೋ, ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ವಲ್ಲ ಅಂತ ಹೇಳಿ ಅವನು ತುಂಬ ಚಿಂತೆ ಮಾಡ್ತಾ ಇದ್ದಾನೆ. ಹಾಗೆ ಚಿಂತೆ ಮಾಡ್ತಾ ಮತ್ತೂ ಒಂದು ತನಗೆ ತಾನೇ ಭರವಸೆಯನ್ನ ಕೊಟ್ಕೊಳ್ತಾ ಇದ್ದಾನೆ. ನೋಡಿ, ಕನಸಿನಲ್ಲಿ ಕೂಡ ಲಕ್ಷ್ಮಣ ಯಾರಿಗೂ ಸೋತದ್ದು ಇಲ್ಲ, ಹಾಗಾಗಿ ಏನಕ್ಕೆ ನಾನು ಚಿಂತೆ ಮಾಡಬೇಕು ಅಂತ ತನಗೆ ತಾನೇ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾನೆ. ನೋಡಿ,

ಕನಸಿನಲ್ಲಿ ಕೂಡ ಲಕ್ಷ್ಮಣನ ಸೋಲನ್ನ ನಾನು ನೆನೆಯೋದಿಕ್ಕಾಗೋದಿಲ್ಲ. ಅವನು ಯಾರಿಗೂ ಸೋತದ್ದೇ ಇಲ್ಲ. ಹಾಗಿರ್ಬೇಕಾದ್ರೆ ಯಾವುದೋ ಒಂದು ಆಶ್ರಮದ ಬಾಲಕರ ಪಾಡೇನು? ಅವರು ಯಾತರವರು ಇವನ ಮುಂದೆ ಹುಲ್ಲಿಗೆ ಸಮಾನ. ಆದರೆ ಒಂದೇ ಒಂದು ಚಿಂತೆ, ಅದು ಏನಂದ್ರೆ ಲಕ್ಷ್ಮಣನಿಗೆ ಕೋಪ ಜಾಸ್ತಿ. ಅವನು ಕೋಪಿಸಿಕೊಂಡು ಬಾಲಕರನ್ನ ಘಾತಿ ಮಾಡದೆ, ಅಂದ್ರೆ ಕೊಂದೇ ಹಾಕ್ಬಿಡದೇನೆ, ಅವರನ್ನ ಕೇವಲ ಸಂಮೋಹನಾಸ್ತ್ರವನ್ನ ಪ್ರಯೋಗ ಮಾಡಿ ಮೂರ್ಛೆ ತಪ್ಪಿಸಿ ಅವರನ್ನ ತಂದು ನನಗೆ ಒಪ್ಪಿಸು ಅಂತ ಹೇಳಿ ಭರತನಿಗೆ ಅವನು ಹೇಳ್ತಾ ಇದ್ದಾನೆ. ಭರತ ಒಡನೆಯೇ

ಮಕ್ಕಳಿಗೆ ಸಮಾನ. ಆದರೆ ಒಂದೇ ಒಂದು ಚಿಂತೆ, ಅದು ಏನಂದ್ರೆ ಲಕ್ಷ್ಮಣನಿಗೆ ಕೋಪ ಜಾಸ್ತಿ. ಅವನು ಕೋಪಿಸಿಕೊಂಡು ಬಾಲಕರನ್ನ ಘಾತಿ ಮಾಡದೆ, ಅಂದ್ರೆ ಕೊಂದೇ ಹಾಕ್ಬಿಡದೇನೆ, ಅವರನ್ನ ಕೇವಲ ಸಂಮೋಹನಾಸ್ತ್ರವನ್ನ ಪ್ರಯೋಗ ಮಾಡಿ ಮೂರ್ಛೆ ತಪ್ಪಿಸಿ ಅವರನ್ನ ತಂದು ನನಗೆ ಒಪ್ಪಿಸು ಅಂತ ಹೇಳಿ ಭರತನಿಗೆ ಅವನು ಹೇಳ್ತಾ ಇದ್ದಾನೆ. ಭರತ ಒಡನೆಯೇ ದೂತರನ್ನ ಕರೆದು ಅದೇ ನಿರೂಪವನ್ನ ಮತ್ತೆ ಹೇಳಿ ಕಳಿಸ್ತಾ ಇದ್ದಾನೆ. ಹಾಗೆ ಕಳಿಸಿದಾಗ ದೂತರುಗಳೆಲ್ಲ ವಾಯು ವೇಗದಲ್ಲಿ ರಣರಂಗಕ್ಕೆ ಹೋಗಿ ಅಲ್ಲಿಂದ ಬಂದು ಅವನಿಗೆ ಸುದ್ದಿಯನ್ನ ಹೇಳ್ತಾರೆ. ಏನು ಹೇಳ್ತಾ ಇದ್ದಾರೆ, ದೇವ ಬಿಡು ದೀಕ್ಷೆಯ

ದೂತರುಗಳು ಬಂದು ಮೊದಲಿಗೆ ರಾಮನಿಗೆ ಹೇಳೋ ಅಂಥದ್ದು ರಣರಂಗದ ಸ್ಥಿತಿಗತಿಯನ್ನಲ್ಲ, ರಾಮ ಏನು ಮಾಡಬೇಕು ಈಗ ಅನ್ನೋದನ್ನ. ಮೊದಲಿಗೆ ದೀಕ್ಷೆಯನ್ನು ಬಿಡು, ಎದ್ದು ನಡೆ, ಆ ಲವಕುಶನ ಜೊತೆ ನೀನು ಕಾದು. ಯಾಕೆ ಅಂತಂದರೆ ಲವನಿಗಿಂತ ಹೆಚ್ಚಿನ ಒಂದು ವೀರನಾಗಿದ್ದಾನೆ ಆ ಕುಶ. ಮತ್ತೆ ಅವರ ಒಂದು ಪರಾಕ್ರಮದ ಕಾರಣದಿಂದ ಶತ್ರುಘ್ನ ಲಕ್ಷ್ಮಣ ಇಬ್ಬರ ಅದರ ಜೊತೆಗೆ ಎಲ್ಲ ಅಖಿಲ ಸೇನೆಯ ಆ ಒಂದು ಜೀವವೇ ಸಂದೇಹವಾಗಿದೆ. ಅವರಿಗೆ ಪ್ರಾಣ ಉಳಿಯುತ್ತಾ ಉಳಿಯಲ್ವಾ, ಎಲ್ಲರೂ ಜೀವದೊಂದಿಗೆ ವಾಪಸ್ ಬರ್ತಾರಾ ಅನ್ನೋದೇ ಸಂದೇಹ ಆಗಿದೆ. ಹಾಗಾಗಿ ನೀನು ಈ ದೀಕ್ಷಿತನಾಗಿ ಇಲ್ಲಿ ಕುಳಿತಿರೋದ್ರಲ್ಲಿ ಯಾವ ಔಚಿತ್ಯವೂ ಇಲ್ಲ, ಎದ್ದು ನಿನ್ನ ಕರ್ತವ್ಯದ ಕರೆಗೆ ಹೋಗೊಡು ಅಂತ ಹೇಳಿ ಮೊದಲಿಗೆ ಅವರು ಒಂದು ರೀತಿಯ ಆದೇಶವನ್ನೇ ಮಾಡ್ತಾ ಇದ್ದಾರೆ ರಾಮನಿಗೆ. ಮತ್ತೊಂದು ಆಘಾತಕಾರಿಯಾದಂತಹ ಆಶ್ಚರ್ಯಕಾರಿಯಾದಂತಹ ವಿಷಯವನ್ನ ಹೇಳ್ತಾ ಇದ್ದಾರೆ ನೋಡಿ. ನೋಡಿದ್ರೆ ಇಬ್ಬರು ಬಾಲಕರಿದ್ದಾರಲ್ಲ, ಅವರು ನಿನ್ನ ಆಕೃತಿ, ನಿನ್ನ ತದ್ರೂಪ ಆಗಿದ್ದಾರೆ. ನೋಡೋದಿಕ್ಕೆ ಚಿಕ್ಕ ಬಾಲಕರು, ಆದರೆ ಅವರ ಕೆಲಸ ಮಾತ್ರ ತುಂಬಾ ಅತಿಶಯವಾದದ್ದು, ಅನ್ಯಾದೃಶ್ಯವಾದದ್ದು. ಅವರ ಒಂದು ಕೃತ್ಯ, ಅವರ ಪರಾಕ್ರಮ ಹೇಗಿದೆ ಅಂತ ಹೇಳಿದ್ರೆ, ಕೃಷ್ಣನಿಗೆ ಮೊಲೆಗೊಡಲು ಬಂದಂತಹ ಪೂತನಿ ಕೆಲಸ ಎಷ್ಟು ಸುಲಭ ಅಂತ ಅನ್ಕೊಂಡಿದ್ಲೋ, ಆದ್ರೆ ಆ ಪೂತನಿಯನ್ನೇ, ಆ ರಾಕ್ಷಸಿಯನ್ನೇ ಅದು ಧರೆಗೆ ಒರಗಿಸ್ಬಿಡತ್ತೆ. ಆ ರೀತಿಯಾದಂತಹ ಶಕ್ತಿ ಸಂಪನ್ನರು ಈ ಲವಕುಶರಿಬ್ಬರು. ಹಾಗಾಗಿ ನೀನು ಎದ್ದು ನಡೆ ಅಂತ ಹೇಳಿದಾಗ ರಾಘವ ಅದನ್ನ ಕೇಳಿ ಲಕ್ಷ್ಮಣನಿಗೆ ಶತ್ರುಘ್ನನಿಗೆ ಅವರ ಜೀವಕ್ಕೆ ಹಾನಿಯಾಗುವ ಸಂದರ್ಭ ಬಂದಿದೆ ಅನ್ನೋ ಅಂತ ಸಂಗತಿಯನ್ನ ಕೇಳಿ ಅವನು ಮೂರ್ಛಿತನಾದ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಮೂರ್ಛಿತನಾದಂತಹ ರಾಮನನ್ನ ಶೈತ್ಯೋಪಚಾರಗಳಿಂದ ಎಚ್ಚರಿಸಿದ್ದಾರೆ.

ಚತು ತಪ್ಪದೆ ನಿರ್ವಾಹ ಮಾಡಿದವನು. ಎಲ್ಲ ಕಡೆ ಯಾವ ಜಾಗದಲ್ಲಿ ನನ್ನ ಆಜ್ಞೆಯನ್ನ ಸಲ್ಲಿಸ್ತಾ ಇದ್ದಾನೋ ಗೊತ್ತಿಲ್ವಲ್ಲ, ಯಾವ ವನಾಂತರದಲ್ಲಿ ನನಗಾಗಿ ಕಷ್ಟಪಡ್ತಾ ಇದ್ದಾನೋ ಗೊತ್ತಿಲ್ವಲ್ಲ, ಎಲ್ಲಿ ಅವನು ಅವನ ಹರಣವನ್ನ ಪ್ರಾಣವನ್ನ ಬಿಡ್ತಿದ್ದಾನೋ ಗೊತ್ತಿಲ್ವಲ್ಲ ಸೌಮಿತ್ರಿ, ಹಾ ತಮ್ಮ ಹಾ ಅಂತ ಹೇಳಿ ಅವನು ಅಳ್ತಾ ಇದ್ದಾನೆ, ಅಳವಳಿಸ್ತಾ ಇದ್ದಾನೆ. ಬಿಸು ಸುಯನ್ನ ಅಂದ್ರೆ ನಿಟ್ಟುಸಿರನ್ನ ಬಿಡ್ತಾ ಇದ್ದಾನೆ, ಮರುಗುತ್ತಾ ಇದ್ದಾನೆ ರಾಘವ ಶೋಕದಿಂದ. ಆಗ ನೋಡಿ ಅಲ್ಲಿನ ಅಯೋಧ್ಯ ಜನತೆಯ ಮನಸ್ಸು ಯಾವ ರೀತಿ ಯೋಚನೆ ಮಾಡ್ತಾ ಇದೆ.

ಮೂರ್ಛೆ ತಿಳಿದೆದ್ದಂತಹ ರಾಮ ತುಂಬಾ ಚಿಂತೆ ಮಾಡ್ತಾ ಇದ್ದಾನೆ. ಅವನಿಗೆ ಶತ್ರುಘ್ನನಿಗಿಂತ ಲಕ್ಷ್ಮಣನ ಮೇಲೆ ಸಹಜವಾಗಿಯೇ ಪ್ರೀತಿ ಜಾಸ್ತಿ. ಲಕ್ಷ್ಮಣ ಎಲ್ಲ ಸಮಯದಲ್ಲೂ ರಾಮನನ್ನ ಹಿಂಬಾಲಿಸಿ ಹೋದವನು. ರಾಮನ ಆಜ್ಞೆಯನ್ನ

ಆ ದಿನ ಜಾನಕಿಯನ್ನ ಅನ್ಯಾಯವಾಗಿ ಕಾಡಿಗೆ ಅಟ್ಟಿದನಲ್ಲ, ಅದರಿಂದ ಬಂದಂತಹ ಈ ರೀತಿಯ ಅಸಂಭವ ಅಘಟಿತ ಈ ರೀತಿಯಾದಂತಹ ತೊಂದರೆ ಈ ಭಾನುವಂಶದವರಿಗೆ ಬಂದಿರಬೇಕು. ಇಲ್ದಿದ್ರೆ ಇಂತಹ ಒಂದು ನಷ್ಟ ಹಾನಿ ತೊಂದರೆ ಸಂಕಟ ಇನಕುಲದವರಿಗೆ ಇಕ್ಷ್ವಾಕು ವಂಶದವರಿಗೆ ಬರೋದು ಅಂದ್ರೆ ಏನು, ಸೌಮಿತ್ರಿ ಮತ್ತೆ ಶತ್ರುಘ್ನ ಇಂತಹ ಅಸಮ ವೀರರು ಅವರು, ಅವರನ್ನ ಜಯಿಸುವಂತಹ ಶ್ರೇಷ್ಠರು ಈ ಜಗದಲ್ಲಿ ಬೇರೆ ಯಾರಿದ್ದಾರೆ? ಅಲ್ಲದೆ ಯಾವುದೋ ಒಂದು ಮುನಿಗಳ ಆಶ್ರಮದಲ್ಲಿ ಕಾಡಿನ ಮಗ್ಗಲಲ್ಲಿ ಬೆಳೆದಂತಹ ಮುನಿ ಸುತರು ಅಂತ ಕಾಣ್ತಿರೋ ಹಾಗೆ ವೇಷ ತೊಟ್ಕೊಂಡಿರುವಂತಹ ಬಾಲಕರಿಗೆ ಇವನ ಕುದುರೆಯನ್ನ ಕಟ್ಟಿ ಲಕ್ಷ್ಮಣ ಶತ್ರುಘ್ನರನ್ನ ಜಯಿಸುವಂತಹ ಹದಟು ಪರಾಕ್ರಮ ಎಲ್ಲಿಂದ ಬರಬೇಕು ನೋಡಿದ್ರೆ ಎಲ್ಲಾ ಹೇಳ್ತಾ ಇದ್ದಾರೆ. ಆ ಆಕೃತಿಗಳನ್ನ ನೋಡಿದಾಗ, ಅವರ ಆಕಾರ ವಿಶೇಷವನ್ನ ಕಂಡಾಗ, ನಿಜಕ್ಕೂ ಇವರು ರಾಮನ ಮಕ್ಕಳೇ ಇರಬೇಕು, ಅನುಮಾನ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ರಾಮ ಮಾಡಿದ್ದು ನಿಜಕ್ಕೂ ಅನ್ಯಾಯವೇ ಅಲ್ವೇ ಅಂತ ಹೇಳಿ ಜನ ತಮ್ಮ ತಮ್ಮಲ್ಲಿ ಜೋರಾಗಿ ರಾಮನಿಗೆ ಕೇಳುವಂತೆಯೇ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಲಕ್ಷ್ಮೀಶನ ಅಂತರಾಳವನ್ನ ಕೂಡ ನಾವಿಲ್ಲಿ ಗುರುತಿಸಬಹುದು. ಹಲವು ಬಗೆಯ ಜನರಿರ್ತಾರೆ. ಲೋಕಾಪವಾದವನ್ನ ಸೀತೆಯ ಮೇಲೆ ಹೊರಿಸಿದವರು ಇದೇ ಜನರು. ಆದ್ರೆ ಇವತ್ತು ಸೀತೆಯ ಪರವಾಗಿ ಸೀತೆಯನ್ನ ಅನ್ಯಾಯ ಕಾಡಿಗೆ ಅಟ್ಟಿದ್ದು ಅಂತ ಹೇಳಿ ರಾಮನ ಮೇಲೆ ಭಾನು ಕುಲದವರ ಮೇಲೆ ಕೂಡ ಈಗ ದೋಷಾರೋಪಣೆಯನ್ನ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತು, ಪ್ರಪಂಚದ ಏಕರೀತಿಯಾಗಿರೋದಿಲ್ಲ. ಹಲವು ರೀತಿಯ ಹಲವು ಬಗೆಯ ಹಲವು ಚಿಂತನೆಯ ಹಲವು ವಿಚಾರಗಳನ್ನ ಇರುವಂತಹ ಜನಗಳನ್ನ ನಾವು ಕಾಣ್ತೀವಿ. ಅದನ್ನ ಕೂಡ ನಾವು ಈ ಷಟ್ಪದಿಯ ಮೂಲಕ ಕವಿ ಬಿಂಬಿಸಿರೋದನ್ನ ಕಾಣಬಹುದು. ಮತ್ತೆ ಜನರಿಗೆ ಸಾಧಾರಣವಾಗಿ ಶಾಂತಿ ಸಮಾಧಾನಗಳು ಬೇಕು. ಅವರಿಗೆ ದಂಗೆ ವಿಪ್ಲವ ಯುದ್ಧ ಮತ್ತೆ ಅನ್ಯಾಯ ಅಕ್ರಮ ಇದೆಲ್ಲ ಬೇಕಾಗೋದಿಲ್ಲ. ಅವರಿಗೆ ಸಮಾಧಾನವಾದಂತಹ ರಾಜ್ಯಾಡಳಿತ ಬೇಕು. ಯಾವಾಗ ಅನ್ಯಾಯದ ಪರಿಣಾಮವಾಗಿ ಯುದ್ಧಗಳಾಗಲಿ ಅಶಾಂತಿಯಾಗಲಿ ಅನ್ಯಾಯಗಳಾಗಲಿ ಸಂಭವಿಸುತ್ತೋ ಅದರ ಪರಿಣಾಮ ಜನಗಳ ಮೇಲೆ ಕೂಡ ಆಗುತ್ತೆ. ಅದು ಅವ್ರಿಗೆ ಬೇಕಿಲ್ಲ. ಹಾಗಾಗಿ ಇದಕ್ಕೆ ಕಾರಣ ರಾಜನ ಅನ್ಯಾಯವೇ ಅನ್ನೋದನ್ನ ಇಲ್ಲಿ ಅವರು ತೀರ್ಮಾನ ಮಾಡ್ತಾ ಇದ್ದಾರೆ. ಮೂರನೆಯದಾಗಿ, ಕವಿ ಇಂತಹ ಒಂದು ಇಕ್ಕಟ್ಟಿನ ಸೂಕ್ಷ್ಮವಾದಂತಹ ಸಂವೇದನೆಯನ್ನು ಇರುವಂತಹ ಆ ಸಂವೇದನಾಶೀಲವಾದಂತಹ ಸಂದರ್ಭಗಳಲ್ಲಿ ಇಕ್ಕಟ್ಟಿನ ಸಂದರ್ಭಗಳಲ್ಲಿ ಕವಿ ಎಲ್ಲಿ ನಿಲ್ತಾನೆ ಅನ್ನೋದು ಕೂಡ ನಾವು ನೋಡ್ಬೇಕಾಗತ್ತೆ. ಲಕ್ಷ್ಮೀಶ ಎಲ್ಲಿ ನಿಂತಿದ್ದಾನೆ ಅನ್ನೋದು ನಾವು ಈ ಮೂರೂ ಸಂಧಿಗಳಲ್ಲಿ ಕಾಣ್ತಾ ಬರ್ತಿದ್ದೀವಿ. ಅವನ ಮನಸ್ಸಿನ ತುಡಿತ ಸೀತೆಯ ಕಡೆಗೆ ಇದೆಯೇ ಹೊರತು ರಾಮನ ಕೃತ್ಯದ ಕಡೆಗೆ ಇಲ್ಲ. ಇದು ಕಾವ್ಯದಲ್ಲಿ ಗೊತ್ತೂ ಗೊತ್ತಿಲ್ಲದೆ ನಡೆಯುವಂತಹ ಚರ್ಚೆ. ಲಕ್ಷ್ಮೀಶ ಆರ್ಷ ಮೌಲ್ಯಗಳನ್ನ ಗೌರವಿಸ್ತಾನೆ. ತನ್ನ ಒಂದು ಅಂತರಂಗ ಏನು, ತನ್ನ ವಿಚಾರ ಏನು ಅನ್ನೋದನ್ನ ಮಧ್ಯ ಮಧ್ಯ ಷಟ್ಪದಿಗಳಲ್ಲಿ ಸಮಯೋಚಿತವಾಗಿ ಸಂದರ್ಭಕ್ಕೆ ಅನುಗುಣವಾಗಿ ವ್ಯಕ್ತಪಡಿಸ್ತಾ ಬರ್ತಾ ಇದ್ದಾನೆ ನೋಡಿ. ಇದು ರಾಮಾಯಣದ ನಂತರ ಬಂದಂತಹ ಬೆಳವಣಿಗೆ. ಎಲ್ಲ ಕವಿಗಳು, ಎಲ್ಲ ಸಂವೇದನಾಶೀಲರಾದಂತಹ ಕವಿಗಳೆಲ್ಲ ಕೂಡ ರಾಮ ಮಾಡಿದ್ದು ಸರಿಯಲ್ಲ ಅನ್ನೋದನ್ನ ಯಾವ ಯಾವುದೋ ಪ್ರಕಾರದಿಂದ ಪ್ರಕಾರಾಂತರವಾಗಿ

ಹೇಳ್ತಾನೆ ಬರ್ತಿದ್ದಾರೆ. ನಮ್ಮ ಲಕ್ಷ್ಮೀಶ ಕೂಡ ಅದನ್ನ ಮಾಡಿದ್ದಾನೆ ಅನ್ನೋದನ್ನ ನಾವು ಇಲ್ಲಿ ಜನಗಳ ಮೂಲಕ ಇಲ್ಲಿರುವಂತಹ ಸಾಮಾನ್ಯ ಜನರಲ್ಲಿ ನಾವು ಲಕ್ಷ್ಮೀಶನನ್ನ ಕಾಣಬಹುದು ಅನ್ನೋದು ಕೂಡ ಗೊತ್ತಾಗತ್ತೆ. ಹಾಗೆ ಇರುವಂತಹ ಜನಗಳ ಮಾತನ್ನ ಕೇಳಿ ರಾಮನಿಗೆ ಕೂಡ ಸ್ವಲ್ಪ ಮನಸ್ಸು ಎಚ್ಚೆತ್ತುಕೊಳ್ಳತ್ತೆ. ಅವನು ಮಾತಾಡ್ತಾ ಇದ್ದಾನೆ ನೋಡಿ.

ರಾಮನಿಗೆ ಎಲ್ಲ ದೂತರು ಹೇಳ್ತಾ ಇದ್ದಾರೆ, ಬಂದವರೆಲ್ಲ, ಆ ಮಕ್ಕಳು ನಿನ್ನ ಆಕೃತಿಯನ್ನೇ ಹೋಲ್ತಾ ಇದ್ದಾರೆ ಅಂತ. ಆಗ ರಾಮ ಚಿಂತನೆ ಮಾಡ್ತಾ ಇದ್ದಾನೆ, ಸೀತೆಯ ಮುಖದ ಚಿಹ್ನೆಗಳೆಲ್ಲ ಅವರಲ್ಲಿ ಇದೆಯಂತೆ, ನನ್ನ ಅಂಗಾಕಾರ ನನ್ನ ಆಕಾರವನ್ನು ಅವರು ಪಡೆದಿದ್ದಾರಂತಲ್ಲ, ಹಾಗಾದರೆ ಅವರನ್ನ ಹೆತ್ತ ತಾಯಿ ಎಲ್ಲಿದ್ದಾಳೆ? ಇವರಿಗೆ ರಾಘವನ ಹಯಮೇಧದ ಕುದುರೆಯನ್ನ ಕಟ್ಟುವ ಅದಟು ಪರಾಕ್ರಮ ಎಲ್ಲಿಂದ ಬಂತು ಇವರಿಗೆ? ಹಾಗಾದ್ರೆ ಇನ್ನೊಮ್ಮೆ ಆ ದೂತರನ್ನ ಕರೆ, ನಾನು ನಿಧಾನವಾಗಿ ಅವರನ್ನ ವಿಚಾರಿಸ್ತೀನಿ, ಆತರ ಆತರವಾಗಿ ಅವರೇನೋ ಹೇಳಿರ್ಬೋದು, ನಮ್ಮ ಕಿವಿಗೆ ಏನೋ ಬಿದ್ದಿರ್ಬೋದು, ಕರಿ ಅಂತ ಹೇಳಿ ಕರೀತಾನೆ. ಕರಿಯೋಷ್ಟರಲ್ಲಿ ಮತ್ತೆ ಇವನ ಚಿಂತನೆ ಬೇರೆ ದಿಕ್ಕು ಹಿಡಿದಿದೆ ನೋಡಿ. ಸೌಮಿತ್ರಿ ಆದಂತಹ ಲಕ್ಷ್ಮಣ ಬಹುಶಃ ಆ ಮಕ್ಕಳನ್ನ ಘಾತ ಮಾಡಬಾರ್ದು, ಮಕ್ಕಳಿಗೆ ಹಾನಿ ಮಾಡಬಾರ್ದು, ಏಟು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅವರ ಮೇಲೆ ಕರುಣೆಯನ್ನ ತೋರಿ ತಾನೇ ಗಾಯಗೊಂಡು ಬಿದ್ದಿರಬೇಕು, ಅಥವಾ ಆ ಇಬ್ಬರು ಬಾಲಕರು ನಿಜಕ್ಕೂ ಅತಿ ಬಳರೆ ಇರಬೇಕು, ಏನಿರಬಹುದು ವಸ್ತುಸ್ಥಿತಿ ಏನಾಗಿರ್ಬೋದು ಅಂತ ಹೇಳಿ ರಾಘವ ಯೋಚನೆ ಮಾಡ್ತಾ ಇದ್ದಾನೆ, ನಿಟ್ಟುಸಿರನ್ನ ಬಿಡ್ತಾ ಇದ್ದಾನೆ. ಹಾಗೆ ನಿಟ್ಟುಸಿರು ಬಿಡ್ತಾ ಇರಬೇಕಾದಾಗ ತನ್ನ ಅನುಜರ ಗುಣಗಳನ್ನ ಕೂಡ ಅವನು ನೆನೆದು ಚಿಂತಿಸ್ತಾ ಇದ್ದಾನೆ ನೋಡಿ.

ಹೀಗೆ ರಾಮ ತನ್ನ ಸಹಜರ ಅಂದ್ರೆ ತಮ್ಮಂದಿರ ಗುಣಗಳನ್ನೆಲ್ಲ ನೆನೆತಾ ನಿಟ್ಟುಸಿರು ಬಿಡ್ತಾ ಇದ್ದಾನೆ. ಹಾಗೆ ಬಿಡ್ತಾ ಚಿಂತಿಸುತ್ತಾ ಕುತ್ಕೊಂಡಿರ್ಬೇಕಾದ್ರೆ ಆ ಕಡೆ ರಣರಂಗದಿಂದ ಬರ್ತಾರೆ ಕೆಲವರು ಸೈನ್ಯದ ಪುಡಿ ಆಳುಗಳು. ಅವರೆಲ್ಲರೂ ಕೂಡ ಕುಶನ ಬಾಣದ ಪೆಟ್ಟಿನಿಂದ ಹೆದರ್ಕೊಂಡಿದ್ದಾರೆ, ಗಾಯಗೊಂಡಿದ್ದಾರೆ, ಸಂತಪ್ತರಾಗಿದ್ದಾರೆ, ಓಡಿ ಬಂದಿದ್ದಾರೆ. ಓಡಿ ಬಂದು ರಾಮನಿಗೆ ಹೇಳ್ತಾರೆ, ಈ ದೀಕ್ಷೆ ಎಲ್ಲ ಯಾಕೆ ನಿನಗೆ? ನೋಡು, ಲಕ್ಷ್ಮಣನ ದೇಹದಲ್ಲಿ ಮತ್ತೆ ಪ್ರಾಣ ಬರುತ್ತೋ ಇಲ್ವೋ ಅನ್ನೋದೇ ಅನುಮಾನ ಆಗಿದೆ. ಶತ್ರುಘ್ನ ಎಲ್ಲಿದಾನೋ ಏನೋ ಹೇಗಿದಾನೋ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಹಾಗಿರ್ಬೇಕಾದ್ರೆ ನೀನು ಯಾವ ಪುರುಷಾರ್ಥಕ್ಕಾಗಿ ಈ ಅಶ್ವಮೇಧದ ಯಜ್ಞ ದೀಕ್ಷೆಯನ್ನ ಪಡ್ಕೊಂಡು ಕುತ್ಕೊಂಡಿದೀಯ, ಹಿಡ್ಕೊಂಡು ಹೇಳು ಅಂತ ಹೇಳಿ ಜೋರಾಗಿ ತಮ್ಮ ಮಿತಿಯನ್ನೂ ಮರೆತು ಅವರು ಕೂಗ್ತಾ ಇದ್ದಾರೆ, ಮೊರೆ ಇಡ್ತಾ ಇದ್ದಾರೆ. ಹಾಗೆ ಮೊರೆ ಇಡ್ತಾ ಇರೋ ಅಂತಹ ಪುಡಿ ಆಳುಗಳನ್ನೆಲ್ಲ ಭರತ ಗರ್ಜಿಸಿ ಓಡಿಸ್ತಾ ಇದ್ದಾರೆ.

ಸೈನ್ಯದ ಪುಡಿಯಾಳುಗಳೆಲ್ಲ ಬಂದು ತಮ್ಮ ಮಿತಿಯನ್ನ ಮೀರಿ, ಆ ಒಂದು ಶಿಷ್ಟಾಚಾರದ ಎಲ್ಲೆಯನ್ನು ಮೀರಿ ರಾಮನಿಗೆ ನಿರ್ದೇಶ ಕೊಡಲಿಕ್ಕೆ ಶುರು ಮಾಡಿದಾಗ ಭರತ ಅವರನ್ನೆಲ್ಲ ಸ್ವಲ್ಪ ಗದ್ದರಿಸಿ ದೂರ ಇರಿಸ್ತಾನೆ. ಆಮೇಲೆ ಇತ್ತ ಕಡೆ ರಾಮನಿಗೂ ಕೂಡ ಸಮಾಧಾನ ಮಾಡ್ತಾ ಇದ್ದಾನೆ. ಇವರು ಸಾಧಾರಣವಾದಂಥ ಪುಡಿ ಸೈನಿಕರು, ಇವರೆಲ್ಲೋ ಹಿಂದಿರ್ತಾರೆ ಸೈನ್ಯದಲ್ಲಿ, ಸೈನ್ಯದ ಮುಂಭಾಗದಲ್ಲಿ ನಡೆಯುವಂತಹ ಯಾವ ವೀರ ಪರಾಕ್ರಮಗಳನ್ನು ಕೂಡ ಇವರು ಕಣ್ಣಾರೆ ಕಂಡೋರಲ್ಲ. ಅಲ್ಲಿಂದ ಬಂದ ಗಾಳಿ ಸುದ್ದಿಯನ್ನ ಬಣ್ಣ ಹಚ್ಚಿ ಬಂದು ಇಲ್ಲಿ ಹೇಳೋ ಅಂತಹವರೇ ಹೊರತು ನಿಜ ಸ್ಥಿತಿಯನ್ನ ಅರಿತಂಥವರಲ್ಲ ಇವರು. ಹಾಗಾಗಿ ನೀನು ಚಿಂತೆ ಮಾಡಬೇಡ ಅನ್ನೋ ರೀತಿಯಾಗಿ ಸೌಮಿತ್ರಿ, ಶತ್ರುಘ್ನ ಇವರಿಗೆಲ್ಲ ಎಲ್ಲಿಯ ಮರಣ, ಅವರೆಲ್ಲ ಹೆಚ್ಚು ಕಡಿಮೆ ಚಿರಂಜೀವಿಗಳ ತರಹ ವೀರರು. ಅವರು ಕೇವಲ ಯುದ್ಧದ ಒಂದು ಶ್ರಮದಿಂದಾಗಿ ಅವರಿಗೆ ಮೂರ್ಛೆ ಹೋಗಿರ್ಬೋದೇ ಹೊರತು ಮರಣ ಖಂಡಿತ ಆಗಿರೋದಿಲ್ಲ. ನೀ ಯೋಚನೆ ಮಾಡಬೇಡ ಅಣ್ಣ, ನಾನು ಹೋಗಿ ಬಾಲಕರನ್ನ ಎದುರಿಸಿ ಅವರು ಕಟ್ಟಿರುವಂತಹ ಆ ಒಂದು ಅಶ್ವವನ್ನ ಬಿಡಿಸಿ ತರ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ಭರತ ಅವನಿಗೆ ಒಂದು ಆಶ್ವಾಸನೆಯನ್ನ ಕೊಡ್ತಾನೆ. ಮತ್ತೆ ತಾನು ಜಾಂಬವ, ಸುಷೇಣ, ಹನುಮಂತ ಮೊದಲಾದಂತಹ ಕಪಿವೀರರನ್ನ ಕಟ್ಟಿಕೊಂಡು ಯುದ್ಧರಂಗದ ಕಡೆಗೆ ಬರ್ತಾ ಇದ್ದಾನೆ. ನೋಡಿ,

ಅಲ್ಲಿ ಅಯೋಧ್ಯೆಯಲ್ಲಿ ಇದ್ದಂತಹ ಜಾಂಬವ, ಸುಷೇಣ, ಅಂಗದ, ಹನುಮಂತ, ನೀಲ, ಕುಮುದ, ಶತಬಲಿ, ಗವಯ, ಇಷ್ಟೂ ಜನ ಕಪಿವೀರರೆಲ್ಲ ಇರ್ತಾರೆ. ಅವರೆಲ್ಲರನ್ನೂ ಕೂಡ್ಕೊಳ್ತಾನೆ. ಮತ್ತೆ ಆ ಅಯೋಧ್ಯೆಯಲ್ಲಿ ಉಳಿದಂತಹ ಚತುರಂಗ ಬಲದ ಇನ್ನೂ ಸ್ವಲ್ಪ ಪ್ರಮಾಣವನ್ನ ತೆಗೆದುಕೊಂಡು ಅವನು ತನ್ನ ಅಣ್ಣನಿಂದ ಆಶೀರ್ವಾದವನ್ನ ಪಡೆದುಕೊಂಡು ಇತ್ತ ಕಡೆ ಗಂಗಾ ನದಿಯ ತೀರಕ್ಕೆ ಬರ್ತಾನೆ. ಗಂಗಾ ನದಿಯ ತೀರದಲ್ಲೇ ಯುದ್ಧ ನಡೀತಾ ಇರುವಂಥದ್ದು. ಅಲ್ಲಿಗೆ ಬಂದಾಗ ಅವನು, ಭರತ ತುಂಬ ವಿವೇಕಶಾಲಿ, ವಿವೇಚನೆಯನ್ನು ಉಳ್ಳಂಥವನು, ಅವನು ಲಕ್ಷ್ಮಣನ ರೀತಿಯಾಗಿ ಯಾವುದು ದುಡುಕಿ ಕಾರ್ಯವನ್ನು ಮಾಡುವಂಥವನಲ್ಲ ಅವನು. ಹಾಗಾಗಿ ನೋಡಿ, ಅವನು ಅಲ್ಲೇ ಇದ್ದಂಥ ಹನುಮಂತನಿಗೆ ಹೇಳ್ತಾನೆ, ನೀನು ಹೋಗಿ ಯುದ್ಧರಂಗದಲ್ಲಿ ಏನು ನಡೀತಿದೆ, ನಿಜವಾದಂತಹ ಸಂಗತಿ ಏನಾಗಿದೆ ಅನ್ನೋದನ್ನು ತಿಳ್ಕೊಂಡು ಬಾ ಅಂತ ಹೇಳಿ ಭರತ ಹೇಳ್ತಾನೆ. ಇಲ್ಲಿ ಭರತನ ವಿವೇಚನೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ, ಒಂದೊಮ್ಮೆ ಶತ್ರುಘ್ನನಿಗೂ ಲಕ್ಷ್ಮಣನಿಗೂ ಏನೂ ಆಗದೆ ಅವರು ಸುಸ್ಥಿತಿಯಲ್ಲೇ ಇದ್ದು ಯುದ್ಧವನ್ನೇ ಮಾಡ್ತಿದ್ದ ಪಕ್ಷದಲ್ಲಿ ಮತ್ತೆ ಈ ಸೈನ್ಯವನ್ನು ತೆಗೆದುಕೊಂಡು ಅಲ್ಲಿವರೆಗೆ ಹೋಗೋದು ವ್ಯರ್ಥ ಶ್ರಮವೂ ಆಗುತ್ತೆ, ಮತ್ತೆ ಅಯೋಧ್ಯೆಯಲ್ಲಿ ಕೂಡ ಬೇಕಾದಂತಹ ಒಂದು ಸಹಾಯ ತಪ್ಪಿ ಹೋಗುತ್ತೆ. ಇದೆಲ್ಲವನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡು ಭರತ ಈ ರೀತಿಯಾಗಿ ಹನುಮಂತನಿಗೆ ಹೇಳ್ತಾನೆ. ಹನುಮಂತ ಕೂಡ ಹೋಗ್ತಾನೆ. ಮತ್ತೆ ಇನ್ನೊಂದು ವಿಶೇಷ, ದೂತನಾಗಿ ಹನುಮಂತನ ಸಾಮರ್ಥ್ಯ ಅನುಭವ ಜಗತ್ ಪ್ರಸಿದ್ಧ. ಈಗಾಗಲೇ ಅವನು ಸೀತಾಮಾತೆಗೆ ರಾಮದೂತನಾಗಿ ಹೋದಂಥವನು, ಸೀತೆಯ ಅಶೋಕವನದ ಶೋಕವನ್ನು ಕೊನೆಗಾಣಿಸದಂಥವನು, ಅಂತಹ ಜಗತ್ ಪ್ರಸಿದ್ಧನಾದಂತಹ ಹನುಮಂತನಿಗೆ ಇಲ್ಲೂ ಕೂಡ ಭರತ ಒಂದು ಸಣ್ಣ ದೂತ ಕಾರ್ಯವನ್ನು ವಹಿಸ್ತಾ ಇದ್ದಾನೆ. ಹನುಮಂತ ಧೀಂಕಿಟ್ಟು ಹೋಗ್ತಾ

0: ಹಾರಿ ಹೋಗ್ತಾನಂತೆ. ಅದಕ್ಕೆಂತಹ ಒಂದು ಸುಂದರವಾದ ಹಳೆಗನ್ನಡದ ಪದ ನೋಡಿ, ಇದು ಧೀಂಕಿಟ್ಟ ನಲ್ಲಿಂದ. ಹಾಗೆ ಹೇಳಿದಾಗಲೇ ನಮಗೆ ಆ ಹಾರುವಿಕೆಯ ಕ್ರಿಯೆ ನಡೆದಿದ್ದು ಮನಸ್ಸಿನ ಮುಂದೆ ಚಿತ್ರವತ್ತಾಗಿ ಕಟ್ಕೊಂಡು ಬರುತ್ತೆ. ಆ ಕಲಿ ಹನುಮ ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದಾಗ ಸತ್ಯವಾಗಿಯೂ ಕುಶನ ಬಾಣಗಳ ಪ್ರತಾಪಕ್ಕೆ, ಬಾಣಗಳ ಒಂದು ಘಾತಕ್ಕೆ ಸಿಕ್ಕಿ ಸಕಲ ಸೈನ್ಯವೆಲ್ಲ ಮಗುಚಿಕೊಂಡು ಮಲ್ಕೊಂಡ್ಬಿಟ್ಟಿದೆ, ಅಂಗಾತನಾಗಿ ಮಲ್ಕೊಂಡ್ಬಿಟ್ಟಿದೆ ಎಲ್ಲ. ಅದರ ಜೊತೆಗೆ ಶತ್ರುಘ್ನ ಮತ್ತು ಲಕ್ಷ್ಮಣ ಇಬ್ಬರೂ ಸಹ ಅಲ್ಲಿಯೇ ಮಲಗಿದ್ದಾರೆ, ಭೂಮಿಗೆ ಮುಖ ಮಾಡಿ ಮಲ್ಕೊಂಡಿದ್ದಾರೆ. ಅದನ್ನು ಕಂಡಾಗ ಹನುಮಂತನಿಗೆ ತೋರಿದ್ದು ಹೀಗೆ ತುಂಬ ಸುಂದರವಾದಂತಹ ಒಂದು ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಹೇಳ್ತಾರಲ್ಲ, ಆ ಅಲಂಕಾರವನ್ನು ಬಳಸಿ ಇಲ್ಲಿ ಕವಿ ಒಂದು ಉತ್ಕೃಷ್ಟವಾದಂತಹ ಸಂದರ್ಭವನ್ನು ಸೃಷ್ಟಿ ಮಾಡಿದ್ದಾನೆ. ನಿನ್ನ ಮಗಳಾದಂತಹ ಸೀತೆಯನ್ನ ಇಕ್ಷ್ವಾಕು ನಂದನ ಬಿಟ್ಟುಬಿಟ್ಟ ಅನ್ಯಾಯವಾಗಿ, ನೀನು ದಯವಿಟ್ಟು ಕೋಪ ಮಾಡ್ಕೋಬೇಡ, ಕೊಂಕಬೇಡ, ಬೇಜಾರು ಮಾಡ್ಕೊಳ್ಬೇಡಮ್ಮ, ಸ್ವಲ್ಪ ಕಾಲ ಸೈರಿಸ್ಕೋ, ಸಹನೆಯನ್ನ ಇಟ್ಕೋ ಅಂತ ಹೇಳಿ ಭೂದೇವಿಗೆ, ಇವರೆಲ್ಲ ಕೂಡ ಆ ಭೂದೇವಿಗೆ ಇನ್ನೆಂತಹ ಕೋಪ ಬಂದಿರ್ಬೋದು, ಕ್ಷಮೆಯಾ ಧರಿತ್ರಿ ಅಂತ ಹೇಳ್ತೀವಿ, ಅಂತಹ ಧರಿತ್ರಿ ಮಾತೆಗೆ ಕ್ಷಮೆಯ ಒಂದು ಮಿತಿ ಮೀರೋ ಅಂತಹ ಪ್ರಸಂಗ ಸೀತೆಯ ಒಂದು ನಿರ್ವಸನ ಅಥವಾ ಸೀತಾ ಪರಿತ್ಯಾಗ. ಹಾಗಾಗಿ ಅವಳಿಗೆ ಬಂದಂತಹ ಮಿತಿ ಮೀರಿದ ಕೋಪವನ್ನ ಕಡಿಮೆ ಮಾಡೋದಿಕ್ಕೋ, ಅದಕ್ಕಾಗಿ ನಾವು ಬೇಡ್ಕೊಳ್ತಾ ಇದ್ದೀವೋ, ಕೈ ಮುಗಿದು ಅಂಗಾತನಾಗಿ ಮಲಗಿ ಭೂಮಿಗೆ ಮುಖ ಮಾಡಿ ತಲೆಯನ್ನ ಸೋಕಿಸಿ ನಾವು ಬೇಡ್ಕೊಳ್ತಾ ಇದ್ದೀವೇನೋ ಅನ್ನೋ ರೀತಿಯಾಗಿ ಶತ್ರುಘ್ನ ಮತ್ತೆ ಲಕ್ಷ್ಮಣ ಇಬ್ಬರು ಅಲ್ಲಿ ಬಿದ್ದಿದ್ರು ಅಂತ. ಅವರು ಬಿದ್ದಿದ್ದು ಸೀತೆಯ ಮಕ್ಕಳಾದಂತಹ ಲವಕುಶರ ಬಾಣದ ಆಘಾತದಿಂದ ಮೈ ಮರೆತು ಮೂರ್ಛೆ ತಪ್ಪಿ ಮಲ್ಕೊಂಡಿದ್ದಾರೆ. ಅದನ್ನ ಕವಿ ಇಲ್ಲಿ ತನ್ನ ಮನಸ್ಸಿನ ಭಾವವನ್ನ ವಿಚಾರವನ್ನ ಹೇಳೋದಕ್ಕೆ ಬಳಸ್ಕೊಂಡಿದ್ದಾನೆ. ಆ ಒಂದು ಸಂದರ್ಭವನ್ನ ಅತ್ಯಂತ ಸುಂದರವಾದಂತಹ ಈ ಅಭಿವ್ಯಂಜನೆ ಇದು. ಇಲ್ಲಿ ಕೂಡ ನಮಗೆ ಗೊತ್ತಾಗತ್ತೆ, ಸೀತಾ ಪರಿತ್ಯಾಗ ಅನ್ನೋದು ಲಕ್ಷ್ಮೀಶನಿಗೆ ನೂರಕ್ಕೆ ನೂರು ಒಪ್ಪಿತವಿಲ್ಲದಂತಹ ಒಂದು ಸಂಗತಿ ಅನ್ನೋದು ಮತ್ತೆ ಮತ್ತೆ ಈ ಮೂರು ನಾಲ್ಕು ಸಂಧಿಗಳಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 21ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

0: ಆಕಾಶವಾಣಿ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.
1: Good afternoon. This is Akashwani and I am Valsa Williams with the Midday News. The headlines. Prime Minister Narendra Modi describes Amarnath Yatra as eternal chapter in spiritual tradition and cultural unity of the country.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ ಮನೆಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ.

0: 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ಧಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಗಣತಿ ನಮೂನೆ ವಿತರಿಸುತ್ತಿಲ್ಲ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಎಲ್ಲಾ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರುವ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಎಲ್ಲಾ ಬಿಎಲ್ಒಗಳು ಕಡ್ಡಾಯವಾಗಿ ಮತದಾರರ ಮನೆ ಬಾಗಿಲಿಗೆ ತೆರಳಿ ಫಾರಂ ವಿತರಿಸಬೇಕು. ವಿಶೇಷ ತೀವ್ರ ಪರಿಷ್ಕರಣೆಯ ಎಲ್ಲಾ ಹಂತಗಳಲ್ಲಿಯೂ ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಅಧಿಕಾರಿಗಳು ಅಗತ್ಯ ನಿರ್ದೇಶನ ನೀಡಬೇಕು ಎಂದು ಆದೇಶ ನೀಡಿದ್ದಾರೆ. ಗಣತಿ ನಮೂನೆ ತುಂಬಲು ಕಷ್ಟವಾಗುವ ಮತದಾರರು ಮತದಾರರ ಸಹಾಯಕ ಕೇಂದ್ರಗಳಿಗೆ ಭೇಟಿ ನೀಡಿ ನೆರವು ಪಡೆಯಬಹುದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಳಿರುವ 12 ಪ್ರಶ್ನೆಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಮೊದಲು ಉತ್ತರ ನೀಡಲಿ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ಸಮಗ್ರ ಪರಿಶೀಲನೆಗೆ ಅದರದ್ದೇ ಆದ ಮಾನದಂಡಗಳಿವೆ. ಅದರಂತೆಯೇ ಪ್ರಕ್ರಿಯೆ ನಡೆಯಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ನಾಗರಿಕರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ಯಾರಿಗೂ ಅವಕಾಶವಿಲ್ಲ ಎಂದು ಹೇಳಿದ್ದಾರೆ. ರಾಮನಗರ ಕಲ್ಯಾಣ ಮಂಟಪದಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಸರಿಯಿಲ್ಲ ಎಂದು ತಿಳಿಸಿದ ಗೃಹ ಸಚಿವರು, ಈ ವಿಷಯವನ್ನು ಚುನಾವಣಾ ಆಯೋಗವೇ ಬಗೆಹರಿಸಲಿ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಮನಗರದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ನೇರ ಹಸ್ತಕ್ಷೇಪ ಮತ್ತು ರಾಜಕೀಯ ಪ್ರಭಾವ ಎದ್ದು ಕಾಣುತ್ತಿದ್ದು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ಇದು ಪ್ರಜಾಪ್ರಭುತ್ವದ ಆಶಯಕ್ಕೆ ದ್ರೋಹ ಬಗೆದಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಿಯಮಾವಳಿ ಮಾರ್ಗಸೂಚಿಗಳನ್ನು ಸಂಪೂರ್ಣ ಗಾಳಿಗೆ ತೂರಿ ಸ್ಥಳೀಯ ಬಿಎಲ್ಒಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಈ ಪರಿಷ್ಕರಣೆ ಕಾನೂನುಬಾಹಿರವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮನೆ ಮನೆಗೆ ಭೇಟಿ ಮುಂದುವರೆದಿದ್ದು, ಜೂನ್ 30 ಜುಲೈ 2 130,234 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಇದುವರೆಗೂ ಜಿಲ್ಲೆಯಾದ್ಯಂತ ಒಟ್ಟು 395,023 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, 3,036 ಫಾರಂಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಮುಂದುವರೆದಿದ್ದು, ಕ್ಷೇತ್ರವಾರು ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ಒಟ್ಟು 159 ವಿವಿಧ ಪ್ರಕರಣಗಳನ್ನು ಪತ್ತೆಹಚ್ಚಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರಿಗೆ ಜಾಗೃತಿ ಮೂಡಿಸಲು ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರದಲ್ಲಿ ಸಾರ್ವಜನಿಕರಲ್ಲಿ ವ್ಯಾಪಕ ಅರಿವು ಮೂಡಿಸುವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸುವ ನಿಟ್ಟನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ನಿಂದ ಆರಂಭವಾದ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಜಂಟಿಯಾಗಿ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ ಇಂದಿಗೆ 30 ದಿನಗಳಾಗಿದೆ. ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯದೆಲ್ಲೆಡೆ ಬಿಯಿಂದ ಎ ಖಾತಾ ಪರಿವರ್ತನೆ ಸೇರಿದಂತೆ ಹಲವು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ಯಾರಂಟಿ ಯೋಜನೆಗಳು ರಾಜ್ಯದವರಿಗೆ ಮಾತ್ರ ಸಿಗಬೇಕು. ಈ ಹಿನ್ನೆಲೆಯಲ್ಲಿ ಸೋರಿಕೆ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು. ರೌಡಿಗಳ ನಿಗ್ರಹಕ್ಕೆ ಜಿಲ್ಲೆಗೊಂದು ಪಡೆ, ಭ್ರಷ್ಟಾಚಾರದ ವಿರುದ್ದ ದೂರು ನೀಡಲು ದೂರವಾಣಿ ಸಂಖ್ಯೆ, ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಲು ಅಧಿಕಾರಿಗಳಿಗೆ ನಿರ್ದೇಶನ, ರೈತರಿಗೆ ಸಕಾಲದಲ್ಲಿ ಬಿತ್ತನೆ ಬೀಜ, ಗೊಬ್ಬರ ಪೂರೈಕೆಗೆ ಸೂಚನೆ ಸೇರಿದಂತೆ ಹಲವಾರು ಪ್ರಮುಖ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ನಿ ಹಾಗೂ ಸಹೋದರ ಡಿಕೆ ಸುರೇಶ್ ಅವರೊಂದಿಗೆ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ, ರಾಜ್ಯದ ಸಮಗ್ರ ಅಭಿವೃದ್ದಿ, ಜನಕಲ್ಯಾಣ ಹಾಗೂ ಸುಭದ್ರ ಭವಿಷ್ಯ ನಿರ್ಮಾಣಕ್ಕೆ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ಪ್ರೇರಣೆಯಾಗಿದೆ ಎಂದು ತಿಳಿಸಿದ್ದಾರೆ.

0: ರೌಡಿಗಳ ನಿಗ್ರಹಕ್ಕೆ ಜಿಲ್ಲೆಗೊಂದು ಪಡೆ, ಭ್ರಷ್ಟಾಚಾರದ ವಿರುದ್ದ ದೂರು ನೀಡಲು ದೂರವಾಣಿ ಸಂಖ್ಯೆ, ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಲು ಅಧಿಕಾರಿಗಳಿಗೆ ನಿರ್ದೇಶನ, ರೈತರಿಗೆ ಸಕಾಲದಲ್ಲಿ ಬಿತ್ತನೆ ಬೀಜ, ಗೊಬ್ಬರ ಪೂರೈಕೆಗೆ ಸೂಚನೆ ಸೇರಿದಂತೆ ಹಲವಾರು ಪ್ರಮುಖ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ನಿ ಹಾಗೂ ಸಹೋದರ ಡಿಕೆ ಸುರೇಶ್ ಅವರೊಂದಿಗೆ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ, ರಾಜ್ಯದ ಸಮಗ್ರ ಅಭಿವೃದ್ದಿ, ಜನಕಲ್ಯಾಣ ಹಾಗೂ ಸುಭದ್ರ ಭವಿಷ್ಯ ನಿರ್ಮಾಣಕ್ಕೆ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ಪ್ರೇರಣೆಯಾಗಿದೆ ಎಂದು ತಿಳಿಸಿದ್ದಾರೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ರಾಜ್ಯದ ನಗರಾಭಿವೃದ್ದಿ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಬರಬೇಕಿರುವ ಸುಮಾರು 887 ಕೋಟಿ ಬಾಕಿ ರೂಪಾಯಿ ಅನುದಾನವನ್ನು ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿಗೆ ಆಗಮಿಸಿದ್ದ ಕೇಂದ್ರ ನಗರಾಭಿವೃದ್ದಿ ಇಲಾಖೆಯ ರಾಜ್ಯ ಸಚಿವರಾದ ಥೋಕನ್ ಸಾಹು ಅವರನ್ನು ಖುದ್ದಾಗಿ ಭೇಟಿಯಾಗಿ ಇಲಾಖೆಯ ಪ್ರಮುಖ ಬೇಡಿಕೆಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಏಕೆ ಮೌನ ವಹಿಸಿದ್ದಾರೆ ಎಂದು ಬಿಜೆಪಿ ಪ್ರಶ್ನಿಸಿದೆ. ರಾಜಕೀಯ ಒತ್ತಡಗಳಿಂದ ಈ ವಿಷಯವನ್ನು ಕೈಬಿಡಲಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕನ್ನಡಿಗರ ಮೇಲೆ ನಿಜವಾದ ಕಾಳಜಿ ಇದ್ದರೆ ಚೆನ್ನೈಗೆ ಪಾದಯಾತ್ರೆ ಕೈಗೊಂಡು ತಮಿಳುನಾಡು ಕಾಂಗ್ರೆಸ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವಂತೆ ಸವಾಲು ಹಾಕಿದ್ದಾರೆ. ಕಾವೇರಿ ಕೊಳ್ಳದ ರೈತರ ಹಾಗೂ ಬೆಂಗಳೂರಿನ ಕೋಟ್ಯಾಂತರ ಜನರ ಕುಡಿಯುವ ನೀರಿನ ಹಕ್ಕಿಗಿಂತ ದೆಹಲಿ ಹೈಕಮಾಂಡ್ ಅಣತಿ ಹಾಗೂ ತಮಿಳುನಾಡಿನ ಮೈತ್ರಿ ರಾಜಕಾರಣವೇ ಹೆಚ್ಚಾಯಿತೆ ಎಂದು ಅಶೋಕ ಪ್ರಶ್ನಿಸಿದ್ದಾರೆ. ಕಲಬುರಗಿ ಪೊಲೀಸ್ ಠಾಣೆಯಿಂದ ಪೋಕ್ಸೋ ಆರೋಪಿಯೊಬ್ಬ ಪರಾರಿಯಾಗಿದ್ದಾನೆ. ಪರಾರಿಯಾಗಿರುವ ಆರೋಪಿಯನ್ನು ಪತ್ತೆ ಹಚ್ಚಲು ಪೊಲೀಸರು ವಿಶೇಷ ತಂಡ ರಚಿಸಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟದಲ್ಲಿ ಆರೋಪಿಗಾಗಿ ಪೊಲೀಸರು ಶೋಧ ಆರಂಭಿಸಿದ್ದಾರೆ. ಘಟನೆ ಕುರಿತಂತೆ ತನಿಖೆ ನಡೆಯುತ್ತಿದ್ದು, ಗಂಭೀರ ಭದ್ರತಾ ಲೋಪವನ್ನು ಹಿರಿಯ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಒಂದು ವಾರದ ಹಿಂದೆ ಆರೋಪಿಯನ್ನು ಬಂಧಿಸಲಾಗಿದ್ದು, ತನಿಖೆಯ ಭಾಗವಾಗಿ ಪೊಲೀಸ್ ಠಾಣೆಯ ಲಾಕಪ್ನಲ್ಲಿ ಇರಿಸಲಾಗಿತ್ತು. ಪೊಲೀಸ್ ಸಿಬ್ಬಂದಿ ನಿದ್ರಿಸುತ್ತಿರುವ ವೇಳೆ ಆರೋಪಿ ಠಾಣೆಯಿಂದ ಪರಾರಿಯಾಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಇಂದು ಕೂಡ ಪ್ರಾಥಮಿಕ ಶಾಲೆ, ಪದವಿ ಪೂರ್ವ ಕಾಲೇಜುವರೆಗೆ ರಜೆ ಘೋಷಿಸಲಾಗಿದೆ. ಮಳೆಯ ಸಂದರ್ಭದಲ್ಲಿ ನಾಗರಿಕರು ಸಮುದ್ರ ತೀರ ಮತ್ತು ತಗ್ಗು ಪ್ರದೇಶಗಳತ್ತ ತೆರಳದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಸೂಚನೆ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದ್ದು ಅಲ್ಲಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತಿವೆ. ಜಿಲ್ಲೆಯಲ್ಲಿ ಏಪ್ರಿಲ್ 1ರಿಂದ ನಿನ್ನೆಯವರೆಗೆ ಒಟ್ಟು 407 ಮನೆಗಳಿಗೆ ಹಾನಿಯಾಗಿದೆ. ಈ ಪೈಕಿ 6 ಮನೆಗಳು ಸಂಪೂರ್ಣ ಕುಸಿದಿವೆ. ಭಾರೀ ಗಾಳಿ ಮಳೆಯಿಂದಾಗಿ 9,920 ಹೆಕ್ಟೇರ್ ಪ್ರದೇಶದಲ್ಲಿನ ತೋಟಗಾರಿಕಾ ಬೆಳೆಗಳಿಗೆ ಹಾನಿಯಾಗಿದೆ. 3,210 ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. 15 ವಿದ್ಯುತ್ ಪರಿವರ್ತಕಗಳು ಹಾನಿಗೊಂಡಿದ್ದು 164 ಕಿಲೋಮೀಟರ್ ಉದ್ದದ ರಸ್ತೆಗಳು ಹದಗೆಟ್ಟಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ ಮನೆ ಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ದಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಗಾಂಧೀಜಿ ವಕೀಲಿ ವೃತ್ತಿ ಚೆನ್ನಾಗಿ ನಡೀತಾ ಇತ್ತು, ಆದರೆ ಅದನ್ನು ತೃಪ್ತಿ ಉಂಟಾಗಲಿಲ್ಲ. ತನ್ನ ಜೀವನ ಇನ್ನೂ ಸರಳ ಮಾಡ್ಕೋಬೇಕು, ಜನರಿಗೇನಾದರೂ ಸ್ಪಷ್ಟವಾದಂಥ ಹೆಚ್ಚು ಶಾರೀರಿಕ ಕ್ರಮದಿಂದ ಸೇವೆ ಮಾಡಬೇಕು ಅಂತ ಮನಸ್ಸಲ್ಲಿ ಬರ್ತಾ

ಆ ಹೊತ್ತಿಗೆ ಇವ್ರ ಮನೆ ಬಾಗಿಲಿಗೆ ಒಬ್ಬ ಕುಷ್ಠರೋಗಿ ಬಂದ. ಬರೀ ಒಂದು ಊಟ ಹಾಕಿ ಅವನು ಕಳಿಸೋದಕ್ಕೆ ಇವ್ರ ಮನಸ್ಸು ಒಪ್ಪಲಿಲ್ಲ. ಅವನನ್ನು ಕೊಠಡಿಯಲ್ಲಿ ಕರ್ಕೊಂಬಂದು ಅವನ ಗಾಯಗಳಿಗೆ ಔಷಧಿ ಹಾಕಿ ಶುಶ್ರೂಷ ಮಾಡಿದರು. ಹೀಗೆ ಬಹಳ ದಿವಸ ಮಾಡೋ ಸಾಧ್ಯ ಇರಲಿಲ್ಲ, ಅದಕ್ಕೆ ಅನುಕೂಲತೆಯೂ ಇರಲಿಲ್ಲ. ಅದಕ್ಕೇನು ಮಾಡಿದರು, ಕರಾರು ಕೂಲಿಗಳ ವೈದ್ಯ ಶಾಲೆಗೆ ಅವನು ಕಳಿಸ್ಕೊಟ್ರು. ಸೇವೆ ಮತ್ತು ಶುಶ್ರೂಷೆ ಯಾವುದಾದ್ರೂ ಕಾರ್ಯದಲ್ಲಿ ನಾನು ತೊಡಗಿರಬೇಕು ಅಂತ ಇಷ್ಟ ಆಗಿತ್ತು ಅವ್ರಿಗೆ. ಡಾಕ್ಟರ್ ಭೂತ್ ಅನ್ನೋರು ಸಂತ್ ಐಡಾನ್ ಮಿಷನ್ ಅಧ್ಯಕ್ಷರಾಗಿದ್ದರು. ಆವಾಗ ತುಂಬ ದಯಾಶಾಲಿಗಳು, ರೋಗಿಗಳಿಗೆ ಹಣ ತೆಗೆದುಕೊಳ್ಳದೆ ಚಿಕಿತ್ಸೆ ಮಾಡ್ತಾಯಿದ್ರು. ಅವರು ಉಸ್ತುಮ್ಜಿಯವರು ಕೊಟ್ಟಂಥ ದಾನದಿಂದ ತಮ್ಮದೇ ಮೇಲ್ವಿಚಾರಣೆಯಲ್ಲಿ ಒಂದು ಸಣ್ಣ ವೈದ್ಯ ಶಾಲೆಯನ್ನು ತೆಗೆದಿದ್ರು. ಆ ವೈದ್ಯ ಶಾಲೆಯಲ್ಲಿ ರೋಗಿಗಳ ಶುಶ್ರೂಷೆ ಕೆಲಸ ಮಾಡಬೇಕು ಅಂತ ಗಾಂಧೀಜಿ ಇಷ್ಯೂ ಆಗಿತ್ತು. ಅದಕ್ಕೇನು ಮಾಡಿದರು, ಔಷಧಿ ಕೊಡೋದು, ದಿನಕ್ಕೆ ಒಂದೆರಡು ಗಂಟೆಗಳ ಕಾಲ ಮಾತ್ರ ಕೆಲಸ ಆಗಿತ್ತು. ಕಂಪೌಂಡರ್ ಬದಲಾಗಿ ತಮ್ಮ ಆಫೀಸಿನ ವೇಳೆಯಿಂದ ಆ ಕಾಲನ್ನು ಮಿಗಿಸಿ ಆ ಕಾಲಕ್ಕೆ ವಿನಿಯೋಗಿಸಬೇಕು ಅಂತ ತೀರ್ಮಾನ ಮಾಡಿದರು. ವಕೀಲ ವೃತ್ತಿ ಬಹುಭಾಗದ ಕೆಲಸ ಆಫೀಸಲ್ಲೇ ಕುಳಿತುಕೊಂಡು ಕಕ್ಷಿದಾರರಿಗೆ ಸಮಾಲೋಚನೆ ಮಾಡೋದು, ಕಾಗದ ಪತ್ರ ಬರೆಯೋದು, ಪಂಚಾಯಿತಿ ಕೆಲಸ ಇವೇ ಆಗ್ತಿದ್ವಲ್ಲ. ಇವ್ರ ಜೊತೆಗೆ ದಕ್ಷಿಣ ಆಫ್ರಿಕಾ ಬಂದಿದ್ದರಲ್ಲ ಖಾನ್ ಅನ್ನೋರೊಬ್ಬರು, ಅವರಿಗೆ ಮೊಕದ್ದಮೆ ನೋಡ್ಕೊಳ್ಳೋಕೆ ಇವ್ರು ಹೇಳಿದರು. ಇವರು ಸಮಯ ಬಿಡುಗಡೆ ಮಾಡಿಕೊಂಡು ವೈದ್ಯ ಶಾಲೆಗೆ ಹೋಗಿ ದಿನಾಲೂ ಸುಮಾರು ಎರಡು ಗಂಟೆ ಅಲ್ಲಿ ರೋಗಿಗಳಿಗೆ ಸೇವೆ ಮಾಡಬೇಕು. ರೋಗದ ವಿಷಯಗಳು ತಿಳ್ಕೊಳ್ಳೋದು, ವೈದ್ಯರಿಗೆ ಹೇಳೋದು, ಔಷಧ ಸಿದ್ಧಪಡಿಸೋದು, ಇದೆಲ್ಲ ಕೆಲಸ ಮಾಡಿದರು. ಇದನ್ನು ದಯವಿಟ್ಟು ಗಮನಿಸಬೇಕಾದ ವಕೀಲರಾದಂಥ ಗಾಂಧೀಜಿಗೆ ರೋಗಿಗಳ ಸೇವೆ ಮಾಡೋದು ಹೃದಯಕ್ಕೆ ಹತ್ತಿರವಾದಂಥ ಕೆಲಸ ಆಗಿತ್ತು. ಬಾಲಕರ ಪೋಷಣೆ ವಿಷಯ ಕೂಡ ಹಾಗೇನೆ. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಇನ್ನಿಬ್ಬರು ಗಂಡು ಮಕ್ಕಳು ಹುಟ್ಟಿದರು. ವೈದ್ಯ ಶಾಲೆಯಲ್ಲಿ ಪಡ್ಕೊಂಡಂಥ ಅನುಭವ ಇವ್ರ ಲಾಲನೆ ಪೋಷಣೆಯಲ್ಲಿ ಅನುಕೂಲ ಆಯಿತು ಅಂತ ಹೇಳ್ತಾರೆ. ಈ ಹೆಂಡತಿಯ ಪ್ರಸವ ಕಾಲದಲ್ಲಿ ಅತ್ಯುತ್ತಮವಾದಂಥ ವೈದ್ಯಕೀಯ ಸಹಾಯವನ್ನು ಪಡೀಬೇಕು ಅನ್ನೋದು ನಂದು ಮತ್ತು ಕಸ್ತೂರ್ಬಾ ಇಚ್ಛೆ ಆಗಿತ್ತು. ಆದರೆ ವೈದ್ಯರು ದಾದಿಯವರು ನಮ್ಮ ನಡುನೀರಲ್ಲಿ ಕೈ ಬಿಟ್ಟರೆ ಗತಿ ಏನು? ಸೂಲಗಿತ್ತಿ ಭಾರತೀಯಳೇ ಆಗಬೇಕಾಗಿತ್ತು. ಭಾರತದಲ್ಲೇ ಸೂಲಗಿತ್ತಿ ಸಿಗೋದು ಕಷ್ಟ ಅಂದಮೇಲೆ ದಕ್ಷಿಣ ಆಫ್ರಿಕಾದಲ್ಲಿ ಶಿಕ್ಷಣ ಪಡೆದಂಥ ಸೂಲಗಿತ್ತಿ ದೊರೆಯೋದು ದುಸ್ತರ ಅಲ್ವಾ? ಸುಖ ಪ್ರಸವಕ್ಕೆ ಏನೇನು ಮಾಡಬೇಕು ಅಂತ ಇವರೇ ಅಧ್ಯಯನ ಮಾಡಿದರು. ತ್ರಿಭುವನ್ ದಾಸ್ ಬರೆದಂಥ ಮಾನೇ ಶಿಖಾವಣ್ ಅಂದರೆ ತಾಯಿಗೆ ಶಿಕ್ಷಣ ಅನ್ನುವಂಥ ಗ್ರಂಥವನ್ನು ಅಭ್ಯಾಸ ಮಾಡಿದರು. ಬೇರೆ ಕಡೆ ಹೋಗಿ ಅನುಭವಗಳನ್ನು ಪಡ್ಕೊಂಡ್ರು. ಆ ಪುಸ್ತಕದಲ್ಲಿ ಹೇಳಿದ ಸಲಹೆಯಂತೆ ಎರಡು ಮಕ್ಕಳನ್ನು ಗಾಂಧೀಜಿಯೇ ಪೋಷಣೆ ಮಾಡಿದರು. ದಾದಿ ಕೆಲಸ ಮುಖ್ಯವಾಗಿ ಹೆಂಡತಿ ಶುಶ್ರೂಷೆ ಆಗಿತ್ತೆ ಹೊರತು ಮಕ್ಕಳು ನೋಡ್ಕೊಳ್ಳೋದಲ್ಲ. ಮಕ್ಕಳಿಗೆ ನೀರು ಹಾಕೋದು, ಸ್ವಚ್ಛ ಮಾಡೋದು ಎಲ್ಲವನ್ನು ಗಾಂಧೀಜಿಯೇ ಮಾಡ್ತಾಯಿದ್ರು. ಕೊನೆಯ ಮಗು ಹುಟ್ಟುವಾಗ ಅತ್ಯಂತ ಕಠಿಣವಾದ ಪರೀಕ್ಷೆ ಬಂದ್ಬಿಡ್ತು. ಪ್ರಸವ ವೇದನೆ ಇದ್ದಕ್ಕಿದ್ದಂತೆ ಆಯಿತು. ವೈದ್ಯರು ಸಿಗಲಿಲ್ಲ. ಸೂಲಗಿತ್ತಿಯನ್ನು ಕರ್ಕೊಂಬರೋದ್ಲಿ ತಡ ಆಗೋಯ್ತು. ಆಕೆ ತಕ್ಷಣ ಬಂದಿದ್ದರೂ ಕೂಡ ಆಕೆಯೇನೋ ಸಹಾಯ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದ್ದರಿಂದ ಸುಖ ಪ್ರಸವಕ್ಕಾಗಿ ಮಾಡಬೇಕಾದ ಕಾರ್ಯಗಳನ್ನೆಲ್ಲ ಗಾಂಧೀಜಿಯೇ ಮಾಡಿದರು. ಆ ತ್ರಿಭುವನ್ ದಾಸ್ ಅವ್ರ ಪುಸ್ತಕದಲ್ಲಿ ಬರೆದಿದ್ದರೆಲ್ಲ ಲಕ್ಷ್ಯ ಇಟ್ಟು ಓದಿದ್ರಿಂದ ಸಹಾಯ ಆಯಿತು ಅವರಿಗೆ. ಅದರಿಂದ ಯಾವ ಭಯ ಇರಲಿಲ್ಲ. ಮಕ್ಕಳನ್ನು ಸರಿಯಾಗಿ ಲಾಲನೆ ಪೋಷಣೆ ಮಾಡೋದಕ್ಕೆ ತಂದೆ ತಾಯಿಗಳಿಗಿಬ್ಬರಿಗೂ ಶಿಶು ರಕ್ಷಣೆ ಪೋಷಣೆ ಸಾಮಾನ್ಯ ಜ್ಞಾನ ಇರಬೇಕು ಅನ್ನೋದು ಗಾಂಧಿ ಗಟ್ಟಿ ಅಭಿಪ್ರಾಯ. ಅದಕ್ಕೆ ಹೇಳ್ತಾರೆ, ಮಗು ಪ್ರಾರಂಭದ 5 ವರ್ಷಗಳಲ್ಲಿ ಕಲಿಯಬೇಕಾದದ್ದು ಏನೂ ಇಲ್ಲ ಅನ್ನುವಂಥ ಮೂಢನಂಬಿಕೆಗೆ ನಾವು ಬಂದಿದ್ದೇವೆ. ಅದು ನಿಜವಾದ ವಿಷಯ ಅಂದರೆ ಮಗು ಪ್ರಾರಂಭದ 5 ವರ್ಷಗಳಲ್ಲಿ ಕಲಿಯೋದನ್ನು ಅಲ್ಲಿಂದ ಮುಂದೆ ತನ್ನ ಜೀವಮಾನದಲ್ಲಿ ಎಂದಿಗೂ ಕಲಿಯೋಕ್ಕೆ ಸಾಧ್ಯ ಇಲ್ಲ. ಗರ್ಭಧಾರಣೆಯೊಂದಿಗೆ ಮಗುವಿನ ಶಿಕ್ಷಣ ಪ್ರಾರಂಭ ಆಗ್ತದೆ ಅನ್ನೋದನ್ನು ನನ್ನ ಅನುಭವದಿಂದ ಹೇಳ್ತೇನೆ ಅಂತಾರೆ ಅವರು. ಗರ್ಭಧಾರಣೆ ಸಮಯದಲ್ಲಿ ಮಾತೃಪಿತೃಗಳಿಗಿರುವಂಥ ದೈಹಿಕ ಮಾನಸಿಕ ಸ್ಥಿತಿ ಮಗುವಿನಲ್ಲಿ ಹುಟ್ಟುತ್ತದೆ. ನಂತರ ಗರ್ಭ ಬೆಳೀತಾ ಹೋದಂತೆ ತಾಯಿ ಮನೋಧರ್ಮ, ಬಯಕೆ, ಸ್ವಭಾವ, ಆಹಾರ, ವಿಹಾರ, ಈ ಜೀವನ ಕ್ರಮವನ್ನು ಅನುಸರಿಸಿ ಮಗು ಬೆಳೀತದೆ. ಹುಟ್ಟಿದ ಮೇಲೆ ಮಗು ತಂದೆ ತಾಯಿಯನ್ನು ಅನುಕರಿಸ್ತದೆ. ಆ ನಂತರ ಅನೇಕ ವರ್ಷಗಳವರೆಗೆ ತನ್ನ ವಿಕಾಸಕ್ಕೆ ತಂದೆ ತಾಯಿಯನ್ನೇ ಅವಲಂಬಿಸಿರ್ತದೆ. ಈ ವಿಚಾರಗಳನ್ನು ಚೆನ್ನಾಗಿ ತಿಳಿದಂಥ ದಂಪತಿಗಳಾರೂ ತಮ್ಮ ವಿಷಯ ವಾಸನೆಯ ತೃಪ್ತಿಗಾಗಿ ದಾಂಪತ್ಯ ಸಂಘವನ್ನು ಬಯಸಬಾರದು. ಮಕ್ಕಳಾಗಬೇಕು ಒಂದು ಇಚ್ಛೆ ಉಂಟಾಗಿ ಮಾತ್ರ ಸೇರ್ತಾರೆ ಅಂತ ಹೇಳ್ತಾರೆ. ಈ ಜಗತ್ತು ಈಶ್ವರನ ಲೀಲಾಭೂಮಿ, ಅವನ ವೈಭವದ ಪ್ರತಿಬಿಂಬ ಇದು. ಇದನ್ನು ತಿಳ್ಕೊಂಡವರು ಕಾಮ ಪ್ರವೃತ್ತಿಯನ್ನು ತಡ್ಕೊಳ್ತಾರೆ. ತಮ್ಮ ಸಂತಾನದ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಬೆಳವಣಿಗೆಗೆ ಅವಶ್ಯವಾದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಆ ಜ್ಞಾನದ ಲಾಭವನ್ನು ಮುಂದಿನ ಸಂತತಿಗೆ ಕೊಡಬೇಕಾಗ್ತದೆ ಅಂತ ಗಾಂಧಿ ನಂಬ್ಕೋತಾರೆ. ಗಾಂಧೀಜಿ ಬ್ರಹ್ಮಚರ್ಯವನ್ನು ತಗೊಳ್ಬೇಕು ಅಂತ ಬಹಳ ಗಂಭೀರವಾದ ಯೋಚನೆ ಮಾಡಿದಂಥ ಸಮಯ. ಮದುವೆ ಆದಾಗಿನಿಂದ ಏಕಪತ್ನಿ ವ್ರತ ಅನ್ನೋದು ಹೃದಯದಲ್ಲಿ ಸ್ಥಾಪನೆ ಆಗಿತ್ತು. ಪತ್ನಿ ವಿಷಯದಲ್ಲಿ ಪ್ರಾಮಾಣಿಕ ನಡತೆ, ಇವರ ಸತ್ಯದ ಆರಾಧನೆಯ ಒಂದು ಅಂಗವೇ ಆಗಿತ್ತು. ಆದರೆ

0: ಪತ್ನಿ ವಿಷಯದಲ್ಲಿ ಕೂಡ ಬ್ರಹ್ಮಚರ್ಯವನ್ನು ಆಚರಿಸಬೇಕು ಅಂತ ಮನೋನಿಶ್ಚಯದ ಪ್ರಾಮುಖ್ಯ ಇವರಿಗುಂಟಾದದ್ದು ದಕ್ಷಿಣ ಆಫ್ರಿಕೆಯಲ್ಲೇ. ಯಾವ ಘಟನೆ, ಯಾವ ಗ್ರಂಥಾಭ್ಯಾಸ ಈ ಆಲೋಚನೆ ಕೇಳಿತು ಅಂತ ಸ್ಪಷ್ಟವಾಗಿ ನೆನಪಿಲ್ಲ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ರಾಯ್ಚಂದ್ ಭಾಯಿ ಅಂತಿದ್ರಲ್ಲ ಗುಜರಾತಲ್ಲಿ, ಅವ್ರ ಪ್ರಭಾವ. ಒಂದ್ಸಲ ಗ್ಲಾಡ್ಸನ್ ಅವರು ಪತಿಪರಾಯಣತೆ ಕುರಿದು ಪ್ರಶಂಸೆ ಮಾಡಿದ್ರಂತೆ. ಆಕೆ ಕಾಮನ್ ಸಭೆಯಲ್ಲಿ ಮಿಸ್ಟರ್ ಗ್ಲಾಡ್ಸನ್ ಅವರಿಗೆ ತಾನೇ ಟಿ ಸಿದ್ಧ ಮಾಡಿಕೊಡ್ತಿದ್ಲು, ತಮ್ಮ ಜೀವನಗಳನ್ನು ನಿಯಮಗಳಿಗೆ ಅನುಸಾರವಾಗಿ ನಡೆಸುತ್ತಿದ್ದ ಘಟನೆ ಒಂದು ನಿಯಮ ಆಗಿತ್ತು ಅಂತ ಎಲ್ಲ ಓದಿದ್ದನ್ನು ರಾಯ್ಚಂದ್ ಭಾಯಿಗೆ ಹೇಳಿದೆ. ರಾಯ್ಚಂದ್ ಭಾಯಿ ಕೇಳಿದ್ರಂತೆ, ಎರಡು ಪ್ರೇಮಗಳಲ್ಲಿ ಯಾವುದಕ್ಕೆ ಹೆಚ್ಚು ಬೆಲೆ ಕೊಡ್ತೀರಿ? ಭಾಳ ಚಂದದ ಪ್ರಶ್ನೆ ಇದು. ಗಂಡನಲ್ಲಿ ಶ್ರೀಮತಿ ಗ್ಲಾಡ್ಸ್ಟನ್ ಶ್ರದ್ಧೆಗೋ ಅಥವಾ ಆಕೆ ಸೇವಾಭಾವಕ್ಕೋ ಅಂತ. ಒಂದು ಪಕ್ಷ ಆಕೆ ಅವರ ಸಹೋದರಿಯೋ ಅಥವಾ ನಂಬಿಕೆಯ ಸೇವಕಿಯೂ ಆಗಿದ್ದು ಅಷ್ಟೇ ಶ್ರದ್ಧೆಯಿಂದ ಅವನು ಸೇವೆ ಮಾಡಿದರೆ ಹಾಗೇನು ಹೇಳ್ತಿದ್ರಿ? ಅಂಥ ಶ್ರದ್ಧಾವಂತ ಸಹೋದರಿಯರ ಅಥವಾ ಸೇವಕರ ಉದಾಹರಣೆ ನೀವು ಕೇಳಿಲ್ವೇ? ಅಥವಾ ಒಂದು ಗಂಡ ಆಳಿನಲ್ಲಿ ಇದೇ ರೀತಿಯ ಪ್ರೇಮ ಶ್ರದ್ಧೆಯನ್ನು ಕಂಡಿದ್ದರೆ ಶ್ರೀಮತಿ ಗ್ಲಾಡ್ಸ್ಟನ್ ವಿಷಯದಲ್ಲಿ ಉಂಟಾದ ಆನಂದ ನಿಮಗೆ ಆಶ್ಚರ್ಯ ಉಂಟು ಮಾಡ್ತಿದ್ದ ಅಂತ ಕೇಳ್ತಾರೆ. ಇದು ಭಾಳ ಚಿಂತೆಗೆ ಹಚ್ಚಿಬಿಡ್ತು. ರಾಯ್ಚಂದ್ ಭಾಯಿ ವಿವಾಹಿತರಾಗಿದ್ದರು. ಅವ್ರು ಹೇಳಿದಾಗ ಅವ್ರ ಮಾತು ಕಠಿಣ ಆಯಿತು ಅನ್ನಿಸ್ತು. ಆದರೆ ಮಾತು ಮನಸ್ಸಲ್ಲಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತು. ಇವರಿಗೆ ಸೇವಕನ ಸ್ವಾಮಿನಿಷ್ಠೆ ಹೆಂಡತಿಗೆ ಗಂಡನಲ್ಲಿರುವ ಪತಿನಿಷ್ಠೆಗಿಂತ ಸಾವಿರ ಪಾಲು ಹೆಚ್ಚು ಪ್ರಶಂಸನೀಯವಾದದ್ದು. ಯಾಕಂದರೆ ಗಂಡ ಹೆಂಡಿರ ಬಾಂಧವ್ಯ ಅವಿಭಾಜ್ಯ. ಆದ್ದರಿಂದ ಗಂಡನಲ್ಲಿ ಹೆಂಡತಿಯ ಶ್ರದ್ಧಾ ಪ್ರೇಮ ಏನೂ ಆಶ್ಚರ್ಯ ಅಲ್ಲ, ಈ ನಿಷ್ಠೆ ಸ್ವಾಭಾವಿಕ. ಆದರೆ ಸೇವಕನಿಗೂ ಯಜಮಾನಿಗೂ ಇಂಥ ನಿಷ್ಠೆ ಬೆಳಿಬೇಕಾದರೆ ವಿಶೇಷ ಶ್ರಮ ಬೇಕಾಗ್ತದೆ. ಆದ್ದರಿಂದ ರಾಯ್ಚಂದ್ ಭಾಯಿ ಹೇಳಿದಂಥ ದೃಷ್ಟಿಕೋನ ನಿಧಾನವಾಗಿ ಈ ಗಾಂಧೀಜಿ ಮನಸ್ಸನ್ನು ಆಕ್ರಮಣ ಮಾಡೋಕ್ಕೆ ಶುರುವಾಯಿತು. ಹಾಗಾದರೆ ನನ್ನ ಹೆಂಡತಿ ಜೊತೆಯ ಸಂಬಂಧ ಹೇಗಿರಬೇಕು ಅಂತ ಕೇಳಿಕೊಂಡ್ರು. ಪತ್ನಿಯನ್ನು ನನ್ನ ಭೋಗಲಾಲಸೆಯ ವಸ್ತುವನ್ನಾಗಿ ಮಾಡಿಕೊಳ್ಳೋದೇ ಆಕೆಯಲ್ಲಿರುವಂಥ ಪ್ರೇಮ ಚಿಹ್ನೆನ? ಎಲ್ಲಿವರೆಗೂ ನಾನು ವಿಷಯಾಸಕ್ತಿ ಗುಲಾಮನಾಗಿದ್ದೇನೋ ಅಲ್ಲಿವರೆಗೆ ನನ್ನ ಹೆಂಡತಿಯಲ್ಲಿ ಇಟ್ಟಿರುವಂಥ ಪ್ರೀತಿಗೆ ಏನೂ ಬೆಲೆ ಇಲ್ಲ. ನಿಜ ಹೇಳಬೇಕಾದರೆ ನನ್ನ ಹೆಂಡತಿ ನನ್ನ ಚಪಲಗೊಳಿಸುವಂಥ ಮಾಯಗಾತಿ ಆಗಿರಲಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನನ್ನಲ್ಲಿ ಮನಸ್ಥೈರ್ಯ ಇದ್ದಿದ್ದರೆ ಬ್ರಹ್ಮಚರ್ಯ ವೃತ್ತವನ್ನು ಅಂಗೀಕರಿಸೋದು ನನಗೆ ಅತ್ಯಂತ ಸುಲಭ ಆಗಿತ್ತು. ಆದರೆ ನನ್ನ ಅಶಕ್ತಿ ಅಥವಾ ವಿಷಯಾಸಕ್ತಿನೇ ತಡೆಯಾಗಿತ್ತು ಅಂತ ಬರೀತಾರೆ. ಭಾಳ ದೊಡ್ಡದಿದು, ಯಾರೂ ಬರೆಯಲ್ಲ ಹಾಗೆ. ಯಾವುದೋ ನೆವ ಹೇಳ್ತಾರೆ, ಅದು ನನ್ನಲ್ಲಿರುವಂಥ ಶಕ್ತಿ ನನ್ನ ವಿಷಯಾಸಕ್ತಿ ತಡೆಯಾಗಿತ್ತು ಅಂತ. ಗಾಂಧೀಜಿ ಹೇಳ್ತಾರೆ, ಈ ವಿಷಯದಲ್ಲಿ ಮನಸ್ಸು ನನ್ನ ಜಾಗೃತವಾದ ಮೇಲೆ ಕೂಡ ಎರಡು ಬಾರಿ ವಿಫಲ ಆದೆ. ಯಾಕಂದರೆ ಉದ್ದೇಶ ಗಟ್ಟಿ ಆಗಿರಲಿಲ್ಲ. ನನ್ನ ಮುಖ್ಯ ಉದ್ದೇಶ ಹೆಚ್ಚು ಮಕ್ಕಳಾಗೋದನ್ನು ತಪ್ಪಿಸ್ಕೋಬೇಕಾಗಿತ್ತು. ಇವರು ಇಂಗ್ಲೆಂಡಲ್ಲಿದ್ದಾಗ ಸಂತತಿ ನಿರೋಧ ಉಪಕರಣ ವಿಷಯವಾಗಿ ಸ್ವಲ್ಪ ಓದಿದರು. ಅಲ್ಲಿ ಹೇಳ್ತಾರೆ, ಬಾಹ್ಯ ಹತೋಟಿಗಿಂತ ಅಂತರಂಗದ ಸಂಯಮ ಹೆಚ್ಚು ಪರಿಣಾಮಕಾರಿ. ಈ ವಾದ ಗಾಂಧೀಜಿ ಮೇಲೆ ಹೆಚ್ಚು ಪರಿಣಾಮ ಉಂಟು ಮಾಡಿತು. ಅದು ಶಾಶ್ವತ ಪರಿಣಾಮ ಆಯಿತು. ಮಕ್ಕಳಾಗಬೇಕು ಒಂದು ಆಸೆ ಇಲ್ಲದೇ ಇರೋದರಿಂದ ಆತ್ಮ ಸಂಯಮವನ್ನು ಸಾಧಿಸೋಕ್ಕೆ ಶುರು ಮಾಡಿದರು. ಈ ಸಾಧನೆ ಮಾಡುವಾಗ ಅಸಂಖ್ಯಾತವಾದ ಕಷ್ಟಗಳಾದವು. ಬೇರೆ ಬೇರೆ ಹಾಸಿಗೆಯಲ್ಲಿ ಮಲಗೋಕ್ಕೆ ಶುರು ಮಾಡಿದರು. ದಿವಸದ ಕೆಲಸಗಳೆಲ್ಲ ಮುಗಿದು ಪೂರ್ತಿ ಆಯಾಸವಾಗಿ ಆದಮೇಲೆ ಮಲ್ಕೋತಾ ಇದ್ರು. ಇಂಥ ಪರಿಶ್ರಮದಿಂದ ಹೆಚ್ಚು ಫಲ ಆದಂಗೆ ಕಾಣಿಸ್ಲಿಲ್ಲ. ಯಾಕಂದರೆ ಹಿಂದೆ ನೋಡಿದಾಗ ಕೊನೆಯ ಸಂಕಲ್ಪ ಎಲ್ಲ ವಿಫಲ ಸಂಪಲ್ಕಗಳ ಒಂದು ಫಲ ಅಂತ ತೋರಿಸುತ್ತೆ. ವೈರಾಗ್ಯವಿಲ್ಲದ ತ್ಯಾಗ ಶಾಶ್ವತವಲ್ಲ. ಆಸೆ ನಿರ್ನಾಮವಾದರೆ ಮಾತ್ರ ತ್ಯಾಗವ್ರತ ಸ್ವಾಭಾವಿಕವೂ ಆಗ್ತದೆ, ಅನಿವಾರ್ಯವೂ ಆಗ್ತದೆ ಅನ್ನುವಂಥ ತೀರ್ಮಾನಕ್ಕೆ ಗಾಂಧೀಜಿ ಬಂದರು.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಆತ್ಮೀಯ ಕೇಳುಗರೆ, ಇಂದಿನ ಗೀತೆಗೊಂದು ಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಾನು ಸುವರ್ಣ ಶಿವಾನಂದ್ ಹಾಗೂ ನನ್ನ ಜೊತೆ ಇದ್ದಾರೆ ದೀಪಕ್ ಶೇಣ್ವಿ ಅವರು. ಸ್ನೇಹಿತರೆ, ತಮಗೆ ಈ ಮೊದಲೇ ತಿಳಿದಿರುವಂತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿವೆ: 0838222355. ಹಾಗೆ ಮೊಬೈಲ್ ಸಂಖ್ಯೆ 9480249740. ಸರ್, ಇವತ್ತಿನ ಗೀತೆಗೊಂದು ಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಮ್ಮ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತವನ್ನು ನಾನು ಕೋರಿದ್ದೇನೆ.
1: ನೀವು ಸ್ವಾಗತ ಅಂತ ಹೇಳ್ತಾ ಇದ್ದೀನಿ.
0: ಹೌದು, ಹಾಗೆ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಆಮೇಲೆ ನಾವು
1: ಪ್ರಶ್ನೆಯನ್ನು ಕೇಳೋಣ.

0: हेलो हेलो, हेलो, नमस्ते। हेलो, केरस्ता इल्ला। हेलो ಅಂದ್ರೆ ನೀವು ಮಾತಾಡ್ತಾ ಇರೋದು ಅನಿಸ್ತಾ ಇದೆ, ಸ್ವಲ್ಪ ಚಿಕ್ಕದಾಗಿ ಕೇಳಿಸ್ತಾ ಇದೆ, ದೂರದಲ್ಲಿ ಇರೋ ತರ ಈಗ ಕೇಳಿಸ್ತಾ ಇದೆ. ಹೇಳಿ, ತಮ್ಮ ಹೆಸರು?
1: ಸರ್, ನಾವು ಬ್ಲೂಟೂತ್ ಹಾಕೊಂಡು ಮಾತಾಡ್ತಾ ಇದ್ದೀರಾ? ಹೌದಾ, ಕೇಳಿಸ್ತಾ ಇಲ್ಲ ಕ್ಲಿಯರ್ ಆಗಿ.
0: ಹೌದು,
1: ಸರಿ.
0: ಹಲೋ, ಒಂದ್ಸಲ ನಿಮ್ದು ವಾಯ್ಸ್ ಚೆನ್ನಾಗಿ ಕೇಳಿಸ್ತು, ಹಾಗೆ ಮತ್ತೆ ಹಾಗೆ ಆಗಿದೆ. ಹೇಳಿ, ತಮ್ಮ ಹೆಸರು? ಸರಿ. ಹಲೋ,
1: ಬೀದರ್ನಿಂದನಾ? ಓಕೆ ಓಕೆ, ಬೀದರ್ನಿಂದ ಅಷ್ಟೇ ಕೇಳ್ತೀವಿ, ಬೀದರ್ ಅನ್ನೋದು ಮಾತ್ರ ಕೇಳುತ್ತು. ಓಕೆ, ನೀವು ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡ್ತೀರಾ? ಒಮ್ಮೆ ಕಟ್ ಮಾಡಿ, ಇನ್ನೊಮ್ಮೆ ಕಟ್ ಮಾಡಿ ಸರ್, ಇಲ್ಲಾಂದ್ರೆ ನಮ್ಗೆ ಕೇಳಿಸ್ತಾ ಇಲ್ಲ ನೀವು ಮಾತಾಡಿದ್ದು.
0: ಹಲೋ
1: ಹಲೋ,
2: ನಮಸ್ತೆ.
0: ಹೇಳಿ, ತಮ್ಮ ಹೆಸರು?
2: ಹಲೋ
0: ಹಲೋ, ನಮಸ್ತೆ, ತಮ್ಮ ಹೆಸರು ಹೇಳಿ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ.
0: ಸುಬ್ರಹ್ಮಣ್ಯ ಅವರು?
2: ಹೌದು ಮೇಡಮ್.
0: ಹಾ, ಕಾರ್ಯಕ್ರಮ ಕೇಳ್ತಾ ಇದ್ದೀರಲ್ಲ, ನಿಮ್ಗೆ ಕೇಳ್ತೀನಿ, ಪ್ರಶ್ನೆ ಕೇಳ್ತೀನಿ.
2: ಕೇಳಿ ಮೇಡಮ್.
0: ಸರಿ, ವಿಶ್ವದ ಅತ್ಯಂತ ಹಿರಿಯ ಜೀವಿ ಎಂದು ಖ್ಯಾತಿ ಗಳಿಸಿರುವಂತಹ ಭೂಜೀವಿ ಯಾವುದು? ವಿಶ್ವದ ಅತ್ಯಂತ ಹಿರಿಯ ಜೀವಿ ಎಂದು ಖ್ಯಾತಿ ಗಳಿಸಿರುವಂತಹ ಭೂಜೀವಿ ಯಾವುದು?
1: ಭೂಜೀವಿ ಅಂದ್ರೆ ಮನುಷ್ಯನೂ ಸೇರಿದಾಗೆ, ಮನುಷ್ಯನನ್ನು ಬಿಟ್ಟು
0: ಬಿಟ್ಟು
1: ಗೊತ್ತಾಯ್ತಲ್ಲ, ಪ್ರಾಣಿಗಳಲ್ಲಿ ಯಾವ ಪ್ರಾಣಿ ಭೂಮಿಯ ಮೇಲೆ ಅತಿ ಹೆಚ್ಚು ಕಾಲ ಬದುಕಿದೆ ಅಂತ? ಅಲ್ಲ ಅಲ್ಲ, ನೀವು ಹೇಳಿದ ಕರೆಕ್ಟ್ ಇದೆ, ಬಟ್ ಇಲ್ಲಿ ನಾವು ಹೇಳ್ತಾ ಇರೋದು ಒಂದು ಪ್ರಾಣಿ ಇದೆ, ಅದಕ್ಕೆ ವಿಶ್ವ ಅದು ಗಿನ್ನಿಸ್ ರೆಕಾರ್ಡ್ ನಲ್ಲೆಲ್ಲ ಅದ್ರ ಹೆಸರು ಸೇರಿದೆ. ಒಂದು ಆ ಪ್ರಾಣಿ ಮಾತ್ರ ತುಂಬಾ ವರ್ಷ ಬದುಕಿದೆ, ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದೆಯಾ?
0: ಅದು ಇನ್ನೂ ಬದುಕಿದೆ,
1: ಇನ್ನೂ ಇದೆ. ಅದು
0: ಇಂತಹದೇ ಅಂತ ಒಂದು ಪ್ರಾಣಿಯನ್ನ ಗುರುತಿಸಲಾಗಿದೆ, ಆ ಪ್ರಾಣಿ ಇನ್ನೂ ಬದುಕಿದೆ, ಅದಕ್ಕೆ ಆ ಪ್ರಾಣಿ ಯಾವುದು ಅಂತ.
1: ಅಲ್ಲ, ತಿಮಿಂಗಲ ಅಲ್ಲ, ತಿಮಿಂಗಲ ಅಂದ್ರೆ ನೀವು ಅದು ಗುಂಪಾಗಿ ಹೇಳ್ತಾ ಇದ್ದೀರಾ ತಿಮಿಂಗಲ ಅಂತ.
0: ಈ ತರಹ ಒಂದು ಪ್ರಾಣಿಯನ್ನ ಗುರುತು ಅಂದ್ರೆ ಪತ್ತೆ ಹಚ್ಚಲಾಗಿದೆ, ಅಂದ್ರೆ ಇದು ಇಂತಿಷ್ಟು ವರ್ಷಗಳ ಆಗಿದೆ ಹುಟ್ಟಿ, ಮತ್ತೆ ಈ ಇಷ್ಟು ವರ್ಷಗಳವರೆಗೆ ಅದು ಬದುಕಿದೆ ಭೂಮಿ ಮೇಲೆ ಅಂತ ಅದನ್ನ ಪತ್ತೆ ಹಚ್ಚಿ ಗುರುತು ಮಾಡಿಟ್ಟಿದ್ದಾರೆ ಆ ಪ್ರಾಣಿ.

0: ಯಾವುದು ಅಂತ.
1: ಆ ಪ್ರಾಣಿ ಹೆಸರು ಗೊತ್ತಾ ಅಂತ ಕೇಳ್ತಾ ಇದಾರೆ ಅವರು. ಪ್ರಾಣಿ ಅಂದ್ರೆ ಪ್ರಾಣಿ ಅಂದ್ರೆ ಜೀವಿ, ಜೀವಿ ನಾವು ಹೇಳ್ತಾ ಇರೋದು. ಪ್ರಾಣಿ ಅಂದ್ರೆ ನೀವು ಆನೆಗಿನ ಆ ತರ ಪ್ರಾಣಿ ಅಲ್ಲ, ದೊಡ್ಡ ಪ್ರಾಣಿ ಅಲ್ಲ, ಜೀವಿ.
0: ಹಿಂಟ್ ಅಂದ್ರೆ ಒಂದು ಸಾಗರ ಜೀವಿ ಅಂತ ಹೇಳ್ಬೋದು ನೋಡಿ.
2: ಸಾಗರ ಜೀವಿ ಅಂತ
1: ಸಾಗರದಲ್ಲಿ ಇರುತ್ತೆ, ನೆಲದ ಮೇಲೆ ಇರುತ್ತೆ, ಉಭಯ ಜೀವಿ ಅದು.
0: ಹೌದು.
2: ಗ್ರೀನ್ಲ್ಯಾಂಡ್ ಶಾರ್ಕ್
0: ಇಲ್ಲ,
1: ಅಲ್ಲಲ್ಲ ಅದು ಉಭಯ ಜೀವಿ ಅಂತ ಹೇಳಿದ್ನಲ್ಲ, ನೀರಲ್ಲಿ ಇರುತ್ತೆ, ಭೂಮಿ ಮೇಲೂ ಇರುತ್ತೆ. ದಶಾವತಾರದಲ್ಲಿ ಅದ್ರ ಹೆಸರು ಬರುತ್ತೆ ನೋಡಿ.
0: ಸರ್ ತುಂಬಾ ಕ್ಲೂ ಕೊಡ್ತಾ ಇದ್ದೀರಿ. ಸರಿ, ನಾವು ಇನ್ನೂ ಬೇರೆ ನಮ್ಮ ಕೇಳುಗರ ಕರೆಯನ್ನ ಸ್ವೀಕರಿಸಬಹುದಾ? ಸರಿ, ನೀವು ಅಷ್ಟ ಅಲ್ಲಿವರೆಗೆ ಈ ಉತ್ತರವನ್ನ ನೋಡಿ ಪತ್ತೆ ಹಚ್ಚಿ ಆಯ್ತಾ? ಧನ್ಯವಾದ. ಹಲೋ
1: ಹಲೋ
0: ಹಲೋ
3: ಹಲೋ ಮೇಡಮ್
0: ನಮಸ್ತೆ, ತಮ್ಮ ಹೆಸರು ಹೇಳಿ.
3: ನಾವು ಇಲ್ಲಿ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕು ಯಲದಗುಂಡಿಂದ ಭುವನ್ ಅಂತ.
0: ಭುವನ್ ಅವರು?
3: ಹೌದೌದು.
0: ಕಾರ್ಯಕ್ರಮನ ಕೇಳ್ತಾ ಇದ್ದೀರಲ್ಲ ಭುವನ್ ಅವರೇ.
3: ಅದೇ ಕಾಲ್ ಮಾಡಿದ್ದೆ, ಸರಿ ಕೇಳಿಸ್ಲಿಲ್ಲ ಅಂತ ಕಟ್ ಮಾಡಿ ಪುನಃ ಕಾಲ್ ಮಾಡಿದೆ.
0: ಸರಿ ಸರಿ, ನಿಮ್ಗೆ ಕೇಳ್ತಾ ಇರುವಂತ ಪ್ರಶ್ನೆ ಕೇಳಿ.
3: ಕೇಳಿ ನೋಡೋಣ.
0: ವಿಶ್ವದ ಅತ್ಯಂತ ಹಿರಿಯ ಜೀವಿ ಅಂತ ಖ್ಯಾತಿ ಗಳಿಸಿರುವಂತಹ ಭೂಜೀವಿ ಯಾವುದು? ಅಥವಾ ಈ ಸಾಗರ ಜೀವಿ ನಮ್ಮ ಕೇಳುಗರೊಬ್ಬರಿಗೆ ಹೇಳಿದ್ವಿ, ನಾವು ತುಂಬಾ ಒಂದು ಸುಳಿವನ್ನ ಕೂಡ ಕೊಟ್ಟಿದ್ವಿ, ಅದಕ್ಕೆ ಹೇಳ್ತಾ ಇದ್ದೀವಿ. ವಿಶ್ವದ ಅತ್ಯಂತ ಹಿರಿಯ ಜೀವಿ ಅಂತ ಖ್ಯಾತಿ ಗಳಿಸಿರುವಂತಹ ಜೀವಿ ಯಾವುದು?
3: ಹಿರಿಯ ಜೀವಿನಾ?
0: ಹಾ,
3: ಜಲಚರ ಪ್ರಾಣಿನಾ?
0: ಸರಿ, ಹೌದು, ಜಲಚರನೂ ಹೌದು, ಅದು ಭೂಚರನು ಕೂಡ ಇದೆ ಆ ಪ್ರಭೇದದಲ್ಲಿ. ಇಲ್ಲ ಇಲ್ಲ,
1: ನೀವೇ ಉತ್ತರ ಹೇಳ್ಬಿಡಿ.
0: ಸರಿ,
3: ಇಲ್ಲ,
0: ಜೋನಾಥನ್ ಅಂತ ಒಂದು ಆಮೆ, ಆ ಆಮೆಗೆ ಈ ತರ ಒಂದು ಹೆಸರು ಕೊಟ್ಟಿದ್ದಾರೆ. ಅದು 194ನೇ ವರ್ಷ ಜೀವಿಸ್ತಾ ಇದೆ.
1: ಎರಡು ಸೆಂಚುರಿ ಹತ್ರ ಬಂತದು.
0: ಹೌದು.
1: ಹಲೋ,
0: ನಮ್ಮ ಸರ್ ಹೇಳ್ತಾ ಇದ್ದಾರೆ 2 ಸೆಂಚುರಿ ಹತ್ರ ಬರ್ತಾ ಇದೆ ಅಂತ ಆಮೆ.
1: ಆಮೆ ನೋಡಿ, ಆಮೆ ಇದೆಯಲ್ಲ,
3: 100 ವರ್ಷ.
1: ಹೌದು, 194 ವರ್ಷ. ಇನ್ನು 6 ವರ್ಷ ಕಾಯ್ಬೇಕು. ಅದು
3: ಅವುಗಳಲ್ಲಿ ಯಾವುದು ಸ್ವಾರ್ಥ ಹೊಟ್ಟೆ ಕಿಚ್ಚು ಯಾವ್ದು ಇರಲ್ಲ, ಅದಕ್ಕೆ ಜಾಸ್ತಿ
0: ಅನ್ಕೊಳ್ಬೇಕು ನಾವು ಅಲ್ವಾ? ಅಂದ್ರೆ ಸ್ವಾರ್ಥ ಇದು ಇರೋರು ಬೇಗ ಸಾಯ್ತಾರೆ ಅಂತನಾ ನಿಮ್ಮ ಅನಿಸಿಕೆ? ಹೌದು, ವಿಶ್ವದ ಅತಿ ಹಿರಿಯ ಭೂವಾಸಿ ಜೀವಿ ಅಂತ ಇದನ್ನ ದಾಖಲೆ ಬರೆದಿದೆ ಈ ಆಮೆ. 194 ವರ್ಷದ ದೈತ್ಯ ಆಮೆ ಇದು. ಜೋನಾಥನ್ ಅಂತ ಈ ಒಂದು ಆಮೆಗೆ ಹೆಸರಿಡಲಾಗಿದೆ.
1: ಅದು ಹುಟ್ಟಿದ ವರ್ಷನೇ ಹೇಳ್ಬಿಡಿ, 1832. 1832 ಅದು ಬ್ರಿಟಿಷ್ ಮಾರಿಷಸ್ ಅಂತ ಸಿಶೆಲ್ಸ್ ನಲ್ಲಿ ಹುಟ್ಟಿದೆ. ಅದು ಸಿಶೆಲ್ಸ್ ಅಂತ ಒಂದು ಇದಿದೆ ದೇಶ, ಅಲ್ಲಿ ಹುಟ್ಟಿದೆ ಅದು. ಅದನ್ನ ಈಗ ಅದನ್ನು ಗುರುತಿಸಿದ್ದಾರೆ, ಅದು ಹಾಗೆ ಇಟ್ಟಿದ್ದಾರೆ ಅದನ್ನ, ಅಂದ್ರೆ ಒಂದು ಬೇರೆ ಪ್ರದೇಶದಲ್ಲಿ ಅದನ್ನ ಇದ್ರ ಮೇಲೆ ಇಟ್ಟಿದ್ದಾರೆ. ನೀವು ನೋಡಿ ಅದು, ನಿಮ್ಗೆ ಅದು ಜೋನಾಥನ್ ಅಂತ, ಜೋನಾಥನ್ ಟಾರ್ಟೈಸ್ ಅಂತ ಹೊಡೆದ್ರೆ ನಿಮ್ಗೆ ತುಂಬಾ ಬರುತ್ತೆ ನೋಡಿ ಅದು.
0: ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಭುವನ್ ಅವರೇ.
1: ಥ್ಯಾಂಕ್ ಯು
0: ದೀಪಕ್ ಸರ್. ನಾವು ಮುಂದಿನ ಒಂದು ಗೀತೆಯನ್ನ
1: ಪ್ರಸಾರ ಮಾಡೋಣ.

0: హలో
1: నమస్తే. హలో నమస్తే.
0: దావణగిరి జిల్లె చెన్నగిరి తాలూకు మరబనాళ్ళ టీసీ ಬಸವರಾಜ.
1: ಬಸವರಾಜ್ ಅವರು. ಬಸವರಾಜ್ ಅವರೇ, ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ, ಹೇಳಿ ಉತ್ತರ. ಮಲೆನಾಡಿನ ದಟ್ಟ ಕಾಡುಗಳಲ್ಲಿ ಮತ್ತು ಮಳೆಗಾಲದಲ್ಲಿ ಜೋರಾಗಿ ಝೇಂಕರಿಸುವ ಕೀಟ ಯಾವುದು? ಅಂದ್ರೆ ಪಶ್ಚಿಮ ಘಟ್ಟಗಳ ಒಂದು ದಟ್ಟ ಮಳೆ ಕಾಡುಗಳಲ್ಲಾಗ್ಲಿ ಅಥವಾ ಈ ಮಳೆಗಾಲದಲ್ಲಿ ತುಂಬಾ ಜೋರಾಗಿ ಝೇಂಕರಿಸ್ತವೆ ಈ ಕೀಟಗಳು, ಆ ಕೀಟ ಯಾವುದು ಅಂತ.
2: ನೋಡಿರ್ತೀರ ನೀವು, ನೀವು ಇರೋದು ಮಲೆನಾಡಿನಲ್ಲಿ ಅಲ್ವಾ, ಶಿಕಾರಿಪುರ ಅಲ್ವಾ ನಿಮ್ದು?
0: ಅಲ್ಲ, ದಾವಣಗೆರೆ ಜಿಲ್ಲೆ.
1: ಮಲೆನಾಡ್ ಕಡೆ ಬಂದಿಲ್ವಾ ನೀವು? ಹೋಗಿಲ್ವಾ ಮಳೆಗಾಲದಲ್ಲಿ ಪ್ರವಾಸ ಯಾವಾಗಾದ್ರೂ ಮಾಡಿದ್ರಾ? ಹೇಗೆ
0: ಪ್ರವಾಸ ಮಾಡಿದ್ವಿ.
2: ಕಾಡಿನಲ್ಲಿ ಒಂಥರ ಜಿರ್ ಅಂತ ಸೌಂಡ್ ಬರ್ತಾ ಇರುತ್ತೆ, ಕೇಳಿದಿರಾ? ಅದರಲ್ಲಿ ಒಂದು ಕೀಟ ತುಂಬಾ ದೊಡ್ಡ ಸೌಂಡ್ ಮಾಡುತ್ತೆ. ಅದು
1: ಅದೊಂಥರ ಕೇಳಿಕೆ ಚಂದ ಅಲ್ವಾ ಸರ್? ಮತ್ತೆ ಯಾರು ಜನರನ್ನ ನೋಡಿದ್ರು ಅವು ನಿಲ್ಸೋದಿಲ್ಲ, ಅದರಷ್ಟಕ್ಕೆ ಯಾವ್ದಂತ ಗೊತ್ತಾಯ್ತಾ ಬಸವರಾಜ್ ಅವರೇ?
0: ಕಳೆದ ಪ್ರಶ್ನೆ ಅದು ಕಾಮೆ ಅಂತ ಗೊತ್ತಾಗಿತ್ತು.
1: ಹೌದು,
0: ಅದು ಜಾಸ್ತಿ ದಿನ ಬದುಕಬೇಕು ಅಂದ್ರೆ ಅದು ಉಸಿರಾಟ ನಿಧಾನ ಉಸಿರಾಟ ಆಗುತ್ತೆ ಮೇಡಮ್. ಸ್ವಲ್ಪ ಉಸಿರು ತಗೊಂಡೋಗಿ ಮುಳುಗಿ ಮತ್ತೆ ಸ್ವಲ್ಪ ಹೊತ್ತು ಎಷ್ಟೋ ಬಿಟ್ಟು ಅಂದ್ರೆ ಅದರಿಂದ ಸ್ವಲ್ಪ ಆಯುಷ್ಯ ಜಾಸ್ತಿ
1: ಆಗುತ್ತೆ.
0: ಇಲ್ಲ ಮನುಷ್ಯರಾಗ್ಲಿ ಈಗ ಪ್ರಾಣಾಯಾಮ ಅಂತ ಮಾಡ್ತೀವಿ, ವಿಶ್ವಾಸ ದೀರ್ಘ ಉಸಿರು ನಾಯಿಗಳ ಏನ್ ಸಮಸ್ಯೆ ನಾಳೆ ಬಹಳ ಜಲ್ದಿ
2: ಆಗ್ತದೆ
0: ಇದಾಗ್ತದ, ಅದ್ ಜಲ್ದಿ ಸಾಯ್ತದ, ಒಂದ್ 7-8 ವರ್ಷ
1: ಸಾಯ್ತದ.
2: ಇದು ಗೊತ್ತಾಯ್ತ ನಿಮ್ಗೆ?
0: ಇದು ಗೊತ್ತಾಗ್ತಿಲ್ಲ ಸರ್,
2: ಹೇಳ್ಬಿಡಿ.
1: ಹೌದು, ಜೀರುಂಡೆ ಅಂತ ಹೇಳ್ತೀವಿ ಅದಕ್ಕೆ.
0: ಜೀರ್ಗೊಂಬೆ.
1: ನೀವು ಜೀರ್ಗೊಂಬೆ ಅಂತೀರಾ?
0: ಬೇಟೆ ಸೊಪ್ಪು ಅಂತ ಸಿಗುತ್ತೆ, ಚೆಂಡು ಸೊಪ್ಪು
2: ತಿನ್ನುತ್ತೆ.
1: ಸರಿ, ಸಿಕ್ಕಾಡ ಅಂತೇವೆ ಹಾಗೆ ಮಳೆ.
0: ನಾವು ಮಕ್ಕಳಿಗೆಲ್ಲ ಗುಡ್ಡದಾಗ ದನ ಕಾಯಕ್ ಹೋಗಿ ಆರಿಸ್ಕೊಂಡ್ ಕಾದ್ಕೊಂಡು ಹುಡ್ಕೊಂಡ್ ಬರ್ತಿದ್ವಿ, ಹುಡ್ಕ ಗುಡ್ಡ ತುದಿ ಕೊಡ್ತಿದ್ರು. ಅವಾಗ
2: ಮ್ಯಾಚ್ ಬಾಕ್ಸ್ ಹಾಕಿಡ್ತಿದ್ರಲ್ವಾ?
0: ಹೌದೌದು, ಅದೇ ಚೆಂಡು ಸೊಪ್ಪಿಟ್ಟು.
2: ಸರಿ, ನಾವು ಚಿಕ್ಕರು ಅದೇ ಮಾಡ್ತಿದ್ವಿ, ಅದಕ್ಕೆ ಮ್ಯಾಚ್ ಬಾಕ್ಸ್ ಏನ್ ಮಾಡ್ತಾರೆ
0: ಮಕ್ಕಳಿಗೆ ದಾರ ಕಟ್ಟಿ ಆಡಿಸ್ತಿದ್ವಿ ಸಣ್ಣ ಹುಡುಗರಿಗೆ.
2: ಈಗ
0: ಈಗ
2: ಈ ಜೀರುಂಡೆ ಇದೆಯಲ್ಲ, ಸಿಕಾಡ ಅಂತ ಕರೀತಾರೆ. ಸಿಕಾಡ ನಮ್ಮ ಇಲ್ಲಿ, ನಾನು ಸಿಕಾಡ ಅನ್ನೋ ಶಬ್ದ ಮೊದಲು ಕೇಳಿದ್ದು ಇಲ್ಲಿ ರವೀಂದ್ರ ಕುಮಾರ್ ಅಂತ ಈ ಆಕಾಶವಾಣಿ ಪ್ರಾರಂಭದಾಗ ಒಬ್ಬ ಅಧಿಕಾರಿ ಇದ್ರು, ಅವ್ರಿಗೆ ಕವನ ಬರೆದಿದ್ರು.

0: ಅವನದು ಪುಸ್ತಕ ಬಂದಿತ್ತು ಅವ್ರದ್ದು, ಆ ಪುಸ್ತಕದ ಹೆಸರು ಸಿಕಾಡ. ನನಗೆ ಅದು ಗೊತ್ತಿರಲಿಲ್ಲ ಅದು ಏನು ಅಂತ. ಅವಾಗ ನಾನು ಹುಡುಕಿದಾಗ ಈ ಜೀರುಂಡೆ ಅಂತ ಗೊತ್ತಿದೆ. ಅವರಿಗೆ ಒಂದಿನ ಕೇಳಿದ್ದೆ ನಾನು, ಆ ಫಸ್ಟ್ ಕೇಳಿದ್ದು ಅದು ಸಿಕಾಡ ಅನ್ನೋ ಶಬ್ದ
1: ಅವರಿಗೆ.
0: ಹಾ, ಅವರಿಗೆ ಅದಕ್ಕೆ ನಮ್ಮ ಇದು ಯಾವ್ದು ರಾಜ್ಯ ಇದರದ್ದು ಪ್ರಶಸ್ತಿನೂ ಸಿಕ್ಕಿತ್ತು ಅದಕ್ಕೆ, ಆ ಕವನ ಸಂಕಲನಕ್ಕೆ. ಕೃಷ್ಣ ಇವ್ರು ನೀವು ಪ್ರಶ್ನೆ ಕೇಳಿದ್ರಲ್ಲ ಅದರಿಂದ ನಾನು
1: ಇನ್ನು ಚಂದ
2: ಹಸಿರು
0: ಬಣ್ಣ ಇರುತ್ತೆ. ಕರೆಕ್ಟ್,
1: ತುಂಬಾ ಕೇಳಲಿಕ್ಕೆ
2: ಗುಡ್ಡ ತಿರುತ್ತದೇ ಸಿಗ್ತಾ ಇಲ್ಲ
0: ಕಾಣ್ತಲ್ಲ. ಕೊಲ್ಬೇಡಿ ಅದನ್ನ ಪಾಪ, ಅದು ಇರ್ಲಿ ಅದು.
2: ಇಲ್ಲ ಕೊಲ್ಲಲ್ಲ ಸರ್, ನಾವ್ ಯಾವ ಪ್ರಾಣಿ ಯಾವ ಜೀವಿಯನ್ನು ಕೊಲ್ಲೋದಿಲ್ಲ.
0: ಅಲ್ಲ ನಮ್ಗೆಲ್ಲ ಗೊತ್ತಿಲ್ಲ, ಜ್ಞಾನ ಇರ್ತಿರ್ಲಿಲ್ಲ. ಅದನ್ನ ಮ್ಯಾಚ್ ಬಾಕ್ಸ್ ನಲ್ಲಿ ಹಾಕಿಟ್ಟು ಅದೊಂದು ಎರಡು ದಿನ ಆದ್ಮೇಲೆ ಅದಕ್ಕೆ ಅದರಲ್ಲೇ ಎಲೆನೂ ಹಾಕಿಡ್ತಿದ್ವಿ, ಸತ್ತೋಗ್ಬಿಡ್ತಿತ್ತು ಅದು. ನಮ್ಗೆ ಅದು ಗೊತ್ತಾಗ್ತಿರ್ಲಿಲ್ಲ ಅದು ಯಾಕೆ ಅಂತ. ಈಗ ಗೊತ್ತಾಗುತ್ತೆ ಅದು ಪಾಪ, ಅದಕ್ಕೆ ಉಸಿರಾಡಕ್ಕೆ ಇದ್ ಮಾಡಕ್ಕೆ
2: ಪ್ರಾಣಿ ಪಶು ಪಕ್ಷಿ ಕೀಟಗಳು ಎಲ್ಲ ನಶಿಸಿ.
0: ಹೌದು,
1: ಮತ್ತೆ ಸುಲಭವಾಗಿ ಸಿಗೋದು ಇಲ್ಲ ಅಲ್ಲ ಸರ್.
0: ಇಲ್ಲ ಇದೆ, ಮಲ್ಲಾರಿನ ಪ್ರದೇಶದಲ್ಲಿ ಇದೆ. ಈಗ ನಗರೀಕರಣ ಆಗ್ತಾ ಇರೋದ್ರಿಂದ ಮರಗಳನ್ನು ಕತ್ತರಿಸಿದ ಮೇಲೆ ಪಾಪ ಕೀಟಗಳಲ್ಲಿ ಇರಬೇಕು.
1: ನಿಜ,
0: ಮರಗಳ ಮೇಲೆ, ಅವು ಮರಗಳ ಮೇಲೆ, ಅದ್ರ ಮೇಲೆ ವಾಸ ಮಾಡೋ ಜೀವಿಗಳು
1: ಎಲೆಗಳ ಮರೆಯಲ್ಲಿ.
0: ಹಾಗಾಗಿ ದಟ್ಟವಾದ ಇದಕ್ಕೆ ಹೋಗ್ತಾರೆ, ಯಾಕಂದ್ರೆ ಒಂದು ಕೀಟ ಸಹಿಸ್ಬಿಟ್ರೆ ಇನ್ನೊಂದು ಪಕ್ಷಿಗೆ ತೊಂದರೆ ಆಗುತ್ತೆ. ಪಕ್ಷಿ ಈಗ ಏನು ಇರುತ್ತಲ್ಲ
1: ಆಹಾರ
0: ಸರಪಣಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ ನಿಮಗೆ.
1: ನಮ್ಮ ಮುಂದಿನ ಗೀತೆಯನ್ನ ಪ್ರಸಾರ ಮಾಡೋಣ ಸರ್.
0: ಹಾ ಮಾಡೋಣ.

0: ಹಲೋ,
1: ನಮಸ್ಕಾರ.
0: ನಮಸ್ತೆ, ತಮ್ಮ ಹೆಸರು ಹೇಳಿ.
1: ನಾಗರಾಜ್ ರೆಡ್ಡಿ ಅಂತ, ಹರಿಹರ ತಾಲೂಕು ರಾಮತೀರ್ಥಿಯಿಂದ.
0: ಹೆಸರು ಇನ್ನೊಂದ್ಸಲ ಹೇಳಿ.
1: ನಾಗರಾಜ ರೆಡ್ಡಿ, ಹರಿಹರ ತಾಲೂಕು ರಾಮತೀರ್ಥಿ.
0: ಸರಿ ನಾಗರಾಜ್ ಅವರೇ, ಪ್ರಶ್ನೆಯನ್ನ ಕೇಳ್ತೀನಿ, ಕೇಳಿ. ಸ್ವಚ್ಛ ಭಾರತ ಅಭಿಯಾನ ಭಾರತದಲ್ಲಿ ಪ್ರಾರಂಭವಾಗಿದ್ದು ಯಾವಾಗ?
1: 2014.
0: ಹೌದು.
2: ದಿನ ಗೊತ್ತಾ?
1: ದಿನಾಂಕ
0: ಅಕ್ಟೋಬರ್ 2. ಹಲೋ, ಹೌದು ಹೌದು. ಒಂದು ದೇಶದಲ್ಲಿ ನೈರ್ಮಲ್ಯ ಸ್ವಚ್ಛತೆಯನ್ನ ಕಾಪಾಡುವುದಕ್ಕೋಸ್ಕರ ಈ ಒಂದು ಅಭಿಯಾನವನ್ನ ಪ್ರಾರಂಭಿಸಲಾಯಿತು. ಹೌದು, ಇದರ ಜೊತೆ ನಾವು ಕೈ ಜೋಡಿಸಬೇಕು. ಅವರು ಪ್ರಾರಂಭ ಮಾಡಿದ್ದು ಅಭಿಯಾನ, ಆದರೆ ಪ್ರತಿದಿನ ನಾವೊಂದು ಈ ಅಭಿಯಾನವನ್ನು

0: ದೇಶದ ಒಂದು ನೈರ್ಮಲ್ಯವನ್ನ ಕಾಪಾಡೋದಕ್ಕೋಸ್ಕರ ಮುಂದುವರಿಸಿಕೊಂಡು ಹೋಗಬೇಕು
1: ಅಲ್ವಾ? ಅಲ್ಲ, ಅವಾಗೆಲ್ಲ ತುಂಬಾ ಬಯಲು ಶೌಚ ಇವೆಲ್ಲ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಮೊದಲು ಟಾಯ್ಲೆಟ್ ಗಳನ್ನೆಲ್ಲ ಕಟ್ಟಿದ್ರಲ್ಲ, ಕೋಟ್ಯಾಂತರ ಟಾಯ್ಲೆಟ್ ಗಳನ್ನು ದೇಶದಲ್ಲಿ ಕಟ್ಟಿದ್ರು. ಅದು ನಮ್ದು ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಮ್ಮ ಜನ ಎಲ್ಲೂ ಹೋದ್ರು ಬಾಯಲ್ಲಿ ಪಾನಾಕಿಯನ್ನು ಉಗುಳೋದು, ಕಟ್ಟಡಗಳ ಒಳಗಡೆ ಉಗುಳೋದು, ಬಸ್ ಸ್ಟ್ಯಾಂಡ್ ನಲ್ಲಿ ಉಗುಳೋದು, ಇವೆಲ್ಲ ಮಾಡ್ತಾರೆ. ಅವರಿಗೆ ತಾವು ತಮ್ಮ ತರನೇ ಬೇರೆಯವರು ಅನ್ನೋ ಭಾವನೆ ಇರೋದಿಲ್ಲ ಅನ್ಸುತ್ತೆ. ಹಾಗೆ ನೋಡಿದ್ರೆ
0: ಅವರು ತಮ್ಮ ಮನೆ ಅಷ್ಟೇ ಮನೆ, ಬೇರೆ ಎಲ್ಲ ಬೇರೆಯವರು
1: ಗಂಡಲ್ಲೆಲ್ಲ ಉಗುಳೋದು ನೋಡಿ. ಅದು ನಿನ್ನೆ ಒಂದು ಬಸ್ ಹೋಗ್ತಾ ಇರುವಾಗ ಹುಡುಗ ತಲೆ ಹೊರಗಡೆ ಹಾಕಿ ಈ ತರ ಅಪಾಯಗಳನ್ನು ಮೈಮೇಲೆ ಹೇಳ್ಕೊಳ್ತಾರೆ ಅಲ್ವಾ? ಸ್ವಚ್ಛತೆ ಅನ್ನೋದು ನಮ್ಮ ಮನೆಯಿಂದ ಪ್ರಾರಂಭ ಆಗಬೇಕು, ಊರಿನಲ್ಲೂ ನಾವು ಅದನ್ನು ತಗೊಂಡು ಹೋಗ್ಬೇಕು. ಆದ್ರೆ ನಮ್ಮ ಜನರಿಗೆ ಕೆಲವರಿಗೆ, ನಾನು ಎಲ್ರಿಗೂ ಅಂತ ಹೇಳಲ್ಲ, ಆ ಸೆನ್ಸ್ ಇರಲ್ಲ. ಅದನ್ನ ಅದನ್ನೆಲ್ಲ ಇದು ಮಾಡ್ಬೇಕಂತ ಸ್ವಚ್ಛ ಭಾರತ ಅಭಿಯಾನ ಮಾಡಿದ್ರು, ಅದ್ರ ಮೇಲೆ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡುತ್ತೆ ಸರ್ಕಾರ. ಆದ್ರೂ ಈ ಅಸ್ವಚ್ಛತೆ ಮಾತ್ರ ಮುಂದುವರಿತಾನೆ ಇದೆ.
0: ಕೆಲವರಿಂದ ಎಲ್ರಿಗೂ ಬರ್ತದೆ, ಅನಾರೋಗ್ಯ ಉಂಟಾದಾಗ ಎಲ್ರಿಗೂ ಬರ್ತದೆ.
1: ಉಗುಳೋದಿದೆಯಲ್ಲ, ಅದು ಕಂಡಲ್ಲಿ ಉಗುಳೋದು, ಅದು ತುಂಬಾ ಕೆಟ್ಟ ಹ್ಯಾಬಿಟ್ ಅದು. ಮತ್ತು ಎಲ್ಲ ಟಾಯ್ಲೆಟ್ಗೆ ಪಬ್ಲಿಕ್ ಟಾಯ್ಲೆಟ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಮೂತ್ರಿಗಳಲ್ಲಿ ನೀರು ಹಾಕದೆ ಬರೋದು, ಇವೆಲ್ಲವನ್ನೂ ಮಾಡ್ತಾರೆ ನಮ್ಮ ಜನ. ಅದೆಲ್ಲ ಮಾಡಬಾರ್ದು ಅಲ್ವಾ? ಹೇಗೆ ಸರ್, ಮತ್ತೆ ನೀವು ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ನಿಮ್ಮ ಊರಿನಲ್ಲಿ ಏನಾದರೂ ಕಾರ್ಯಕ್ರಮ ನಡೆದಿತ್ತ ಗ್ರಾಮ ಪಂಚಾಯತಿ ವತಿಯಿಂದ? ನಿಮ್ದು ಗ್ರಾಮ ಪಂಚಾಯತಿ ನಗರಸಭೆ? ಅಲ್ಲ, ನೀವಲ್ಲ, ನಿಮ್ಮ ಊರಿನಲ್ಲಿ ಆತರ ಏನು ಕಾರ್ಯಕ್ರಮಗಳನ್ನು ನಡೆಸಿದ್ರಾ ಅಂತ?
2: ಇಲ್ಲ ಇಲ್ಲ ಸರ್, ಆತರ ಕಾರ್ಯಕ್ರಮಗಳು.
1: ಓಕೆ ಓಕೆ,
0: ಸರಿ. ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ ನಾಗರಾಜ್ ಅವರೇ. ಸರ್, ಕಾರ್ಯಕ್ರಮದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆಯನ್ನ ಪ್ರಸಾರ ಮಾಡೋಣ, ನಂತರ ಒಂದು
1: ಗೀತೆಯನ್ನು ಹಾಕಿ ಆಮೇಲೆ ಇನ್ನೊಂದು ಫೋನ್ ತಗೊಂಡು.
3: ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ, ಸಾಯಿ ಬಾಲ್ ಗುಳ್ಳೆ ಗಜಕರ್ಣ, ಸಾಯಿ ಬಾಲ್ ಕೆಸರು ಹುಣ್ಣ,
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ಪ್ರಥಮ ಮಹಿಳೆ ಯಾರು?
1: ಪ್ರಥಮ ಮಹಿಳೆ?
0: ಹೌದು, ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ಪ್ರಥಮ ಮಹಿಳೆ ಯಾರು? ಹೌದು, ಸರಿಯಾಗಿ ಹೇಳಿದ್ರಿ. ಹೇಗೆ ಗೊತ್ತಾಯ್ತು ನಿಮ್ಗೆ ಈ ಗೀತೆಯನ್ನ ಕೇಳಿ? ಸರಿ, ಹಾ,
2: ಅವರು ಭಾರತೀಯ ಅಂದ್ರೆ ಅವರು ಭಾರತದ ನಾಗರಿಕತೆಯನ್ನ ಅಡಾಪ್ಟ್ ಮಾಡ್ಕೊಂಡಿರೋದವರು. ಅವರು ಹುಟ್ಟಿದ್ದು ಅವರು ಹೇಳಿ ಹೇಳಿ ಪರವಾಗಿಲ್ಲ ಹೇಳಿ.
1: ಅವರು ಮೂಲತಃ ಐರಿಶ್ ದೇಶದವರು?
2: ಅಲ್ಲ, ಐರ್ಲೆಂಡ್ ಅವರಲ್ಲ. ಅವರು
1: ಐರ್ಲೆಂಡ್ ಅವರು
2: ಐರ್ಲೆಂಡ್ ಅವರಲ್ಲ. ಅವರು ಅವರು ಕೊಸೋವೊ ಅಂತ ಇದ್ರದ್ದು ಆಟೋಮನ್ ಎಂಪೈರ್ ಇತ್ತಲ್ಲ ಮೊದಲು, ಟರ್ಕಿಶ್ ಇದ್ರದ್ದು, ಅಲ್ಲಿ ಹುಟ್ಟಿದ್ದವರು. ಆಮೇಲೆ ಅದು ಅಲ್ಬೇನಿಯಾ ಮೂಲ ಅವ್ರದ್ದು. ಐರಿಷ್ ಅಲ್ಲ, ಐರಿಷ್ ಅಲ್ಲಿ ನಮ್ಮ ಇಂಗ್ಲೆಂಡ್ ಹತ್ರ ಇದೆ, ಅಲ್ಲಿ ಅವರಲ್ಲ. ಅವರು ಇಲ್ಲ ಇಲ್ಲ, ಐರ್ಲೆಂಡ್ ಅವರಲ್ಲ ಅವರು. ಆಮೇಲೆ ಅವರು ಮಿಷನರೀಸ್ ಆಫ್ ಚಾರಿಟಿ ಅಂತ ಕಲ್ಕತ್ತಾದಲ್ಲಿ ಒಂದು ಸಂಸ್ಥೆಯನ್ನು ಮಾಡಿಕೊಂಡ್ರು. ಆಮೇಲೆ ಸಂಸ್ಥೆ ಬೇರೆ ಬೇರೆ ದೇಶದಲ್ಲೂ ಕೆಲಸ ಮಾಡ್ತಾ ಇತ್ತು. ಹೌದು, ಅವರಿಗೆ ನೊಬೆಲ್ ಪ್ರಶಸ್ತಿ ಶಾಂತಿಗೋಸ್ಕರ ಸಿಕ್ಕಿದೆ, ಅವರಿಗೆ ಸರ್ವಿಸ್ಗೋಸ್ಕರ, ಶಾಂತಿಗೋಸ್ಕರ.
0: 1979
1: ನೊಬೆಲ್ ಪ್ರಶಸ್ತಿ
2: ಬಂದಿದೆ. ಹೌದು ಹೌದು,
0: ಮಾನವೀಯ ಸೇವೆಗಾಗಿ, ಅಂದ್ರೆ ತುಂಬಾ ನಿರ್ಗತಿಕರಿಗಾಗ್ಲಿ, ಅವರ ತಮ್ಮ ಒಂದು ಜೀವನದುದ್ದಕ್ಕೂ ಬಡವರಿಗಾಗಿ, ನಿರ್ಗತಿಕರಿಗಾಗಿ ತಮ್ಮ ಒಂದು ಜೀವನವನ್ನ ಮುಡಿಪಾಗಿಟ್ರಂತೆ, ರೋಗಿಗಳ ಸೇವೆಗೆ, ಅದಕ್ಕೋಸ್ಕರ. ಹೌದು, ಸರಿ ಶಿವಲಿಂಗಯ್ಯ ಅವರೇ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ.
1: ಅಂತ ನಂಬಿರು.

0: ಹಲೋ ಹಲೋ
1: ಹಲೋ
0: ನಮಸ್ಕಾರ, ತಮ್ಮ ಹೆಸರು ಹೇಳಿ.
2: ಶಿವಲಿಂಗಯ್ಯ ಹಿರೇಮಠ ಮಾತಾಡ್ರಿ, ಬೆಳಗಾವಿ ಜಿಲ್ಲೆ ರಾಯಬಾಗ ಮುಗಿದು ಕೊಡ್ರಿ.
0: ಶಿವಲಿಂಗಯ್ಯ ಅವರು, ಪ್ರಶ್ನೆಯನ್ನ ಕೇಳ್ತೀನಿ ಶಿವಲಿಂಗಯ್ಯ ಅವರೇ.
2: ಕೇಳ್ರಿ ಮೇಡಮ್.

0: હેલો,
1: હેલો,
0: નમસ્તે. તમે શરૂ? હેલો, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಯಾವ ಪ್ರಶ್ನೆಗೆ ಯಾವ ಉತ್ತರ ಹೇಳಬೇಕು ಗೊತ್ತಿತ್ತು? ರೇಖಾ ಅವರೇ, ಸರಿಯಾಗಿ ಒಂದ್ ಸ್ವಲ್ಪ ನಿಮ್ಮ ಮಾತು ಕೇಳಿಸ್ತಾ ಇಲ್ಲ, ಕಟ್ ಕಟ್ ಆಗ್ತಾ ಇದೆ ನೋಡಿ. ಸರಿ, ನಿಮ್ಗೆ ಹೇಳಿ.
1: ಅಲ್ಲ, ಹೆಸರು ಗೊತ್ತಿಲ್ಲ.
2: ಆಮೆ ಅಂತ ಗೊತ್ತಿತ್ತು, ಹೆಸರು ಗೊತ್ತಿರಲಿಲ್ಲ.
0: ಸರಿ ರೇಖಾ ಅವರೇ, ನಿಮ್ಗೆ ಈಗ ಕೇಳ್ತಾ ಇರುವಂತ ಪ್ರಶ್ನೆ, ಕರ್ನಾಟಕದ ಸಿಲ್ಕ್ ಟೌನ್ ಅಂತ ಕರೆಯಲ್ಪಡುವಂತಹ ಸ್ಥಳ ಯಾವುದು?
2: ರೇಷ್ಮೆ ನಗರ. ಹಾ, ರಾಮ್ ಯಾವ್ದು ಹೇಳಿ?
1: ರಾಮನಗರ.

0: ರಾಮನಗರ ಕರೆಕ್ಟ್ ಆಗಿ ಹೇಳಿದ್ರು.
1: ಹೌದು, ಯಾಕೆ ತುಂಬಾ ಸಿಲ್ಕ್ ಬಟ್ಟೆಗಳನ್ನ ತಗೊಳ್ತೀರಾ?
0: ಅವ್ರು ಒಮ್ಮೆ ಹೇಳಿದ್ ನೆನಪು ಹಸನದಲ್ಲಿ.
1: ಹೌದಾ?
0: ಹೌದು, ಹೋಗಿ ಬಂದಿದ್ರ? ಪ್ರತಿದಿನ ಪ್ರತಿದಿನ 50 ಟನ್ ರೇಷ್ಮೆ ಗೂಡು ಅಂದ್ರೆ ಕಕೂನ್ಸ್ ಅಂತೀವಲ್ಲ, ಅದನ್ನ ಅಲ್ಲಿ ಮಾರಾಟ ಮಾಡ್ತಾರಂತೆ. ಅಂದ್ರೆ ಎಷ್ಟು ಇದಿದೆ ನೋಡಿ ಅಲ್ಲಿ, ಅದನ್ನ
1: ಹೌದು. ರೇಖಾ ಅವರೇ, ನಿಮ್ಮ ಮಾತು ತುಂಬಾ ಕಟ್ ಕಟ್ ಕಟ್ ಕಟ್ ಕೇಳಿಸ್ತಾ ಇದೆ ನಮ್ಗೆ.
2: ಸಣ್ಣ ಸಣ್ಣ ಗೂಡುಗಳು ಇದೆಯಲ್ಲ ಮೇಡಮ್, ರೇಷ್ಮೆ ಗೂಡುಗಳು, ಆ ಸಣ್ಣ ಗೂಡಿನ ದಪ್ಪ ಅದು
0: ಮಾರ್ಕೆಟ್ ನೋಡಿದ್ರೆ
2: ನೋಡಿದ್ದೇನೆ. ನಮ್ಮ ಮೈಸೂರು ಬಹಳ
0: ಅದೇ ಅದೇ ಅದೇ
2: ರೇಷ್ಮೆ ಕೂಡುಗಳಿಗೆ ಅದು ಹಿಪ್ಪನೇಳ ಕಡ್ಡಿಗಳನ್ನ ಕಟ್
0: ಮಾಡಿದ್ದಾರೆ.
1: ಸರಿ ರೇಖಾ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನ ನೀಡಿದಿರಾ, ತುಂಬಾ ಧನ್ಯವಾದ.
2: ಧನ್ಯವಾದ.
1: ಇನ್ನೊಂದು ಗೀತೆಯನ್ನ ಪ್ರಸಾರ ಮಾಡೋಣ ಸರ್.
0: ಹೌದು.

0: ಹಲೋ
1: ಹಲೋ,
0: ಹಲೋ, ನಮಸ್ಕಾರ. ತಮ್ಮ ಹೆಸರು ಹೇಳಿ.
1: ನಮಸ್ತೆ ಮೇಡಮ್. ನಮಸ್ತೆ ದೀಪಕ್ ಸರ್, ಆರಾಮಿದ್ದೀರಿ?
2: ನಮಸ್ಕಾರ, ಆರಾಮಿದ್ದೀನಿ. ನೀವು ಆರಾಮಿದ್ದೀರಿ ಅಲ್ವಾ?
1: ಆರಾಮಿದ್ದೀವಿ
2: ಮೇಡಮ್. ಗಂಗಾವತಿ ಗೊತ್ತಾಗ್ಬಿಡುತ್ತೆ ನಮಗೆ. ಹೌದು, ಹೇಳಬೇಕು ಹೇಳಬೇಕು, ಜನರಿಗೆ ಗೊತ್ತಾಗ್ಬೇಕಲ್ವಾ? ನಮ್ಮ ಕೇಳುವವರಿಗೆ ಗೊತ್ತಾಗಬೇಕು. ಸರಿ, ಪ್ರಶ್ನೆ ಕೇಳಿ.
0: ನಿಮ್ಗೆ ಈಗ ಕಾಯ್ದುಕೊಂಡಿರುವಂತ ಪ್ರಶ್ನೆ,
1: ಮೇಡಮ್,
0: ಸೌರ ಮಂಡಲದ ಯಾವ ಗ್ರಹವನ್ನ ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ? ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ?
1: ಮಂಗಳ ಗ್ರಹ ಇರ್ಬೋದೇನೋ ಅಂತ.
2: ಇರ್ಬೋದಲ್ಲ, ಇದೆ, ಸರಿ ಇದೆ,
0: ಸರಿಯಾಗಿ ಹೇಳಿದಿರಿ. ಅದು ಯಾಕೆ ಕೆಂಪಾಗಿದೆ ಅಂತ ಏನಾದ್ರೂ ಹೇಳ್ಬೋದಾ ಹಿರಣ್ಣವರೇ?
1: ಅದು ಕಬ್ಬಿಣಾಕ್ಷರ ತುಕ್ಕುದೂಳಿಂದ ಬಹುಶಃ ಕಾಣಿಸುತ್ತಾ ಅಂತ ಕೇಳ್ಪಟ್ಟಿದ್ದೀವಿ.
0: ನಿಜ, ಸರಿಯಾಗಿ ಹೇಳಿದಿರಿ. ಕಬ್ಬಿಣದ ಆಕ್ಸೈಡ್ ತುಂಬಾ ಆ ಒಂದು ಧೂಳಿನಿಂದಾಗಿಯೇ ಈ ಗ್ರಹ ಕೆಂಪಾಗಿ ಕಾಣಿಸ್ತಾ ಇರುತ್ತೆ.

0: ಇನ್ನು ಈ ಗ್ರಹದ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಭೂಮಿಯ ನಂತರ ಒಂದು ಹತ್ತಿರದ ಅಥವಾ ಮಾನವನ ಉಪಯೋಗಕ್ಕೆ ಆಗುವಂತಹ ಒಂದು ಗ್ರಹ ಅಂದ್ರೆ
1: ಭೂಮಿ ತುಂಬಾ ಹತ್ತಿರದಲ್ಲಿರೋ ಗ್ರಹ.
0: ಹೌದು
1: ಹೌದು, ಗ್ರಹಗಳಲ್ಲಿ ತುಂಬಾ ಹತ್ತಿರದಲ್ಲಿರೋ ಗ್ರಹ.
0: ಹೌದು,
2: ಮಂಗಳ ನಮ್ಮ ಭಾರತೀಯರು ಸಹ ಅಲ್ಲಿಗೆ ಭೇಟಿ ನೀಡಿ ಒಂದು ಸಂಶೋಧನೆ ನಡೆಸಿದ್ದಾರೆ ಅಂತ ಅನ್ಬೋದು.
0: ಹೌದು,
1: ಅಂದ್ರೆ ಯಾರು ಅಲ್ಲಿ ಹೋಗಿದಾರ? ಇಲ್ಲ, ಹೋಗಿಲ್ಲ. ನಮ್ಮ ಉಪಗ್ರಹಗಳಲ್ಲಿ ಹೋಗ್ತಾ ಇದಾವೆ. ಅಲ್ಲಿ ಇದನ್ನ ಸ್ಟಡಿ ಮಾಡ್ತಾ ಇದ್ರು, ಅಂದ್ರೆ ಅಲ್ಲಿ ಏನ್ ಟೆಂಪರೇಚರ್ ಇದೆ, ಅಂದ್ರೆ ಅಲ್ಲಿ ಉಷ್ಣಾಂಶ ಎಷ್ಟಿದೆ, ಅಲ್ಲಿ ನೀರಿದೆಯಾಗೆ. ಮೊದಲಿಗೆ ಎಲ್ಲ ದೇಶಗಳನ್ನು ನೋಡ್ತಾ ಇರೋದು ಮೊದಲು ಅಲ್ಲಿ ನೀರಿದೆಯಾ ಅಂತ. ಯಾಕಂದ್ರೆ ನಮ್ದೆಲ್ಲ ಪ್ಲಾನ್ ಏನಿದೆ, ಇಲ್ಲಿಂದ ಶಿಫ್ಟ್ ಆಗ್ಬಿಡೋದು ಅಲ್ಲಿಗೆ ಅಲ್ವಾ, ಶಿಫ್ಟ್ ಆಗ್ಬಿಡೋದು. ಆಮೇಲೆ
0: ಮಂಗಳ
1: ಗ್ರಹದಲ್ಲಿ ಬರೋದು. ಹೌದು, ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಟೆಂಪರೇಚರ್ ಇದೆಯಲ್ಲ, ಅದು ಉಷ್ಣಾಂಶ ಅದು ತುಂಬಾ ಕಡಿಮೆ ಇದೆ. ಅಲ್ಲಿ -163 ಹೀಗಿದೆ. ಅಲ್ಲಿ ಬೇಸಿಗೆಯಲ್ಲಿ ಖಾಲಿ 20 ಇರುತ್ತಂತೆ. ಅಂದ್ರೆ ನಮ್ಗೆ ಒಳ್ಳೆ ಬೇಸಿಗೆ ಅಲ್ಲಿ ಇರ್ಬೋದು. ನಾವು ಅಲ್ಲಿ ಅಷ್ಟೇ
2: ಮನಸ್ಸು ಮಾಡಿದ್ರೆ ಅದು ಪ್ರಪಂಚಕ್ಕೆ
1: ಹೌದು
0: ಬೇಸಿಗೆ ದಿನಗಳನ್ನ ಕಳೀಲಿಕ್ಕೆ ಹೋಗಬಹುದು.
1: ಹೌದು, 20 ಡಿಗ್ರಿ ಇರುತ್ತೆ.

0: ಟೆಂಪರೇಚರ್ ಇದೆಯಲ್ಲ ಅದು ಉಷ್ಣಾಂಶ ಅದು ತುಂಬಾ ಕಡಿಮೆ ಇದೆ ಅಲ್ಲಿ -163 ಹೀಗಿದೆ ಅಲ್ಲಿ ಬೇಸಿಗೆಯಲ್ಲಿ ಖಾಲಿ 20 ಇರುತ್ತಂತೆ ಅಂದ್ರೆ ನಮ್ಗೆ ಒಳ್ಳೆ ಬೇಸಿಗೆಯಲ್ಲಿ ಇರ್ಬೋದು ನಾವು ಅಲ್ಲಿ ಅಷ್ಟೇ
1: ಮನಸ್ಸು ಮಾಡಿದ್ರೆ
0: ಹೌದು ಹೌದು
2: ಬೇಸಿಗೆ ದಿನಗಳನ್ನ ಕಳೀಲಿಕ್ಕೆ ಹೋಗಬಹುದು ಭೂಮಿ ಮೇಲೆ ತುಂಬಾ ಬೇಸಿಗೆ ದಿನ ಕಳೀಲಿಕ್ಕೆ ಆಗ್ತಾ ಇಲ್ಲ
0: ಆರಾಮ ಒಳ್ಳೆ 20 ಡಿಗ್ರಿ ಮಾತ್ರ
1: ನಿಜ ಸರ್ ನಿಜ ಮೇಡಮ್ ಇನ್ನೊಂದ್ ಏನಂತಂದ್ರೆ ನಾವು ಮುಂಚೆ ಎಲ್ಲ ಹಿಂದಕ್ಕೆ ಹಿಂದೆ ಒಂದು 23 ವರ್ಷಕ್ಕೆ ಹೋದಾಗ ಏನಿಸ್ತಾ ಇತ್ತು ಎಪ್ಪೋ ಕಾಲಮಾನ ಹೆಂಗ್ ಆಗುತ್ತಪ್ಪ ಹೆಂಗ್ ಬರುತ್ತಪ್ಪ ಇನ್ನು ಏನೇನ್ ನೋಡ್ತೀವೋ ಅಂತ ಅನ್ಕೊಂತಿದ್ವಿ ನಾವು ನೋಡ್ತೀವೋ ಇಲ್ಲೋ ಕೆಲವೊಂದು ಅಂತ ಅನ್ಕೊಂತಿದ್ವಿ ಆದ್ರೆ ನಮ್ ಕಣ್ಣೆದುರಿಗೆ ಕೆಲವೊಂದು ಅದ್ಭುತಗಳು ನಡೆದಾಗ ನೋಡಿ AI ತಂತ್ರಜ್ಞಾನ ಬಂತು ಅದೇ ರೀತಿಯಾಗಿ ಎಲ್ಲೋ ಒಂದು ಜನರಲ್ ಜ್ಞಾನ ಓದಿ 2 ಭೂಮಿ
2: ಕಿರಣವರೇ ಸ್ವಲ್ಪ ಮಾತು ಕಟ್ ಕಟ್ ಕೇಳಿಸ್ತಾ ಇದೆ
1: ಅಂದ್ರೆ ಜಪಾನ್ ಅವರು ಈ ಭೂಮಿಯಿಂದನೇ ಆಕಾಶಕ್ಕೆ ಒಂದು ಟ್ರೈನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟಿದ್ವಿ ಎಲ್ಲ
0: ಟ್ರೈನ್ ಬಿಡೋಕಾಗಲ್ಲ ಅಂದ್ರೆ ತುಂಬಾ
1: ಅಂದ್ರೆ ಏನೋ ಒಂದು ಮಾನವನ ಒಂದು ತೆರೆ ಹೆಂಗಿರ್ತದೆ ವಿಜ್ಞಾನಗಳಿಂದ ಏನೇನೋ ಒಂದು ಸಾಧನೆ
0: ಹೌದು ಅಲ್ಲ ನಮ್ಮ ಎಲ್ಲ ಉಪಗ್ರಹಗಳು ಎಲ್ಲ ಹೋಗ್ತವೆ ಮೊನ್ನೆ ನಮ್ಮ ವಿಕ್ರಮ್ ರೈಡರ್ ಎಲ್ಲ ಹೋಗಿ ಇದ್ರ ಮೇಲೆ ಚಂದ್ರನ ಮೇಲೆ ಇಳಿದಿತ್ತಲ್ಲ ಸಾಧ್ಯ ಆದ್ರೆ ಮಂಗಳ ಗ್ರಹದಲ್ಲಿ ಒಂದು ಜಮೀನ್ ಖರೀದಿ ಮಾಡಿ ಇಟ್ಕೊಳ್ಳಿ ಸರ್ ಯಾವತ್ತಾದ್ರೂ ಬರಬಹುದು ತಮಾಷೆಗೆ ಹೇಳಿದೆ
1: ಭಾರತದಲ್ಲಿ ನಮ್ಮ ಭೂಮಿ ಗ್ರಹದಲ್ಲಿ ನಾವು ಇಲ್ಲೇ ಜೀವನ
0: ದೇವ್ರು ನಮ್ಗೆ ಇಲ್ಲಿರೋದಕ್ಕಿಂತಾನೆ ಇಲ್ಲಿ ಟೆಂಪರೇಚರು ಇಲ್ಲಿ ನೀರು ನಮ್ಮ ಇದು ಏನು ಆಮ್ಲಜನಕ ಎಲ್ಲವನ್ನ ಇಲ್ಲೇ ಸೃಷ್ಟಿ ಮಾಡಿದ್ರು ನಾವೇನು ಬದುಕಲಿಕ್ಕೆ ಏನ್ ಬೇಕು ಪ್ರಾಣಿಗಳಿಗೆ ಅದೆಲ್ಲ ಇಲ್ಲಿದೆ ಅದು ಬೇರೆ ಗ್ರಹದಲ್ಲಿ ಒಂದಿದ್ರೆ ಇನ್ನೊಂದಿಲ್ಲ
1: ಈಗ ಹೆಂಗಾಗಿದೆ ಅಂದ್ರೆ ಭೂಮಿ ಇಟ್ಕೊಂಡು ಈಗ ಗಾಳಿ ನೀರು ಆಹಾರ ಪ್ರಾಣಿ ಪಕ್ಷಿ ಜನಸಂಕುಲ ಎಲ್ಲದೂ ಇಲ್ಲಿ ಇರಬೇಕು ನಾವು ಇಲ್ಲೇ ಸ್ವಲ್ಪ ಹಾಳು ಮಾಡ್ತಾ ಇದೀವಿ ಅಲ್ಲಿ ಅಲ್ಲಿರುವಂತ ಒಂದು ಕೆಲವೊಂದು ಯಾವ್ದಾದ್ರು ಕ್ರಿಮಿಕೀಟಗಳು ತೊಂದರೆ ಕೊಡೋದು ಬೇಡ
2: ಆದ್ರೆ ನಮ್ಮ ಒಳ್ಳೆಯದಿಗಾಗಿ ಇದ್ದದ್ದನ್ನ ನಾವು ಒಂದು ತುಂಬಾ ಅಭಿವೃದ್ಧಿಯ ಲೆಕ್ಕದಲ್ಲಿ AI ಅದೆಲ್ಲ ಮಾಡ್ಲಿಕ್ಕೆ ಹೋಗಿ ತುಂಬಾ ಕಷ್ಟ ಆಗ್ತಾ ಇದೆ ನಮ್ಗೆ ಭೂಮಿ ಮೇಲೆ
1: ಬಿಸಿಲು ಅನಿಸ್ತಾ ಅಂತಂದ್ರೆ ನಮ್ಮ ಮಡಿಕೇರಿ ಸೈಡ್ ಅಥವಾ ನಮ್ಮ ಕಾರವಾರ ಸೈಡ್ ಹೋಗೋದಪ್ಪ ತಂಪಿಗಾಗಿ ಮತ್ತೆ ನಿಮಗೆ ಬಿಸಿಲು ಬೇಕಂದ್ರೆ ನಮ್ಮ ಭಾಗಕ್ಕೆ ಬಂದ್ಬಿಡೋದಪ್ಪ ಇಷ್ಟೇ ಹೋಗೋದ್ ಬರೋದ್ ಮಾಡ್ಬೇಕು ಹಾಳು ಮಾಡೋದ್ ಬೇಡ
2: ನಮ್ಮ ಕಾರವಾರ ಸೈಡ್ ತುಂಬಾ ಇದೆ ಬಿಸಿಲು
0: ಅಲ್ಲಿ ಕೆಲವು ಉದ್ದೇಶ ಈ ಸಂಶೋಧನೆಗಳ ಉದ್ದೇಶ ಅನ್ನೋದು ಅಲ್ಲಿ ಏನಿದೆ ಅಲ್ಲಿ ಯುರೇನಿಯಂ ಸಿಗತ್ತಾ ಮತ್ತೇನ್ ಸಿಗತ್ತೆ ಅಂತೆಲ್ಲ ನೋಡಿ ಅದನ್ನೆಲ್ಲ ಇಲ್ಲಿ ಹೊತ್ಕೊಂಡು ಬರೋ ವಿಚಾರದಲ್ಲಿ ಇದಾರೆ ಇವರೆಲ್ಲ ಬಹುತೇಕ ಅದಕ್ಕೋಸ್ಕರ ಇಲ್ಲಾಂದ್ರೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಾರಲ್ಲ ಮತ್ತು ವಿಜ್ಞಾನದ ಒಂದು ಸ್ಟಡಿಗೋಸ್ಕರ ಕುತೂಹಲಕ್ಕೋಸ್ಕರ ಇಲ್ಲಿ ತುಂಬಾ ಮಾತಾಡಿದ್ವಿ
1: ವಿಜ್ಞಾನಿಗಳು ಏನೇ ಮಾಡಿದ್ರು ಕೂಡ ಅದು ಒಂದು ಮನುಷ್ಯನ ಒಂದು ಒಳಿತಿಗಾಗಿ ಇರಲಿ ಅಥವಾ
0: ಹೌದು ಹೌದು
1: ಪರಿಸರಕ್ಕೆ ಹಾನಿ ಆಗೋದರ ಇರೋದು ಬೇಡ ಎಷ್ಟು ಬೇಕೋ ಅಷ್ಟನ್ನು ಬಳಕೆ ಮಾಡೋಣ ಅತಿಯಾಸಿಗೆ ಪೂರ್ತಿ ಮಾಡೋದು ಬೇಡ
0: ಧನ್ಯವಾದ ಕರೆ ಮಾಡಿದ್ದಕ್ಕೆ
2: ಧನ್ಯವಾದ.

0: ಹಲೋ
1: ಹಲೋ
0: ಹಲೋ, ನಮಸ್ತೆ. ತಮ್ಮ ಹೆಸರು ಹೇಳಿ.
1: ನಿರಂಜನ ಮೂರ್ತಿ.
2: ಬೀರೂರು.
0: ಸರಿ, ನಿರಂಜನ್ ಅವರೇ, ನಿಮ್ಗೋಸ್ಕರ ಈ ಪ್ರಶ್ನೆಯನ್ನ ಕೇಳ್ತೀನಿ. ಭಾರತದಲ್ಲಿ ಜುಲೈ 1ರಂದು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ಜುಲೈ 1ರಂದು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ?
2: ಎರಡು ದಿನದ ಹಿಂದೆ ಏನನ್ನು ಆಚರಣೆ ಮಾಡಿದ್ರು ಅಂತ ಯೋಚನೆ ಮಾಡಿ. ಎರಡು ದಿನದ ಹಿಂದೆ ಏನು ಆಚರಣೆ ಮಾಡಿದ್ವಿ ಅಂತ ಯೋಚನೆ ಮಾಡಿ. ನೀವು ನೋಡಿರ್ಬೇಕಲ್ಲ, ಟಿ ವಿಯಲ್ಲಿ ನೋಡಿರ್ಬೋದು, ಪತ್ರಿಕೆಗಳಲ್ಲಿ ಓದಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು.
1: ಜುಲೈ 1
2: ನೀವು ಗೂಗಲ್ ಮಾಡ್ತಾ ಇದ್ದಾರೆ, ಸೌಂಡ್ ಬರ್ತಾ ಇದೆ.
0: ಏನೋ ಟಕ್ ಟಕ್ ಟಕ್ ಟಕ್ ಶಬ್ದ ಬರ್ತಾ ಇತ್ತು.
2: ಇಲ್ಲ ಪರವಾಗಿಲ್ಲ, ಗೂಗಲ್ ಮಾಡಬಾರ್ದು ಅಂತಲ್ಲ, ಆದ್ರೆ ಇದು ಸುಮ್ಮನೆ ನಾವು ಒಂದು ಫನ್ಗೋಸ್ಕರ ಮಾಡ್ತಾ ಇರೋದಲ್ವಾಗ. ಇದು ಕ್ವೆಶನ್ ಆನ್ಸರ್ ಅಲ್ಲಿ ನೋಡಿ ಹೇಳಿದ್ರೆ ನೀವು ಕಾಪಿ ಹೊಡೆದ್ರೆ ಏನು ಪ್ರಯೋಜನ ಇಲ್ಲ ಅಂತ. ನೀವಂತಲ್ಲ, ಈಗ ನೀವು ನೋಡ್ತಾ ಇಲ್ಲ ಬಿಡಿ, ನೀವು ನಿಮ್ಮ ಪ್ರಶ್ನೆ ಅಲ್ಲ, ಬೇರೆ ಯಾರು ಗೊತ್ತಿದ್ದದನ್ನೇ ಹೇಳೋದು. ಹೌದೌದು,
0: ಗೊತ್ತಾಯ್ತಾ ನಿಮ್ಗೆ ನಿರಂಜನ್ ಅವರೇ?
1: ಇಲ್ಲ ಮೇಡಮ್, ಗೊತ್ತಾಗ್ತಿಲ್ಲ ಮೇಡಮ್. ನಾನು ಪೇಪರ್ ನೋಡ್ತಿರ್ತೀನಿ, ಆದ್ರೆ ಹುಷಾರಿಲ್ಲ ಅಂತ ಆಸ್ಪತ್ರೆ.
0: ಹೌದಾ? ಹಾಸ್ಪಿಟ್ಲಿಗೆ ಬಂದಾಗ್ಲೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ?
1: ಇಲ್ಲ ಮೇಡಮ್, ನಮಗೆ ರೇಡಿಯೋ ಇಲ್ಲ ಮೇಡಮ್, ನಮಗೆ ಆಕಾಶವಾಣಿ ಅಂದ್ರೆ ತುಂಬಾ ನನಗೆ ಬಹಳ ಸಂಗಾತಿ ಇದ್ದಂಗೆ ಮೇಡಮ್.
0: ಧನ್ಯವಾದ ನಿಮ್ಮ ಒಂದು ಈ ಒಂದು ಅಭಿಮಾನಕ್ಕೆ. ಇನ್ನು ನಮ್ಮ ಬೇರೆ ಕೇಳುಗರಿಗೆ ನಾವು ಈ ಪ್ರಶ್ನೆಯನ್ನ ಕೇಳಬಹುದಾ ನಿರಂಜನ? ಸರಿ, ಧನ್ಯವಾದ. ಸರ್, ನಮ್ಮ ಈ ಕೇಳುಗರು ಈ ಪ್ರಶ್ನೆಗೆ ಉತ್ತರವನ್ನ ಹೇಳಲಿಲ್ಲ, ನಮ್ಮ ಬೇರೆ ಕೇಳುಗರು ಕರೆ ಮಾಡ್ತಾರೆ
2: ನೋಡೋಣ.
0: ಹಲೋ,
2: ನಮಸ್ಕಾರ.
3: ನಮಸ್ಕಾರ.
0: ಪ್ರಶ್ನೆ ಕೇಳ್ಕೊಂಡಿದ್ರಿ?
2: ಯಾವುದು ಏನಂದ್ರವ್ರು,
0: ಏನ್ ಹೇಳ್ತಾ ಇದ್ದೀರಿ ರೇಖಾ ಅವರೇ?
3: ಅದು ಜುಲೈ 1 ಡಾಕ್ಟರ್ಸ್ ಡೇ.
2: ಡಾಕ್ಟರ್ಸ್ ಡೇ ಪತ್ರಕರ್ತರ ದಿವಸ. ಕರೆಕ್ಟ್ ಕರೆಕ್ಟ್. ಹೌದು, ಹೇಳಿ. ಸರಿ ಇದೆ,
0: ಸರಿ ಇದೆ. ಇನ್ನು ಮತ್ತೆ ರಾಷ್ಟ್ರೀಯವಾಗಿ ಮತ್ತೆ ಯಾವುದು ಒಂದು ದಿನವನ್ನ
2: ನಮ್ಮ ಭಾರತದಲ್ಲಿ ಮಾತ್ರ ಆಚರಣೆ ಮಾಡ್ತಾ ಇದಾರೆ? ಅದು ತೀರಾ ಇತ್ತೀಚೆಗೆ ಪ್ರಾರಂಭ ಆಗಿದೆ. ಅದು ಅಂದ್ರೆ ನಾವು ಅವರಿಗೆ ಪ್ರಶ್ನೆ ಕೇಳಿದ್ವಲ್ಲ, ಜುಲೈ 1ನ್ನ ಏನ್ ಆಚರಣೆ ಮಾಡ್ತೀವಿ ಅಂತ. ಆ ದಿನ ಡಾಕ್ಟರ್ಸ್ ಡೇನೂ ಹೌದು, ಆ ದಿವಸ ಜರ್ನಲಿಸ್ಟ್ ಡೇನೂ ಹೌದು, ಆ ದಿವಸ ನಮ್ಮ ಈ ದಿವಸನೂ ಹೌದು. ನಾವೇನ್ ಕೇಳ್ತಾ ಇದೀವಿ ಅದು
0: ನಿಜ ನಿಜ ಸರಿಯಾಗಿದೆ.
2: ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ ಮೇಡಮ್.
0: ಇನ್ನೊಂದು ಸುಳಿವನ್ನು ಕೊಟ್ಟು ಈ ಪ್ರಶ್ನೆಯನ್ನ ಹೇಳ್ತೇನೆ, ಕೇಳ್ತೇನೆ ನೋಡಿ. 2017ರಿಂದ ಈ ಒಂದು ದಿನವನ್ನ ಆಚರಿಸಲಾಗ್ತಾ ಇದೆ. ನಾವು ಕೇಳ್ತಾ ಇರುವಂತ
2: ಮನ್ರೆಗಾ ಅಲ್ಲ ಮೇಡಮ್. ಈಗ ನಾವು ಏನೋ ಪರ್ಚೇಸ್ ಮಾಡ್ತೀವಲ್ಲ, ಅದ್ರ ಮೇಲೆ ಏನ್ ಟ್ಯಾಕ್ಸ್ ಕೊಡ್ತೀವಿ ನಾವು?
3: ಜಿಎಸ್ಟಿ.
2: ಎಸ್, ಕರೆಕ್ಟ್ ಹೇಳಿದ್ರಿ ನೋಡಿ, ಹತ್ರ ಬಂದ್ರಿ. ಟ್ಯಾಕ್ಸ್ ಅಂದ ತಕ್ಷಣ ಜಿಎಸ್ಟಿ ಅಂತ ಗೊತ್ತ.
0: ರಾಷ್ಟ್ರೀಯ ಜಿಎಸ್ಟಿ ದಿನ.
3: ಡಬಲ್ ಡಬಲ್ ಟ್ಯಾಕ್ಸ್ ಕೊಡ್ತಾ ಇದ್ದೇವೆ ನಾವು.
2: ಹೌದಲ್ಲ,
3: ಪ್ರತಿಯೊಂದು ವಸ್ತುವಿಗೆ ಎರಡಕ್ಕೆ ಕೊಡ್ತೇವೆ.
2: ಇಲ್ಲ ಇಲ್ಲ, ಜಿಎಸ್ಟಿ ಅದು ಮೇಡಮ್, ಅದು ಮೊದಲು ಏನಾಗ್ತಿತ್ತು ಅಂದ್ರೆ, ಜಿಎಸ್ಟಿ ಗಿಂತ ಮೊದಲು ಒಂದೇ ವಸ್ತುಗೆ ಮಲ್ಟಿಪಲ್ ಟ್ಯಾಕ್ಸ್ ಬೀಳ್ತಿತ್ತು. ಅಂದ್ರೆ ಒಂದೇ ಟ್ಯಾಕ್ಸ್ ಅನ್ನ ಒಬ್ಬ ಕಸ್ಟಮರ್, ಈಗ ನಾನು ವ್ಯಾಪಾರಿ ಪರ್ಚೇಸ್ ಮಾಡುವಾಗ ಒಮ್ಮೆ ಟ್ಯಾಕ್ಸ್ ತುಂಬೋದು, ಅದ್ರ ಮೇಲೆ ಮತ್ತೆ ಅವನು ಕಸ್ಟಮರಿಗೆ ಕೊಡುವಾಗ ಮಾಡೋದು, ಪ್ರೊಡಕ್ಟ್ ಪ್ರೊಡಕ್ಷನ್ ಮಾಡಿ ಅವರು ಆ ಥರ ಆಗ್ತಿತ್ತು. ಅದನ್ನು ಸ್ಟ್ರೀಮ್ಲೈನ್ ಮಾಡೋಕ್ಕೋಸ್ಕರ ಈಗ ಅದನ್ನು ಒಂದೇ ಟ್ಯಾಕ್ಸ್ ಮಾಡಿದ್ದಾರೆ. ಅಂದ್ರೆ ಒಂದ್ಸಲ ಟ್ಯಾಕ್ಸ್ ತುಂಬಿದ ಮೇಲೆ ಮತ್ತೆ ಪದೇ ಪದೇ ಅದನ್ನು ತುಂಬಾ ಇರೋದು ಬರೋದಿಲ್ಲ. ಹೌದಲ್ವಾ? ಈಗ ಮತ್ತೆ ಮೊನ್ನೆ ಈ ಸಲ ಕಳೆದ ವರ್ಷ ಅದನ್ನು ತುಂಬಾ ಈಸಿ ಮಾಡಿಬಿಟ್ರು. ಸ್ಲ್ಯಾಬ್ 5% ಹೀಗೆಲ್ಲ ಮಾಡಿ ಎಲ್ಲ ಕಡಿಮೆ ಮಾಡಿ ಎಲ್ಲ ರೇಟ್ ಗಿಟ್ ಎಲ್ಲ ಒಂದಕ್ಕಂದ್ರೆ ಮೊದಲೆಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಇದ್ವಲ್ಲ ಅವು. ಆತರ ಮಾಡಿದ್ರು. ನೀವು ಹೇಳಿದ್ ಮತ್ತೆ ನೀವು ಡಾಕ್ಟರ್ ಡೇ ಅಂದ್ರಲ್ಲ, ಅದು ಕರೆಕ್ಟ್ ಇದೆ. ಡಾಕ್ಟರ್ ಡೇ ಹೌದು ಆ ದಿನ, ಮತ್ತು ಪತ್ರಕರ್ತ ದಿನಾನು ಹೌದು ಆ ದಿನ. ಹೌದೌದು, ಎಲ್ಲರಿಗೂ ಒಂದೇ ದಿನ ಇಟ್ಬಿಟ್ಟಿದ್ದಾರೆ. ಏನ್ ಮೇಡಮ್? ಹೌದು, ಜುಲೈ ತಿಂಗಳಲ್ಲಿ ತುಂಬಾ ದಿನಗಳು ಬರ್ತವೆ. ಈ ಜಿಎಸ್ಟಿ ದಿನ ಇದೆಯಲ್ಲ. ಹೌದು, ಇದು ಭಾರತದಲ್ಲಿ ಮಾತ್ರ, ಅಂದ್ರೆ ನಮ್ಮ ದೇಶದಲ್ಲಿ ಮಾತ್ರ ಇರುತ್ತಲ್ಲ.

0: ಜಿಎಸ್ಟಿ ಬೇರೆ ಕಡೆ ಅವ್ರದೆಲ್ಲ ಟ್ಯಾಕ್ಸೇಷನ್ ಇದೆ, ಇದೇ ರೀತಿ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಸೊ 9 ವರ್ಷ ಆಯ್ತು ಇದನ್ನ ಮಾಡ್ತಾ ಇದ್ದು. ಹೌದು, ಜಿ ಎಸ್ ಟಿ ಹೆಚ್ಚೆಚ್ಚು ಕೊಡೋಣ, ದೇಶ ಹೆಚ್ಚೆಚ್ಚು ಅಭಿವೃದ್ಧಿ ಆಗಲಿ. ಓಕೆ ಮೇಡಮ್, ಧನ್ಯವಾದ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ಧನ್ಯವಾದ.
1: ಮುಂದಿನ ಗೀತೆಯನ್ನ ಪ್ರಸಾರ ಮಾಡೋಣ.
0: ಗೀತೆಯನ್ನು ಪ್ರಸಾರ ಮಾಡೋಣ.

0: ಹಲೋ, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು ಹೇಳಿ.
1: ಗಜಾನನ್.
0: ಗಜಾನನ್ ಅವರು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ? ಗಜಾನನ್ ಅವರೇ, ನಿಮ್ಗೆ ನಾವು ಈಗ ಕೇಳ್ತಾ ಇರುವಂತಹ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ? ತುಂಬಾ ಈಸಿ ಆಗಿದೆ ಇವರಿಗೆ ಪ್ರಶ್ನೆ ನೋಡಿ. ಹೌದು, ನಿಮಗೂ ಕೂಡ ನಗು ಬಂತು, ತುಂಬಾ ಈಸಿ ಪ್ರಶ್ನೆ ಸಿಕ್ಕೋಯ್ತು ಲಾಸ್ಟ್ ಅಲ್ಲಿ. ಹೌದು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಮೂರ್ತಿ ಅಥವಾ ಅವರ ಒಂದು ಪ್ರತಿಮೆಯನ್ನು ಕೂಡ ಈಗ ನಿರ್ಮಾಣ ಮಾಡಲಾಯ್ತಲ್ವಾ ಗುಜರಾತ್ನಲ್ಲಿ, ಅದು ಎಷ್ಟು ಎತ್ತರ ಇದೆ ಅಂತ ಹೇಳ್ಬೋದಾ? ಗಜಾನನ್ ಅವರೇ, ಗೊತ್ತಿರಬಹುದು, ಒಂದು ಸ್ಟ್ಯಾಚು ಆಫ್ ಯುನಿಟಿ ಅಂತ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿದೆ ಗುಜರಾತ್ನಲ್ಲಿ. ಹೌದು,
1: ಅದು
2: 182 ಮೀಟರ್ ಇದೆ. ಈ ವಲ್ಲಭಭಾಯಿ ಪಟೇಲ್ ಅವರ ಇದು ಮುಖ್ಯವಾದ ಅಚೀವ್ಮೆಂಟ್ ಏನಂತ ಗೊತ್ತಾದ್ರೆ, ತಮಗೆ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾಯ್ತು ಬಿಡಿ, ಅದನ್ನು ಬಿಟ್ಟು ಸ್ವಾತಂತ್ರ್ಯವನ್ನು ಪಡೆದ ಮೇಲೆ ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಆದ್ರಲ್ಲ ಅವರು, ಗೃಹ ಸಚಿವರು, ಅವಾಗ ಅವರು ಮಾಡಿದ ದೊಡ್ಡ ಕೆಲಸ ಯಾವುದು ಅಂತ ಗೊತ್ತಾ? ಇವತ್ತಿಗೂ ನಾವು ಅದನ್ನು ಮರಿಬಾರ್ದು. ಅದು ಏನಾಯ್ತು ಅಂತ ಹೇಳಿದ್ರೆ, ಭಾರತ ಸ್ವಾತಂತ್ರ್ಯ ಸಿಕ್ಕಿದಾಗ ಭಾರತದಲ್ಲಿ ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ ರಾಜ್ಯಗಳು ಇದ್ವು. ನಮ್ದಿಲ್ಲಿ ಉದಾಹರಣೆಗೆ ನಮ್ಮ ಮೈಸೂರು ಆ ತರ ತುಂಬಾ ರಾಜ್ಯಗಳಿದ್ವು, ಸುಮಾರು 565 ರಾಜ್ಯಗಳು, ಚಿಕ್ಕ ಚಿಕ್ಕ ರಾಜ್ಯಗಳು. ಅವುಗಳಲ್ಲಿ ಅವ್ರಿಗೆ ಅವರು ಏನ್ ಮಾಡಿದ್ರು, ಬ್ರಿಟಿಷ್ ಅವರಿಗೆ ಆಪ್ಷನ್ ಕೊಟ್ಟಿದ್ರು, ನೀವೇ ಇರ್ರಿ ಅಥವಾ ಯಾವ್ದು ನಿಮ್ಗೆ ಪಾಕಿಸ್ತಾನ ಅಥವಾ ಭಾರತದಲ್ಲಿ ಮರ್ಜ್ ಆಗ್ರಿ ಅಂತ. ಆದ್ರೆ ವಲ್ಲಭಭಾಯಿ ಪಟೇಲ್ ಅವ್ರಿಗೆ ಗೊತ್ತಾಗಿತ್ತು, ಇಷ್ಟು ರಾಜ್ಯಗಳನ್ನು ದೇಶದಲ್ಲಿ ದೇಶ ಇಟ್ಕೊಂಡ್ರೆ ಇವತ್ತಲ್ಲ ನಾಳೆ ತುಂಬಾ ಭಾರತದ ಅದು ಭದ್ರತೆಗೆ ಅದು ಇದು ಅಂತ. ಹಾಗಾಗಿ ಅವರು ಎಲ್ರಿಗೂ ಕರೆ ಕೊಟ್ಟರು, ನಮ್ಮ ಮೈಸೂರು ಮಹಾರಾಜರೆಲ್ಲ ತಕ್ಷಣ ಒಪ್ಕೊಂಡ್ರು, ಅವರೇನು ಅದಕ್ಕೆ ವಿರೋಧ ಮಾಡಲಿಲ್ಲ. ಹೈದರಾಬಾದಿನ ನಿಜಾಮರು ಅದಕ್ಕೆಲ್ಲ ಒಪೋಸ್ ಮಾಡಿದರು, ಕೆಲವು ಹೈದರಾಬಾದ್ ಜುನಾಗಢ್ ಅಲ್ಲಿ ನಿಜಾಮರೆಲ್ಲ. ಆಗ ಅವರು ಪೊಲೀಸ್ ಆ್ಯಕ್ಷನ್ ಮಾಡಿ, ಪೊಲೀಸ್ ಅಂದರೆ ಮಿಲಿಟರಿ ಆ್ಯಕ್ಷನ್ ಮಾಡಿದರು, ಅವರು ಆ ರಾಜ್ಯಗಳನ್ನು ಭಾರತದಲ್ಲಿ ಸೇರ್ಪಡೆ ಮಾಡಿದರು. ಹಾಗಾಗಿ ಇವತ್ತು ಅವೆಲ್ಲ ನಮ್ಮ ಭಾರತ

0: ಅಖಂಡ ಭಾರತ ಆಗಿದೆ ಅಂತ ಒಂದು ವಿಚಾರ ಅವರು ಅವತ್ತು ಮಾಡಿದ್ರಲ್ಲ, ಇವತ್ತು ಯೋಚನೆ ಮಾಡಿ ಇಲ್ದಿದ್ರೆ ನಮ್ಗೆ ಎಷ್ಟು ಪ್ರಾಬ್ಲಮ್ ಇರ್ತಿದ್ವಿ ಅಂತ. ಹಾಗಾಗಿ ಅವ್ರಿಗೆ ಇವತ್ತಿಗೂ ನಾವು ಎಷ್ಟೋ ಹೋಮ್ ಮಿನಿಸ್ಟರ್ಗಳು ಬಂದರೂ ಹೋದ್ರು ಆದ್ರೆ ಅವ್ರನ್ನ ಮಾತ್ರ ನಾವು ಮರೆಯೋದಿಲ್ಲ, ಅದ ಈ ಕಾರಣಕ್ಕೋಸ್ಕರ.
1: ಹೌದು, ಅದರಿಂದಲೇ ಅವರಿಗೆ ಭಾರತದ ಏಕೀಕರಣ ಶಿಲ್ಪಿ ಅಂತ ಕೂಡ ಕರೀತಾರೆ. ಹೌದು, ನಿಜ. ಅಂದ್ರೆ ಒಂದು ದೇಶವನ್ನ ಒಗ್ಗೂಡಿಸಿ ಆಳುವಂತದ್ದು
0: ಹೌದು ತುಂಬಾ ಕಷ್ಟ. ಇಲ್ಲಾಂತ ಹೇಳಿದ್ರೆ ದೇಶದಲ್ಲಿ 500-600 ರಾಜರು ಇದ್ದು ಬಿಟ್ರೆ ಅವ್ರಿಗೆ ಏನ್ ಮಾಡೋದು? ನಾಳೆ ಅವರೆಲ್ಲ ತೊಂದರೆ ಕೊಡೋರು, ಬಾರ್ಡರ್ ಡಿಸ್ಪ್ಯೂಟ್ ಮಾಡೋರು, ನೀರಿನ ಡಿಸ್ಪ್ಯೂಟ್ ಮಾಡೋರು, ನಮ್ದು ಹರಿದೋಗ್ತಾ ಇರೋ ನದಿಗಳನ್ನ ನಿಲ್ಲಿಸೋರು, ಇನ್ನೇನೇನು ಮಾಡ್ತಿದ್ರು ನಾವು ಅದನ್ನು ಊಹೆ ಮಾಡ್ಲಿಕ್ಕೂ ಆಗಲ್ಲ. ಅದನ್ನೆಲ್ಲವನ್ನ ಅವತ್ತೇ ಅವರನ್ನು ಯೋಚನೆ ಮಾಡಿದ್ರೆ ನಮ್ಗೆ ದೇಶದಲ್ಲಿ ಸೇರಿಸಿದ್ರಲ್ಲ, ದೊಡ್ಡ ಅಚೀವ್ಮೆಂಟ್ ಗಜಾನನ್ ಅವರೇ.
1: ಹೌದು, ಹಾಗೆ ಅವ್ರದ್ದು ಅಂದ್ರೆ ಜನ್ಮದಿನ ಅಕ್ಟೋಬರ್ 31 ಏಕತಾ ದಿನ ಅಂತ ಕೂಡ ಆಚರಿಸಲಾಗ್ತಾ ಇದೆ. ಹೌದು, ಸರಿ. ಗಜಾನನ್ ಅವರೇ, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ.
2: ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ.
1: ಧನ್ಯವಾದ.
2: ಮೊನ್ನೆ ರೇಡಿಯೋ ಸ್ಪಂದನದಲ್ಲಿ ಮಕ್ಕಳೊಂದಿಗೆ ಮಣ್ಣಿನ ಆಟ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಎಲ್ಲ ಕೇಳುಗರ ಸಂಖ್ಯೆ ಕೂಡ ಅದರಲ್ಲಿ ಭಾಗವಹಿಸಿ ಕೂಡ ಜಾಸ್ತಿ ಆಗ್ತಿದೆ, ತುಂಬಾ ಖುಷಿ ಆಗ್ತದೆ.
1: ನಮ್ಮ ಕೇಳುಗರ ಈ ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮವನ್ನ ಉತ್ತಮವಾಗಿ ನಡೆಸಿಕೊಂಡು ಹೋಗ್ಲಿಕ್ಕೆ ನಮ್ಗೆ ಒಂದು ಸ್ಫೂರ್ತಿ ಆಗ್ತದೆ.
0: ಗ್ಲೂಕೋಸ್ ಇದ್ದಾಗೆ ಅದು
1: ನೋಡಿ, ಗ್ಲೂಕೋಸ್ ಅಂತೆ ನಿಮ್ಮ ಒಂದು ಅಭಿಮಾನ ನಮ್ಗೆ.
0: ಗ್ಲೂಕೋಸ್ ಶಕ್ತಿ ಕೊಡ್ತಾ ಇರುತ್ತೆ ಅಲ್ವಾ?
2: ಹೌದು, ಕೇಳುಗರು ಇದ್ರೆ ಮಾತ್ರ ಅಂದ್ರೆ ನಿಮಗೂ ಕೂಡ ಹುರುಪು ಬರುತ್ತೆ. ಕಾರ್ಯಕ್ರಮ ಹೊಸ ಕಾರ್ಯಕ್ರಮ ಪ್ರಸಾರ ಮಾಡ್ಲಿಕ್ಕೆ ಅಥವಾ ರೂಪಿಸ್ಲಿಕ್ಕೆ ಎಲ್ಲ ಅನುಕೂಲ,
0: ಮತ್ತು ಜನರ ಸ್ಪಂದನ ಇದೆಯಲ್ಲ ಅದರಿಂದ. ಯಾಕಂದ್ರೆ ನಾವೇನೆ ಇದು ಏಕಮುಖವಾಗಿ ಮಾತಾಡ್ತಾ ಇದ್ ಬಿಟ್ರೆ ಅದಕ್ಕೇನು ಅದರಲ್ಲ ಒಂದು ಇದಿರೋದಿಲ್ಲ. ಆ ಕಡೆ ಇನ್ನು ಯಾರೋ ಜೊತೆ ಮಾತಾಡ್ತಾ ಇದಾರೆ, ನಮ್ಮದನ್ನು ಕೇಳ್ತಾ ಇದಾರೆ ಅಂದಾಗ ಅದನ್ನು ಇನ್ನೂ ಚೆನ್ನಾಗಿ ಅದನ್ನ ಪ್ರೆಸೆಂಟ್ ಮಾಡೋದಕ್ಕೆ ನಮಗೆಲ್ಲ ಒಂದು ಮನಸ್ಸಿಗೆ ಖುಷಿ ಆಗುತ್ತೆ. ಲಾಸ್ಟ್ ಒಂದು ಪ್ರಶ್ನೆ ಕೇಳ್ಬೋದು, ಇನ್ನೊಂದ್ ಟೈಮ್ ಇದೆ.
1: ಹೌದು, ನಮ್ಮ ಯಾವ ಕೇಳುಗರು ಉತ್ತರ ಹೇಳ್ತಾರೆ ಅಂತ ನೋಡೋಣ. ಸರಿ, ಧನ್ಯವಾದ
0: ಗಜಾನನ್. ನಮಸ್ತೆ.
1: ಕೊನೆಯದಾಗಿ ಒಂದು ಗೀತೆಯನ್ನ ಪ್ರಸಾರ ಮಾಡೋಣ ಸರ್.
0: ಗೀತೆಯನ್ನು ಪ್ರಸಾರ ಮಾಡಿ. ಹಾ, ಮಾಡಿ.

0: ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ಕಾರ, ತಮ್ಮ ಹೆಸರು ಹೇಳಿ.
1: ಮೇಡಮ್, ಮಹೇಶ್.
0: ಮಹೇಶ್ ಅವರು?
1: ಹೌದು ಮೇಡಮ್.
2: ಎಲ್ಲಿಂದ ಕರೆ ಮಾಡ್ತಿದ್ರ ಮಹೇಶ್ ಅವರ?
1: ಶಿಕಾರಿಪುರ ಸರ್.
2: ಶಿಕಾರಿಪುರ, ಓಕೆ. ನಿಮ್ಮ ಊರಿನ ಹೆಸರು? ಅವಾಗ ನಾನು ಏನು ಮಾತಾಡುವಾಗ ಯಾರ ಹತ್ರ ತಗೊಂಡಿದ್ದೆ. ಸರಿ, ಪ್ರಶ್ನೆ ಕೇಳೋಣವಾ? ಟೈಮ್ ಆಗ್ತಾ ಬಂತು.
0: ಸರಿ, 2026 ಜೂನ್ನಲ್ಲಿ ನಮ್ಮ ಪ್ರಧಾನಿಗಳಾದ ನರೇಂದ್ರ ಮೋದಿಯವರಿಗೆ ಯಾವ ದೇಶಗಳು ಅತ್ಯುನ್ನತ ರಾಷ್ಟ್ರೀಯ ಗೌರವವನ್ನು ನೀಡಿ ಸನ್ಮಾನಿಸಿವೆ? ಹಲೋ ಮಹೇಶ್ ಅವರೇ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ವಾ ನಿಮಗೆ? ಈಗ ನಾವು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ವಾ? ಸರಿ, ಈಗ ಕೇಳಿಸ್ತಾ ಇದೆಯಾ? ಪ್ರಶ್ನೆ ಕೇಳ್ತೇನೆ. 2026 ಅಂದ್ರೆ ಈ ವರ್ಷ ಜೂನ್ನಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಯಾವ ದೇಶಗಳು ಅತ್ಯುನ್ನತ ರಾಷ್ಟ್ರೀಯ ಗೌರವವನ್ನ ನೀಡಿ ಸನ್ಮಾನಿಸಿವೆ? ಹೇಳಿ. ಹಾ ಹೇಳಿ. ಇಲ್ಲ, ಕಾರ್ಯಕ್ರಮದಲ್ಲಿ ನಮಗೆ ತುಂಬಾ ಕಡಿಮೆ ಸಮಯ ಇದೆ ಮಹೇಶ್ ಅವರೇ, ಹೇಳಿ, ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಪ್ರಶ್ನೆ ಗೊತ್ತಾಯ್ತಲ್ಲ ನಿಮಗೆ.
2: ಸ್ಲೋವಾಕಿಯಾ? ಇನ್ನೊಂದು ಯಾರು ಪ್ರಾಂಪ್ಟ್ ಮಾಡ್ತಾ ಇದ್ರೆ? ಯಾರೋ ಯು ಪಿ ಎಸ್ ಸಿ ಸ್ಟಡಿ ಮಾಡ್ತಾ ಇದ್ರೆ. ಸ್ವೀಡನ್ ಅಲ್ಲ. ಈಗ ನಾವೊಂದ್ಸಲ ಜೋನಾಥನ್ ಯಾವ ಕಂಟ್ರಿಲಿ ಇದ್ದಾರೆ ಅಂತ ಹೇಳಿದ್ನಲ್ಲ, ಅದೇ ಕಂಟ್ರಿ. ಸೀಶೆಲ್ಸ್. ಇನ್ನೊಂದು ಹೇಳಿ. ಸ್ಲೋವಾಕಿಯಾ ಸರಿ ಇದೆ.
0: ಹೌದು, ಮತ್ತೊಂದು.
2: ಹಾ, ನಾರ್ವೆ. ಈಗ ಟೈಮ್ ಆಗ್ತಾ ಬಂತು.
0: ಹೌದು,
2: ಈ ಮೊನ್ನೆ ಅವರು ಈಗ ಸದ್ಯ ಅಂದ್ರೆ ಕಳೆದ ತಿಂಗಳು ಅವ್ರು ಫಾರಿನ್ ಟೂರಿಗೆ ಹೋಗಿದ್ರಲ್ಲ, ಅವಾಗ ದೇಶದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್.

0: ಅಂದ್ರೆ ನಾಗರಿಕ ಪ್ರಶಸ್ತಿಗಳು ಅವು, ಅದನ್ನ ಅವರಿಗೆ ಇದು ಮಾಡಿದ್ದಾರೆ. ಸ್ಲೋವಾಕಿಯಾ, ಸಿಶೆಲ್ಸ್ ಮತ್ತು ನಾರ್ವೆ. ಹೌದೌದು, ಜೂನ್ ಅಲ್ಲಿ ಹೋಗಿದ್ರು. ಏನಾಗುತ್ತೆ ಒಮ್ಮೆ ನಾವು ನೋಡ್ತೀವಿ ಮರ್ತು ಬಿಡ್ತೀವಿ ಕಂಟ್ರಿ ಹೆಸರುಗಳನ್ನ. ಯಾಕಂದ್ರೆ ಈ ಸ್ಲೋವಾಕಿಯಾ ಇದು ಮೊದಲು ಜೆಕ್ ಸ್ಲೋವಾಕಿಯಾ ಅಂತ ಅಂತಿದ್ರು ಈ ಕಂಟ್ರಿಗೆ, ಆಮೇಲೆ ಜೆಕ್ ಬೇರೆ ಸ್ಲೋವಾಕಿಯಾ ಅಂತ ಬೇರೆ, ಎರಡು ಕಂಟ್ರಿ ಅದು. ಅವು ಹಾ ಜೆಕ್ ಒಂದು ರಿಪಬ್ಲಿಕ್, ಸ್ಲೋವಾಕಿಯಾ ಒಂದಾಯ್ತು. ಈ ಸ್ಲೋವಾಕಿಯಾಕ ಅವ್ರು ಹೋಗಿದ್ರು.
1: ಹೌದು, ಜೂನ್ 15ರಂದು ಸ್ಲೋವಾಕಿಯಾ ದೇಶದ ಅಧ್ಯಕ್ಷರಿಂದ ನಮ್ಮ ಪ್ರಧಾನಿಯವರಿಗೆ ಅತ್ಯುನ್ನತ ಪ್ರಶಸ್ತಿ ಸಿಕ್ಕಿದ್ದು. ಹಾಗೆ ಜೂನ್ 28ರಂದು ಇಲ್ಲಿ ಶೆಸೆಲ್ಸ್ ಅಧ್ಯಕ್ಷರು ಪ್ರಧಾನಿಯವರಿಗೆ ಅತ್ಯುನ್ನತ ರಾಷ್ಟ್ರೀಯ ಗೌರವವನ್ನು ನೀಡಿ ಸನ್ಮಾನಿಸಿದ್ರು. ಸರಿ ಮಹೇಶ್ ಅವರೇ, ನಮ್ಮ ಕಾರ್ಯಕ್ರಮದ ಕೊನೆಯ ಹಂತ, ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ.
2: ಥ್ಯಾಂಕ್ ಯು
1: ಸರ್. ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪಿಬಿಟ್ಟಿದ್ವಿ ನಾವು. ಮತ್ತೆ ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಕೇಳುಗರು ಮುಂದಿನ
0: ವಾರದವರೆಗೆ ವೇಟ್ ಮಾಡಬೇಕು.
1: ಆತ್ಮೀಯ ಕೇಳುಗರೇ, ಇಂದಿನ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿದವರು ಸಿಎಸ್ ಸಾಜಿ ಹಾಗೂ ಶಿರೇಲ್. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ನಾನು ಸುವರ್ಣ ಶಿವಾನಂದ್, ಹಾಗೆ ನನ್ನ ಜೊತೆ ದೀಪಕ್ ಶೇಣ್ವಿ ಅವರು ಇದ್ದರು. ಮತ್ತೆ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
0: ಧನ್ಯವಾದ.
3: ಗೀತೆಗೊಂದು ಪ್ರಶ್ನೆ, ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ.

0: ಆಕಾಶವಾಣಿ ಕಾರವಾರ. ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು.
1: ಎಲ್ಲೇ ನೋಡು
2: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು. ಅನುಪಯುಕ್ತ ವಸ್ತು ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ, ಸ್ವಾಸ್ಥ್ಯ ಕಾಪಾಡಿ.

ಕಿಲುಗುರಿ ಈ ಸಂಜೆ 6:50 ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಕಾರ್ಯಕ್ರಮದಲ್ಲಿ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸಲಿದ್ದಾರೆ ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ಬಿ.

ಇಂದು ರಾತ್ರಿ 8 ಗಂಟೆಗೆ ನಾಟಕ ಪಾತಾಳದಿಂದತ್ತ ಆಕಾಶದಿಂದತ್ತ, ರಚನೆ ಮತ್ತು ನಿರ್ದೇಶನ MSK ಪ್ರಭು.

0: ಮಾಡ್ತಿ, ಒಳಗ್ ಬಾ ಒಳಗ್ ಬಾ ಅಂತ ಕಾಡ್ತಿ. ನಾ ಏನ್ ಮಾಡ್ಲಮ್ಮ, ಯಾಕಮ್ಮ ನನ್ಗ ಹಿಂಗ, ಯಾಕಮ್ಮ ನನ್ಗ ಹಿಂಗ.
1: ಇಂಥ ಸತ್ಯದ ಪ್ರಶ್ನೆಗೆ ಏನ್ ಉತ್ತರ ಹೇಳಿ? ಸಾಧನೆಯ ಶಿಖರ ಏರಿದ್ರು ಹೆಣ್ಣಿನ ಜೀವನಕ್ಕ ನೆಮ್ಮದಿಯ ಭವಿಷ್ಯ.
2: ಆಕಾಶವಾಣಿ ಕಾರವಾರ, ಸಮಯ 6:05. ಇನ್ನು ಇಂಗ್ಲಿಷ್ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳು. ಈ ಸಂಜೆ 6:30 ಅವಲೋಕನ, 6:50 ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ವಿಷಯ ಬೆಳೆ ವಿಮೆ ಯೋಜನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ಬಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:20 ಜನಪದ ಸಂಗೀತದಲ್ಲಿ ಎಲ್ಲವ್ವ ದೇವೇಂದ್ರ ಗೌಡ್ನಳ್ಳಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 7:45 ಸಣ್ಣ ಕಥೆ ತ್ಯಾಗ, ಅನುರಾಧ ಕುಲಕರ್ಣಿ ಅವರಿಂದ. ರಾತ್ರಿ 8:00 ನಾಟಕ ಪಾತಾಳದಿಂದತ್ತ ಆಕಾಶದಿಂದತ್ತ, ರಚನೆ ಮತ್ತು ನಿರ್ದೇಶನ ಎಂಎಸ್ಕೆ ಪ್ರಭು. 8:30 ಚಿತ್ರಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಕರೆಂಟ್ ಅಫೇರ್ಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಯ್ ಶರ್ವಾ ಅವರ ಗಾಯನ.

ಇನ್ನು ನಿಲಯದ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಬೆಳಗ್ಗೆ 6:10 ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನ ಸುದ್ದಿಯಲ್ಲಿ ಭಕ್ತಿಗೀತೆಗಳು. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಮಂಜುಳಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು.

ನಾಳೆ ಬೆಳಿಗ್ಗೆ 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಚನಕಾರರ ವಚನಗಳನ್ನು ಆಧರಿಸಿದ ಕಾರ್ಯಕ್ರಮ ವಚನ ವೈಭವ. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:02 ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು. 11:30 ಸ್ಟಂಪ್ಡ್ ಕಾರ್ಯಕ್ರಮ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ವಜ್ರಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರಾಧಾ ಎಂಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ. ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ. ಮಣ್ಣು ಆರೋಗ್ಯ ಚೀಟಿ. ಮಾತನಾಡುತ್ತಾರೆ ಪ್ರಸನ್ನ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ನಾಳೆ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಇಎಸ್ ಶಂಕರನಾರಾಯಣ. 2:40 ಸಂಗೀತ ಕಾರ್ಯಕ್ರಮ. 3:00 ಮುಂಬಯಿ ವಿವಿಧ ಭಾರತೀ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು.

ಸಂಜೆ 5 ಗಂಟೆಗೆ ಯಕ್ಷಲಹರಿ ಕಾರ್ಯಕ್ರಮದಲ್ಲಿ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ತುಳಸಿ ಜಲಂಧರ ನಡೆಸಿಕೊಡುತ್ತಾರೆ ಶ್ರೀಮತಿ ಶ್ರೀ ದುರ್ಗಾಂಬಾ ಮಹಿಳಾ ಯಕ್ಷಗಾನ ಮಂಡಳಿ ಸೂರತ್ಕಲ್ ಭಾಗವತರು ಸತೀಶ್ ಭಟ್ ರಂಗನಪಲ್ಕೆ 6:30 ವಿಜ್ಞಾನದ ಮುನ್ನಡೆ 6:50 ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕಾರವಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಜಿ ನಾವಿ ಅವರೊಂದಿಗೆ ವನಮಹೋತ್ಸವ ಕಾರ್ಯಕ್ರಮದ ಸಂದರ್ಶನ ನಂತರ ಕೃಷಿ ಮಾಹಿತಿ ತದನಂತರ ಜನಪದ ಸಂಗೀತದಲ್ಲಿ ಮಲ್ಲಯ್ಯ ಸ್ವಾಮಿ ಆರ್ ತಾತಗುಣಿ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳು

ನಾಳೆ ರಾತ್ರಿ 7:45 ಸಮಾಚಾರ ದರ್ಶನ. ವಾರದ ವಾರ್ತಾ ಚಿತ್ರ 8:00 ನಿಲಯದಿಂದ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ. 8:15 ಕಾವ್ಯಯಾನ. ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅಲೆವುರಾಯ ವರ್ಕಾಳಿ. 9:15 ಹಿಂದಿ ಚಿತ್ರಗೀತೆಗಳು.

ನಾಳೆ ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಕಾರ್ಯಕ್ರಮ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಅರ್ನಬ್ ಚಟ್ಟೋಪಾಧ್ಯಾಯ ಅವರ ಗಾಯನ. ಕೋಲ್ಕತ್ತಾ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇವಿಷ್ಟು ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳು.

ಕೆಳಗುರಿ ಸಂಜೆ 6:50 ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ ಶ್ರೀಮತಿ ಶೋಭಾ ಎಚ್ಬಿ, ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: उद्घाटन सत्रं सम्बोधयन् लोकसभा अध्यक्षः ओम बिरला प्रावोचत् यत् विधायकानां कृते विधि निर्माण प्रक्रियायाः तन्त्रस्य च गभीर ज्ञानस्य आवश्यकता वर्तते। भारतीय ऋतु विज्ञान विभागेन गुजरात कोंकण गोवा मध्य महाराष्ट्र ओडिशा पश्चिम मध्य प्रदेशेषु श्वः यावत् अतिवृष्टेः रक्त संचेतना प्रसारिता। अनेनैव सह छत्तीसगढ़ पूर्व मध्य प्रदेश उत्तर प्रदेश विदर्भ क्षेत्रेषु झंझावातस्य विद्युत प्रपातस्य चापि संभावना प्रकटीकृता। विभागानुसारं श्वः यावत् उत्तर प्रदेश बिहार आंध्र प्रदेश पश्चिम बंगाल कर्नाटक जम्मू कश्मीर लद्दाख तमिलनाडु पुदुचेरी कैकल तेलंगाना पूर्वोत्तर राज्येषु अपि अत्यधिक वृष्टिः भवितुं शक्या। फीफा विश्व चषके कैनेडा देशस्य वैंकूवर नगरे स्विट्जरलैंड देशेन अल्जीरिया देशः 2-0 इत्यंकांतरालेन पराजित्य राउंड ऑफ 16 चक्रे प्रवेशः संप्राप्तः। इतिहासे चतुर्वारं प्रागुपान्त्य चरणे गन्तुं स्विट्जरलैंड दलम् आगामी मंगलवासरे अस्मिन्नेव स्थाने कोलंबिया अथवा घाना देशेन सह स्पर्धिष्यति। अन्यस्मिन् द्वन्द्वे स्पेन देशेन कैलिफोर्नियायाः लॉन्स एलेंजिस क्रीडांगणे राउंड ऑफ 32 चक्रे ऑस्ट्रेलिया दलम 3-0 इत्यनेन पराभूय राउंड ऑफ 16 चक्रे स्वस्थानं सुरक्षितम्। अपरत्र कैनेडा देशस्य टोरेंटो नगरे प्रवृत्ते द्वन्द्वे पुर्तगाल देशः अपि क्रोएशिया दलं 2-0 इत्यंकांतरालेन पराजित्य राउंड ऑफ 16 चक्रे प्राप्तवान्। मंगलवासरे डलास नगरे राउंड ऑफ 16 चक्रे पुर्तगाल दलं स्पेन देशं सम्मुखी करिष्यति। इति वार्ताः।
1: आकाशवाणी अवलोकन। ಆಕಾಶವಾಣಿ ಅವಲೋಕನ ವಿಷಯ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯ 9 ವರ್ಷಗಳ ಯಶಸ್ವಿ ಪಯಣ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ಹರ್ಷಿತಾ ಟಿಎಲ್ 2017ರ ಜುಲೈ 1ರಂದು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಜಾರಿಗೆ ಬಂದಿದ್ದು ಭಾರತದ ಆರ್ಥಿಕ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ಮೈಲುಗಲ್ಲಾಗಿದೆ ಒಂದು ದೇಶ ಒಂದು ತೆರಿಗೆ ಎಂಬ ಪರಿಕಲ್ಪನೆಯೊಂದಿಗೆ ಜಾರಿಯಾದ ಈ ವ್ಯವಸ್ಥೆಯು ದೇಶದ ಪರೋಕ್ಷ ತೆರಿಗೆ ಪದ್ಧತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಪರೋಕ್ಷ ತೆರಿಗೆಗಳು ಹಾಗೂ ಸೆಸ್ ಅಂದರೆ ಸುಂಕಗಳನ್ನು ತನ್ನೊಳಗೆ ವಿಲೀನಗೊಳಿಸುವ ಮೂಲಕ ಜಿಎಸ್ಟಿ ಇಡೀ ದೇಶವನ್ನು ಒಂದೇ ಮಾರುಕಟ್ಟೆಯನ್ನಾಗಿ ರೂಪಿಸಿದೆ ಜಿಎಸ್ಟಿ ಜಾರಿಗೆ ಬಂದು 9 ವರ್ಷಗಳು ಪೂರ್ಣಗೊಂಡಿರುವ ಈ ಸಂದರ್ಭದಲ್ಲಿ ನಿರಂತರ ಸುಧಾರಣೆ ಮತ್ತು ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ದೇಶದ ಆರ್ಥಿಕತೆಯನ್ನು ಮತ್ತಷ್ಟು ಬಲಪಡಿಸಿದೆ ಇದು ಕೇವಲ ತೆರಿಗೆ ಸುಧಾರಣೆಯಾಗಿರದೆ ಏಕ ಭಾರತ ಶ್ರೇಷ್ಠ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಪ್ರಮುಖ ಹೆಜ್ಜೆಯಾಗಿದೆ ಜಿಎಸ್ಟಿ ಜಾರಿಗೆ ಬರುವ ಮೊದಲು ಭಾರತದಲ್ಲಿ ತೆರಿಗೆಯ ಮೇಲೆ ತೆರಿಗೆ ವಿಧಿಸುವ ಪದ್ಧತಿ ಅಸ್ತಿತ್ವದಲ್ಲಿತ್ತು ಇದರಿಂದಾಗಿ ಉದ್ಯಮಿಗಳಿಗೆ ಹೆಚ್ಚುವರಿ ವೆಚ್ಚ ಉಂಟಾಗುವುದರ ಜೊತೆಗೆ ಗ್ರಾಹಕರಿಗೂ ವಸ್ತುಗಳು ದುಬಾರಿಯಾಗುತ್ತಿದ್ದವು ಜಿಎಸ್ಟಿ ಈ ಸಮಸ್ಯೆಯನ್ನು ಗಣನೀಯವಾಗಿ ನಿವಾರಿಸಿದೆ ಇದು ಗ್ರಾಹಕರು ಸರಕು ಅಥವಾ ಸೇವೆಯನ್ನು ಅಂತಿಮವಾಗಿ ಬಳಸುವ ರಾಜ್ಯಕ್ಕೆ ತೆರಿಗೆ ಆದಾಯವನ್ನು ತಲುಪಿಸುವ ಗುರಿ ಆಧಾರಿತ ತೆರಿಗೆ ವ್ಯವಸ್ಥೆಯಾಗಿದೆ ಜಿಎಸ್ಟಿ ಮಂಡಳಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳನ್ನು ಒಳಗೊಂಡ ಸಹಕಾರಿ ಒಕ್ಕೂಟ ವ್ಯವಸ್ಥೆಯ ಅತ್ಯುತ್ತಮ ಉದಾಹರಣೆಯಾಗಿದ್ದು ಜಿಎಸ್ಟಿಎನ್ ಎಂಬ ಅತ್ಯಾಧುನಿಕ ಡಿಜಿಟಲ್ ವ್ಯವಸ್ಥೆಯು ಈ ಸಂಪೂರ್ಣ ತೆರಿಗೆ ವ್ಯವಸ್ಥೆಯ ಬೆನ್ನೆಲುಬಾಗಿದೆ ಈ ಹೊಸ ತೆರಿಗೆ ಪದ್ಧತಿಯ ಯಶಸ್ಸು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ 2017ರಲ್ಲಿ ಸುಮಾರು 65.5 ಲಕ್ಷದಷ್ಟಿದ್ದ ತೆರಿಗೆದಾರರ ಸಂಖ್ಯೆ 2026ರ ಮೇ ವೇಳೆಗೆ ಸುಮಾರು 1.65 ಕೋಟಿಗೆ ಏರಿಕೆಯಾಗಿದೆ ಇದು ದೇಶದ ಆರ್ಥಿಕ ವ್ಯವಸ್ಥೆಯ ವಿಸ್ತರಣೆಗೆ ಸಾಕ್ಷಿಯಾಗಿದೆ ಜಿಎಸ್ಟಿ ಸಂಗ್ರಹವು ವರ್ಷದಿಂದ ವರ್ಷಕ್ಕೆ ದಾಖಲೆ ಮಟ್ಟದಲ್ಲಿ ಹೆಚ್ಚಾಗುತ್ತಿದೆ 2017-18ರಲ್ಲಿ ಸುಮಾರು 7.4 ಲಕ್ಷ ಕೋಟಿ ರೂಪಾಯಿ ಇದ್ದ ಒಟ್ಟು ತೆರಿಗೆ ಸಂಗ್ರಹವು 2025-26ರ ಹಣಕಾಸು ವರ್ಷದಲ್ಲಿ ಸುಮಾರು 22.27 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ 2026-27ರ ಹಣಕಾಸು ವರ್ಷದ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿಯೇ ಸುಮಾರು 4.37 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿದ್ದು ದೇಶದ ಆರ್ಥಿಕ ಸ್ಥಿರತೆ ಮತ್ತು ಅಭಿವೃದ್ಧಿಯನ್ನು ಪ್ರತಿಬಿಂಬಿಸುತ್ತದೆ ಈ ಯಶಸ್ಸಿನ

0: ಮುಂದಿನ ಹಂತವಾಗಿ ಜಿಎಸ್ಟಿ ಮಂಡಳಿಯ 56ನೇ ಸಭೆಯಲ್ಲಿ ಹಲವು ಮಹತ್ವದ ಸುಧಾರಣೆಗಳನ್ನು ಅನುಮೋದಿಸಲಾಗಿದೆ. 2025ರ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬಂದಿರುವ ಈ ಕ್ರಮಗಳು ತೆರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ಸರಳ ಹಾಗೂ ಜನಸ್ನೇಹಿಯನ್ನಾಗಿಸಿವೆ. ತೆರಿಗೆ ದರಗಳನ್ನು ಪ್ರಮುಖವಾಗಿ ಶೇಕಡ 5 ಮತ್ತು ಶೇಕಡ 18ರ ಎರಡು ಮುಖ್ಯ ಸ್ಲ್ಯಾಬ್ಗಳಾಗಿ ಮರು ರಚಿಸಲಾಗಿದ್ದು, ಐಷಾರಾಮಿ ಹಾಗೂ ಆರೋಗ್ಯಕ್ಕೆ ಹಾನಿಕಾರಕ ವಸ್ತುಗಳ ಮೇಲೆ ಗರಿಷ್ಠ ಶೇಕಡ 40ರವರೆಗೆ ತೆರಿಗೆ ವಿಧಿಸಲಾಗುತ್ತಿದೆ. ಜೀವರಕ್ಷಕ ಔಷಧಿಗಳು ಮತ್ತು ಕೆಲವು ಆರೋಗ್ಯ ವಿಮಾ ಸೇವೆಗಳ ಮೇಲಿನ ತೆರಿಗೆ ವಿನಾಯಿತಿಯಂತಹ ಕ್ರಮಗಳು ಸಾಮಾನ್ಯ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಗ್ಗಿಸುವ ಉದ್ದೇಶ ಹೊಂದಿವೆ. ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬೆಳವಣಿಗೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಎಸ್ಟಿ ನೋಂದಣಿಯ ಮಿತಿಯನ್ನು ಸರಕು ಮತ್ತು ಸೇವೆಗಳ ಸ್ವರೂಪ ಹಾಗೂ ರಾಜ್ಯಗಳ ನಿಯಮಗಳಿಗೆ ಅನುಗುಣವಾಗಿ ಪರಿಷ್ಕರಿಸಲಾಗಿದೆ. ಸಣ್ಣ ವ್ಯಾಪಾರಿಗಳಿಗೆ ಕಾಂಪೋಸಿಷನ್ ಯೋಜನೆ ಮುಂದುವರಿಸಲಾಗಿದ್ದು, ಅರ್ಹ ಉದ್ಯಮಿಗಳು ಸರಳ ವಿಧಾನದಲ್ಲಿ ತೆರಿಗೆ ಪಾವತಿಸುವ ಅವಕಾಶವನ್ನು ಪಡೆಯುತ್ತಿದ್ದಾರೆ. 5 ಕೋಟಿ ರೂಪಾಯಿವರೆಗೆ ವಾರ್ಷಿಕ ವಹಿವಾಟು ಹೊಂದಿರುವ ಅರ್ಹ ತೆರಿಗೆದಾರರಿಗೆ 3 ತಿಂಗಳಿಗೊಮ್ಮೆ ರಿಟರ್ನ್ ಸಲ್ಲಿಸುವ ಸೌಲಭ್ಯ ಕಲ್ಪಿಸಲಾಗಿದೆ. ಯಾವುದೇ ವ್ಯವಹಾರ ನಡೆಯದ ತಿಂಗಳುಗಳಲ್ಲಿ ಉದ್ಯಮಗಳು ಎಸ್ಎಂಎಸ್ ಮೂಲಕವೇ ಶೂನ್ಯ ರಿಟರ್ನ್ ಸಲ್ಲಿಸುವ ವ್ಯವಸ್ಥೆಯು ಉದ್ಯಮಿಗಳ ಅನುಕೂಲಕ್ಕೆ ಕಾರಣವಾಗಿದೆ. ಇಂದಿನ ಜಿಎಸ್ಟಿ ವ್ಯವಸ್ಥೆಯು ಸಂಪೂರ್ಣವಾಗಿ ತಂತ್ರಜ್ಞಾನ ಆಧಾರಿತವಾಗಿದೆ. ಈ ಇನ್ವಾಯ್ಸಿಂಗ್, ದತ್ತಾಂಶ ವಿಶ್ಲೇಷಣೆ ಹಾಗೂ ಕೃತಕ ಬುದ್ದಿಮತ್ತೆ ಆಧಾರಿತ ವ್ಯವಸ್ಥೆಗಳ ಮೂಲಕ ತೆರಿಗೆ ವಂಚನೆಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವ ಪ್ರಯತ್ನ ನಡೆದಿದೆ. ಇದರಿಂದ ಪ್ರಾಮಾಣಿಕ ತೆರಿಗೆದಾರರಿಗೆ ತೆರಿಗೆ ಪ್ರಕ್ರಿಯೆ ಸುಲಭವಾಗಿದ್ದು, ಶಂಕಾಸ್ಪದ ವ್ಯವಹಾರಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ನೆರವಾಗುತ್ತಿದೆ. ಆರಂಭಿಕ ವರ್ಷಗಳಲ್ಲಿ ಉಂಟಾದ ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ಬಡ್ಡಿ ಮತ್ತು ದಂಡದ ಮನ್ನಾ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಪ್ರತಿ ವರ್ಷ ಆಚರಿಸಲಾಗುವ ಜಿಎಸ್ಟಿ ದಿನವು ಕೇವಲ ಒಂದು ತೆರಿಗೆ ವ್ಯವಸ್ಥೆಯ ಸಂಭ್ರಮವಾಗಿರದೆ, ಅದು ದೇಶದ ತೆರಿಗೆ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸರಳ ಮತ್ತು ಪರಿಣಾಮಕಾರಿಯನ್ನಾಗಿ ರೂಪಿಸುವ ಸಂಕಲ್ಪದ ಸಂಕೇತವಾಗಿದೆ. ಉದ್ಯಮ ಸ್ನೇಹಿ ವಾತಾವರಣವನ್ನು ನಿರ್ಮಿಸುತ್ತಾ ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುತ್ತಾ ವಿಕಸಿತ ಭಾರತದ ನಿರ್ಮಾಣದತ್ತ ಜಿಎಸ್ಟಿ ತನ್ನ ಕೊಡುಗೆಯನ್ನು ಮುಂದುವರಿಸುತ್ತದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಬೆಂಗಳೂರು ಕೇಂದ್ರದ ಕೊಡುಗೆ.
1: ಅವಲೋಕನ ಪ್ರಸಾರವಾಯಿತು.

0: ಇದು ಆಕಾಶವಾಣಿ.
1: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ ಮಾತಾಡು.
2: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
0: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಪ್ರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಆಕಾಶವಾಣಿ ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ.
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
2: ಕೇಳುವರೆ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ

0: ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 7 2 3 7 4 8 8. ಎಸ್ಟಿಡಿ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದಿನ ಎರಡು ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ, ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳು ಡೆಡ್ ಸ್ಟೋರೇಜ್ ಹಂತ ತಲುಪಿದ್ದರೂ ಎರಡು ತಿಂಗಳು ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ ಎಂದು ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗದಿದ್ದರೆ ಸಂಕಷ್ಟ ಎದುರಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ, ಬೆಳೆ ನಾಶದಿಂದಾಗಿ ಜನರ ಮೇಲಾಗುತ್ತಿರುವ ಪರಿಣಾಮಗಳ ಬಗ್ಗೆ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.
1: ವರದಿ ಕೊಡ್ತೀವಿ, ಈ ರೀತಿ ಆಗಿದೆ, ಈಗಾಗಲೇ ಬಿತ್ತಿದ್ರು ಕೆಲವರು, ಅವ್ರ ಬೆಳೆ ನಷ್ಟ ಆಗಿದೆ, ನಾಶ ಆಗಿದೆ. ಇದು ಕೇವಲ ಹಾವೇರಿಯಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ರೀತಿ ಆಗಿದೆ. ಸರ್ಕಾರದ ಗಮನಕ್ಕೆ ತರ್ತೀವಿ, ಹಾವೇರಿಯಲ್ಲಿ ಏನಾಗಿದೆ, ಧಾರವಾಡದಲ್ಲಿ ಏನಾಗಿದೆ, ಬೆಳಗಾವಿಯಲ್ಲಿ ಏನಾಗಿದೆ, ಅದ್ರ ಬಗ್ಗೆ ಸರ್ಕಾರ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಈಗ ಕುಡಿಲಿಕ್ಕೆ ಮಾತ್ರ ಬಿಡ್ತಾ ಇದಾರೆ, ಭದ್ರಾವತಿಯಿಂದಾರೆ, ಸೊ ಇನ್ನು ಬಹಳಷ್ಟು ಬರಬೇಕಾದ ಬಂದಾಗ ಸ್ವಲ್ಪ ಪರಿಹಾರ ಆಗ್ತದೆ. ಸದ್ಯಕ್ಕೆ ಇನ್ನೂ ಬಿಡ್ತಾ ಇದಾರೆ ಅಷ್ಟೇ, 500 ಕ್ಯೂಸೆಕ್. ಇನ್ನು 2 ತಿಂಗಳವರೆಗೆ ಕುಡಿಯುವ ನೀರು ಸಾಕಾಗುವಷ್ಟು ನೀರು ಇದೆ ರೀ.
0: ಸೂಪರ್ ಎಲ್ನಿನೋ ಪ್ರಭಾವದಿಂದಾಗಿ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಕೊರತೆ ಉಂಟಾಗಿದ್ದು, ಮೋಡ ಬಿತ್ತನೆ ಮಾಡಲು ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಜುಲೈ 7ರಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ರಾಣೆಬೆನ್ನೂರು ಶಾಸಕ ಪ್ರಕಾಶ ಕೋಳಿವಾಡ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದ ಪ್ರಕೃತಿ ವಿಕೋಪ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಅವಕಾಶ ಸಿಗುವುದು ತಡವಾಗಲಿದೆ. ಹಾವೇರಿಯಲ್ಲಿ ಮೊದಲಿಗೆ ಜಿಲ್ಲೆಯ ಎಲ್ಲಾ ಶಾಸಕರ ಸಹಯೋಗದಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
2: ಸೂಪರ್ ಎಲ್ನಿನೋ 2026ರಲ್ಲಿ ಬರಗಾಲದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹೋದ ತಿಂಗಳು ನಾನು ಮೋಡ ಬಿತ್ತನೆ ಪರ್ಮಿಷನ್ಗೆ ಡಿಜಿಸಿಐಯಿಂದ ಅದಕ್ಕೆ ಪರ್ಮಿಷನ್ ಬೇಕು, ಅದಕ್ಕೆ ಅಪ್ಲೈ ಮಾಡಿ ಸರ್ಕಾರದಿಂದ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೆ. ಅವರು ಅದಕ್ಕೆ ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆಲ್ಲ ಟೆಂಡರ್ ಗಿಂಡರ್ ಪ್ರೊಸೆಸ್ ಲೇಟ್ ಆಗುತ್ತೆ. ನಮ್ಮ ಹಾವೇರಿ ಜಿಲ್ಲೆಗೆ ನಾವು ಮಂಗಳವಾರದಿಂದಾನೇ ನಾವು ಮೋಡ ಬಿತ್ತನೆಯನ್ನ ಶುರು ಮಾಡ್ತೀವಿ. ಮೆಟ್ರಾಲಜಿಸ್ಟ್ ಎಲ್ಲ ತಿಳ್ಕೊಂಡು ಒಂದು

0: ಇಂದ ಮೂರು ದಿವಸದವರೆಗೆ ನಾವು ಮೂಡಬಿತ್ತವನ್ನ ಹಾವೇರಿ ಜಿಲ್ಲೆಗೆ ಎಲ್ಲ ಆರು ಶಾಸಕರು ಸೇರಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ನಮಗೆ ಹೇಳಬೇಕು.
1: ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಎಸ್ಐಆರ್ ಪ್ರಕ್ರಿಯೆ ನಿಯಮ ಪ್ರಕಾರ ನಡೆಯುತ್ತಿಲ್ಲ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತೊಂದು ಸಮಾನಾಂತರ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುರ್ತು ಮಧ್ಯಪ್ರವೇಶ ಮಾಡುವಂತೆ ಆಗ್ರಹಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುವ ಬದಲು ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ನಡೆಸಿದರೆ ಅರ್ಹರಲ್ಲದ ವ್ಯಕ್ತಿಗಳು, ಅಕ್ರಮ ವಲಸಿಗರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವ ಅಪಾಯವಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಭೂಮಿ, ವಸತಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ಮೀಸಲಾತಿ ಸೇರಿದಂತೆ ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜನಾಗ್ರಹ ಸಮಾವೇಶಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿದ ಅವರು, ಸಾಧ್ಯವಾದರೆ ಸಭೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಹ್ವಾನಿಸುವುದಾಗಿ ತಿಳಿಸಿದ್ದಾರೆ. ಪರಿಶಿಷ್ಟರ ಹಕ್ಕೊತ್ತಾಯವನ್ನು ಗಂಭೀರವಾಗಿ ಪರಿಗಣಿಸಿ ಕಂದಾಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುವುದಾಗಿ ಹೇಳಿದ್ದಾರೆ. ರಾಜ್ಯಕ್ಕೆ 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ 2025-26 ಸಾಲಿನಲ್ಲಿ ಬಾಕಿ ಇರುವ 2,186 ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟೀಯ ಸಮಾವೇಶದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಜನರಿಗೆ ನೀರು ಪೂರೈಕೆ ರಾಜ್ಯದ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಸಕಾಲದಲ್ಲಿ ಹಣ ಬಿಡುಗಡೆ ಮಾಡದಿದ್ದರೆ ಕುಡಿಯುವ ನೀರು ಪೂರೈಕೆಗೂ ತೊಡಕಾಗಲಿದ್ದು, ಕೂಡಲೇ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬಾಕಿ ಇರುವ 2,186 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಜ್ಯಾದ್ಯಂತ ಜುಲೈ 1 ಆರಂಭಗೊಂಡಿರುವ ಗೃಹಜ್ಯೋತಿ ಯೋಜನೆಯ ಮಾಹಿತಿ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಫಲಾನುಭವಿಯ ಪ್ರವರ್ಗ ಕುರಿತು ಕೇಳಿರುವ ಮಾಹಿತಿ ಕಡ್ಡಾಯವಲ್ಲ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಜಾತಿ ಪ್ರಮಾಣಕ್ಕೆ ಸಂಬಂಧಿಸಿದ ಮಾಹಿತಿ ಕೇವಲ ಐಚ್ಛಿಕವಾಗಿದೆ ಎಂದು ಬೆಸ್ಕಾಂ ತಿಳಿಸಿದೆ. ಫಲಾನುಭವಿಗಳಿಗೆ ಜಾತಿ ಮಾಹಿತಿ ನೀಡಲು ಇಷ್ಟವಿಲ್ಲದಿದ್ದರೆ ಮೊಬೈಲ್ ಅಪ್ಲಿಕೇಶನ್ನಲ್ಲಿರುವ ಮಾಹಿತಿ ನೀಡಲು ನಿರಾಕರಣೆ ಎಂಬ ಆಯ್ಕೆಯನ್ನು ನಮೂದಿಸಲು ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ. ರಾಜ್ಯವನ್ನು ದೇಶದ ಪ್ರಮುಖ ಪ್ರವಾಸೋದ್ಯಮ ತಾಣವನ್ನಾಗಿ ರೂಪಿಸುವ ನಿಟ್ಟನಲ್ಲಿ ಕರಾವಳಿ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026 ರೂಪಿಸಲಾಗುತ್ತಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಬೀಚ್ ಪ್ರವಾಸೋದ್ಯಮ ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಬ್ಲೂ ಫ್ಲಾಗ್ ಬೀಚ್ಗಳ ಅಭಿವೃದ್ದಿ, ಸ್ವಚ್ಛತೆ, ಜಲಕ್ರೀಡೆಗಳು, ಸಾಹಸ ಚಟುವಟಿಕೆಗಳನ್ನು ನೂತನ ನೀತಿಯಲ್ಲಿ ಸೇರಿಸಲಾಗುವುದು ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನು ಬೆಂಗಳೂರಿನಲ್ಲಿಂದು ಗ್ಲೋಬಲ್ ಚೆಸ್ ಲೀಗ್ ನಿಯೋಗ ಭೇಟಿ ಮಾಡಿ ಚರ್ಚೆ ನಡೆಸಿದೆ. ಗ್ಲೋಬಲ್ ಚೆಸ್ ಲೀಗ್ನ 4ನೇ ಆವೃತ್ತಿಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಉತ್ಸುಕತೆ ವ್ಯಕ್ತಪಡಿಸಿದ ನಿಯೋಗವು ಈ ಸಂಬಂಧ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಕಾರವನ್ನು ಕೋರಿದೆ. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಶ್ವಮಟ್ಟದ ಕ್ರೀಡಾಕೂಟಗಳಿಗೆ ಬೆಂಗಳೂರು ಆತಿಥ್ಯ ವಹಿಸುವ ಮೂಲಕ ರಾಜ್ಯದ ಕ್ರೀಡಾ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ. ಇಂತಹ ಪ್ರತಿಷ್ಠಿತ ಕಾರ್ಯಕ್ರಮಗಳಿಗೆ ಸರ್ಕಾರ ಅಗತ್ಯ ಸಹಕಾರ ನೀಡಲು ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಅಣೆಕಟ್ಟು ನೀರನ್ನು ನಂಬಿಕೊಂಡು ರೈತರು ಬೆಳೆಗಳನ್ನು ಬೆಳೆಯಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿದ

0: ಮನವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹೇಳಿಕೆಯು ರೈತ ಸಮುದಾಯವನ್ನು ನಿರಾಶೆಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಇಡೀ ದೇಶವೇ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸರ್ಕಾರ ರೈತರಲ್ಲಿ ಆತ್ಮವಿಶ್ವಾಸ ತುಂಬಬೇಕು ಎಂದು ಹೇಳಿದ್ದಾರೆ. ಸರ್ಕಾರ ಬರ ಪರಿಸ್ಥಿತಿ ಎದುರಿಸಲು ಜಿಲ್ಲಾಧಿಕಾರಿಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಾದಲ್ಲಿ ಪರ್ಯಾಯ ಮಾರ್ಗಗಳನ್ನು ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಖುಷ್ಬು ಗೋಯಲ್ ಚೌಧರಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಮರ್ಪಕವಾಗಿ ಆಗದೇ ಇದ್ದರೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರಿದಿದೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇಲ್ಲಿಯವರೆಗೆ 468,681 ಗಣತಿ ನಮೂನೆ ಮತದಾರರಿಗೆ ವಿತರಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಔದ್ರಾಮ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದಿನ 2 ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ. ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2,186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಕಾರ್ಯಕ್ರಮದಲ್ಲಿ ಬೆಳೆ ವಿಮೆ ಯೋಜನೆ, ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ಬಿ. ಬೆಳೆ ವಿಮೆ ವಿಭಾಗ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ.
3: ನಮಸ್ಕಾರ ಎಲ್ಲ ಆತ್ಮೀಯ ಕೇಳುಗರಿಗೂ, ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಕೃಷಿ ಇಲಾಖೆಯ 2ನೇ ಪ್ರಾಯೋಜಿತ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದ 2ನೇ ಕಾರ್ಯಕ್ರಮ ಆಗಿದೆ ಇವತ್ತು. ರಾಜ್ಯ ಸರ್ಕಾರದ ಜಂಟಿ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ ಬಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶೋಭಾ ಮೇಡಮ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಸರ್.
3: ತಮಗೆಲ್ಲ ತಿಳಿದಿರೋ ಹಾಗೆ ಇವತ್ತಿನ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ವಿಭಾಗ, ಬೆಳೆ ವಿಮೆ ಯೋಜನೆ, ಇದು ನಮ್ಮ ಕಾರ್ಯಕ್ರಮದ ವಿಷಯ ಆಗಿರುತ್ತೆ. ಈ ಬೆಳೆ ವಿಮೆಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆಗಳನ್ನು ತಾವು ಕೇಳ್ಬೋದಾಗಿದೆ. ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ನೆನಪು ಮಾಡಿಕೊಡ್ತೇವೆ, ನೋಟ್ ಮಾಡ್ಕೊಳ್ಳಿ. ಫೋನ್ ಸಂಖ್ಯೆ ಇರುತ್ತಿವೆ 2237 4888 2237 4888. ಇನ್ನೊಂದು ಫೋನ್ ಸಂಖ್ಯೆ 2237 4999 2237 4999. ಎಸ್ಟಿಡಿ ಕೋಡ್ ಸಂಖ್ಯೆ 080. ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಅಧಿಕಾರಿಗಳಾದ ಹಿರಿಯ ಅಧಿಕಾರಿಯಾದ ಶ್ರೀಮತಿ ಶೋಭಾ ಎಚ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ತಾವು ಬೆಳೆ ವಿಮೆಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆಯನ್ನು ಕೇಳ್ಬೋದು. ಮೊದಲನೇದಾಗಿ ನಾನೇ ಒಂದು ಪ್ರಶ್ನೆಯನ್ನು ಮೇಡಮ್ ಅವರೇ ತಮಗೆ ಕೇಳ್ತೇನೆ. ಬೆಳೆ ವಿಮೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಯಾಕಂದರೆ ಈಗ ಬೆಳೆ ವಿಮೆ ಯಾಕೆ ಮಾಡಬೇಕು, ಬೆಳೆ ವಿಮೆ ಅಂದರೆ ಏನು, ಇದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ.
4: ಸರಿ ಸರ್. ಈಗ ಒಂದು ಬೆಳೆ ವಿಮೆ ಅಂತಂದರೆ ಬೇರೆ ಯಾವುದೋ ಒಂದು ವಿಮೆ ಕಟ್ಟದಂಗೆ ಇದನ್ನು ಅಷ್ಟೇ. ಒಂದು ಬೆಳೆ ನಷ್ಟ ಆದರೆ ಅವರಿಗೆ ರೈತರಿಗೆ ಆರ್ಥಿಕ ಒಂದು ಬೆಂಬಲ ಒದಗಿಸ್ಬೇಕು, ಮತ್ತು ವಿಮಾ

0: ರಕ್ಷಣೆ ಒದಿಸ್ಬೇಕು ಅಂತೇಳಿ ಕೃಷಿ ಆದಾಯ ಸ್ಥಿರತೆ ಮಾಡಲಿಕ್ಕೋಸ್ಕರ ರೈತರಿಗೆ ಈ ಒಂದು ಬೆಳೆ ವಿಮೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು ಜಾರಿಗೊಳಿಸಿದ್ದಾರೆ ಸರ್. ಇದನ್ನು ನಾವು 2016-17 ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೊಳಿಸಿದ್ದೀವಿ ಮತ್ತು ಇಲ್ಲಿವರೆಗೂ ಇವಾಗಲೂ ಸಹ ರೈತರಿಗೆ ಇದು ಒಂದು ಸೌಲಭ್ಯ ಪಡ್ಕೊಳ್ಳೋಕ್ಕೆ ಅವಕಾಶ ಮಾಡಿದ್ದೀವಿ.
1: ಅಂದರೆ ಈಗ ಬೆಳೆ ವಿಮೆ ಅಂದ ತಕ್ಷಣ ಈಗ ಬೆಳೆ ಮುಂದೆ ಇವರು ಹಾಕಿದಂಥ ಬೆಳೆ ಕೈಗೆ ಸಿಗದೆ ಇದ್ದಂಗೆ ಆದಾಗ ಅಥವಾ ಇವ್ರ ನಿರೀಕ್ಷೆ ಪ್ರಮಾಣದ ಮಳೆ ಬರೆದಿದ್ದಾಗ ಅಂಥ ಸಂದರ್ಭದಲ್ಲಿ ಈ ಬೆಳೆ ವಿಮೆ ಯೋಜನೆಗಳು ರೈತರಿಗೆ ಸ್ವಲ್ಪ ಧೈರ್ಯ ತುಂಬುತ್ತವೆ, ಆಧಾರ ಕೊಡ್ತವೆ ಅಂತ.
0: ಸರಿ ಸರ್, ಹೌದು ಸರ್.
1: ಈಗ ಒಂದು ಕರೆ ಇದೆ ಬೆಳೆ ವಿಮೆ ಯೋಜನೆ ಕುರಿತು, ಯಾರೋ ಕರೆ ಮಾಡ್ತಾ ಇದ್ದಾರೆ. ಹಲೋ ಸರ್,
2: ನಮಸ್ಕಾರ.
1: ನಮಸ್ಕಾರ, ಹೆಸರೇಳಿ, ಎಲ್ಲಿಂದ?
2: ನಾನು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ.
1: ಹೆಸರು?
2: ನಮ್ದು ಕಾವೇರಿ ಕಡಿಮೆ ಭಾಗ ಬರುತ್ತೆ ಸರ್. ನಾವು ಭತ್ತ ಇನ್ನೂ ಬಿತ್ತನೆ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮಲ್ಲಿ ಸರ್ಕಾರ ಆದೇಶ ಹೊರಡಿಸದೆ ಯಾವ್ದೇ ಬಿತ್ತನೆ ಮಾಡಬೇಡಿ ಅಂತ. ನಾವು ಬೆಳೆ ಮಾಡಿಸ್ಬೋದಾ?
1: ನಿಮ್ಮ ಹೆಸರು ಹೇಳಿಲ್ಲ. ಹಲೋ,
2: ಹಲೋ,
1: ನಾ ಕೇಳಿ
2: ಸರ್. ನಾವು ಕಾವೇರಿ ಕಣಿವೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆಯಿಂದ ನಾವು ಭತ್ತ ಬಿತ್ತನೆ ಮಾಡಿಲ್ಲ, ಭತ್ತ ಬಿತ್ತನೆ ಯಾವುದೇ ಬೆಳೆ ಬೆಳಿಬೇಡಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ಈಗ ನಾವು ಬೆಳೆ ವಿಮೆ ಮಾಡಬಹುದಾ ಅಂತ
1: ಹೇಳ್ತಾರೆ
0: ಸರ್. ಇದು ಬಿತ್ತನೆ ಮಾಡಿಲ್ಲ ಅಂತ ಅಲ್ಲಿ ಆದೇಶ ಆಗಿದ್ರೆ ಆ ಭತ್ತಕ್ಕೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವ್ದಾದ್ರು ಬೆಳೆ ಬಿತ್ತನೆ ಮಾಡಿದ್ರೆ ಆ ಬೆಳೆಗೆ ಬೆಳೆ ವಿಮೆಯನ್ನ ಕಟ್ಟಬಹುದು.
1: ಇದು ಕೇವಲ ಭತ್ತ ಅಲ್ಲ, ಇನ್ನೂ ಒಂದು 30 ಹೆಚ್ಚು ಬೆಳೆಗಳಿಗೆ ಕರೆ ಕಟ್ಟಾಗಿದೆ.
0: ಅಲ್ಲಿ ಅವರು ಹೇಳಿದ್ದು ಕಾವೇರಿ ಕಣಿವೆಯಲ್ಲಿ ಅಲ್ಲಿ ಆದೇಶ ಮಾಡಿದರೆ ಭತ್ತ ಬೆಳಿಲೇಬಾರದು ಅಂತ ಮಾಡಿದರೆ ಅವರು ಕೇಳಿದ್ದು ಅದಕ್ಕೆ ವಿಮೆ ಕಟ್ಟಬಹುದಾ ಅಂತ. ಭತ್ತದ ಬೆಳೆ ಆದೇಶ ಆಗಿದ್ರೆ ಅಲ್ಲಿ ಅವ್ರಿಗೆ ಬೆಳೆಯಕ್ಕೆ ಆಗೋದಲ್ಲ ಅಂದ್ರೆ ಇನ್ಶೂರೆನ್ಸ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪ್ರದೇಶದಲ್ಲಿ ಬೇರೆ ಯಾವ್ದಾದ್ರು ಬೆಳೆ ಅವರು ಬಿತ್ತನೆ ಮಾಡಿ ಕಡಿಮೆ ನೀರು ತಗೊಳ್ತಕ್ಕಂಥ ಬೆಳೆ ಮಳೆ ಆಶ್ರಿತ ಬೆಳೆಯನ್ನ ಮಾಡ್ಕೊಂಡಿದ್ರೆ
1: ಆ ಬೆಳೆಗಳಿಗೆ
0: ಮಾಡ್ಕೋಬಹುದು ಸರ್.
1: ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ.
3: ಹಲೋ ನಮಸ್ಕಾರ ಸರ್.
1: ನಮಸ್ಕಾರ.
3: ಹಲೋ ರೀ ಸರ್, ನಾವು ವಿಜಯಪುರ ಡಿಸ್ಟಿಕ್ ಇಂಡಿ ತಾಲೂಕು ಲಚ್ಚಾಣಿ ವಿಲೇಜ್ ಭಾಗೀರಥಿ ಮಲ್ಲನಗೌಡ ಪಾಟೀಲ್ ಮಾತಾಡೋದ್ರಿ ಸರ್.
1: ಹೆಸರು ಹೇಳಿ ಮೇಡಮ್.
0: ಭಾಗೀರಥಿ.
1: ಭಾಗೀರಥಿ, ಕೇಳಿ, ಪ್ರಶ್ನೆ ಕೇಳಿ
3: ಸರ್. ನಾವು ಈಗ ತೊಗರಿ ಬಿತ್ತೀವ್ರಿ ಸರ್, 4 ಆಗೈತ್ರಿ ಸರ್. ಅದಕ್ಕೆ ಬೆಳೆ ವಿಮೆ ಕಟ್ತೀವ್ರಿ ಸರ್. ಮುಂದ ಒಂದ್ ಫೂಟ್ ಅದ ಇದ್ದಾರ ಹಿಂಗ ನೆಟೆ ಹೋಯ್ತು ಮಾಡ್ತು ಅಂದ್ರೆ ಹಿಂಗ ಒಣಗ್ತು ಅಂತ ಬರ್ಲಿಲ್ಲ ಅಂದ್ರ ಅಂದ್ರೆ ಈಗ ಪಕ್ಕ ಹಕ್ಕಿನು ಆಗಿಲ್ರಿ, ಆದ್ರೂ ಬಿತ್ತೀವ್ರಿ ಸರ್ ನಾವು.
0: ನೀವು ಇನ್ಶೂರೆನ್ಸ್ ಕಟ್ಬಹುದು ಅಮ್ಮ ಭಾಗೀರಥಿ ಅವ್ರೆ. ನೀವು ಬೆಳೆ ಬಿತ್ತನೆ ಮಾಡಿದೀರಾ ಮತ್ತೆ ಅಲ್ಲಿ ನೀವು ಬೆಳೆ ಸಮೀಕ್ಷೆ ಅಂತ ಮಾಡ್ತಾರೆ, ಬೆಳೆ ನಿಮ್ಮ ಇದ್ರಲ್ಲಿ ಇದೆಯಾ ಅಂತ ಹೇಳಿ ಒಂದು GPS ಮಾಡ್ತಾರೆ ಅಂತ ಹೇಳ್ತಿರಲ್ಲ, ನೀವು ಆತರ ಮಾಡಿಸಿ ಆ ಥರನು ಮಾಡಿಸ್ಬೇಕು. ಯಾಕೆಂದ್ರೆ ನಾವು ಬೆಳೆ ಬಿತ್ತಿದ್ದೀರಾ ಇಲ್ಲ ಅನ್ನೋದನ್ನ ನಾವು ಆ ಒಂದು ಬೆಳೆ ಸಮೀಕ್ಷೆ ಮಾಡಿರೋದಕ್ಕಂತ ಇದನ್ನ ನಾವು ಚೆಕ್ ಮಾಡ್ತೀವಿ. ಬೆಳೆ ವಿಮೆ ಕಟ್ಟಿರೋದು ತೊಗರಿ ಆಗಿದ್ರೆ ಅಲ್ಲಿ ಬೆಳೆ ವಿಮೆ ಬೆಳೆ ಇದೆಯಾ ಇಲ್ಲ ಆ ಸರ್ವೆ ನಂಬರಲ್ಲಿ ಅಂತ. ನೀವು ಬೆಳೆ ವಿಮೆ ಕಟ್ಟಿ ಮತ್ತೆ ಅದನ್ನ GPS ಕೂಡ ಮಾಡಿಸ್ಬೇಕು ಅಂದ್ರೆ ಬೆಳೆ
3: ಸಮೀಕ್ಷೆ. ಕಂಪ್ಲೇಂಟ್ ಕೊಟ್ಟಿದೀವ್ರಿ, ಅದು ಮಳಿ ಬಂದು ಬಹಳ ಹಾಳಾಗಿತ್ತು ಸರ್ ಮೇಡಮ್ ಅವ್ರ.
0: ಹೇಳಿ ಹೇಳಿ.
3: ಅದು ಹಾಳಾದ ಕಂಪ್ಲೇಂಟ್ ಕೊಟ್ಟಿದೀವ್ರಿ, ಅವಾಗ ಏನದ 75% ಅಂತ ಬರ್ತದೆ ಮೇಡಮ್ ಅವ್ರ. ಮತ್ತೆ ಮುಂದೆ ಏನದ ಕಟಾವ್ ಬೇರೆ ಅವ್ರು ಹೊಸ ಬಂದಿತ್ತತ್ರಿ, ಅದು ಕಟಾವ್ ಮಾಡಕರ್ರಿ. ಏನದ 42 ಅಂತ ಬರ್ಕೊಂಡ್ ಹೋಗ್ಯಾರತ್ರಿ, ಪರ್ಸೆಂಟೇಜ್ ನುಕ್ಸಾನತ್ತೆ. ಮತ್ ಅದ್ರ ಪ್ರಕಾರನೇ ಹಾಕ್ಯಾರ ಯಾರಕೊಂಡ್ರಿ. ನಮ್ದು ಪೈಲ 29,000 ಬಂದಿತ್ರಿ, ಎರಡನೇ ಸಲ ಏನದ 39,000 ಬಂದು 36,000 ಬಂತ್ರಿ ಮೇಡಮ್.
0: ಒಟ್ಟು ನಿಮಗೆ ಬಂದಿದೆ ಬೆಳೆ ವಿಮೆ ಬಂದಿದೆ,
3: 75% ಬರ್ಲಿಲ್ರಿ ಮೇಡಮ್ ಅವ್ರ.
0: 75% ಬರ್ಲಿಲ್ಲ ಅಂತಂದ್ರೆ ಇದೇ ತರ ಅಂದ್ರೆ ಈಗೇನ್ ಅವ್ರು ಹೇಳ್ತಿರೋದು ಲೋಕಲೈಸ್ ಕಿಲಾಮಿಟಿ ಅಂತ ಅಂದು ವೈಯಕ್ತಿಕ
1: ನಷ್ಟ
0: ಆಗಿದೆ ಅಂತ. ಅದು ಆ ತರ ಅವ್ರಿಗೆ ಇಂಟಿಮೇಷನ್ಸ್ ತುಂಬಾ ಜಾಸ್ತಿ ಬಂದಾಗ ಏನಾಗುತ್ತೆ, ಆ ಒಂದು ಪ್ರದೇಶದಲ್ಲಿ ರ್ಯಾಂಡಮ್ ಆಗಿ ಅಂದ್ರೆ ಎಲ್ಲ ಕಡೆ

0: ಒಂದೊಂದು ಮಾಡಲ್ಲ, 10% ಮಾಡಿ. ಅದೇ ಅದೇ ಆತರ ಜಾಸ್ತಿ ಏನಾದ್ರೂ ಇಂಟಿಮೇಷನ್ಸ್ ಬಂದಾಗ ರ್ಯಾಂಡಮ್ ಆಗಿ ಮಾಡಿ ಅದು ಒಂದು ಆವರೇಜ್ ಲಾಸ್ಟ್ ಪರ್ಸೆಂಟೇಜ್ ಅಂತ ತಗೊಳ್ತಾರೆ ಸರ್. ಸೊ ಹಾಗಾಗಿ ಅದು ಅದೇ ನೋಡ್ಕೊಂಡು ಹೋಗಿರ್ತಾರೆ, ಮತ್ತೆ ಕ್ರಮೇಣವಾಗಿ ಅವ್ರಿಗೆ ಜಾಸ್ತಿ ರಿಸೀವ್ ಆದಾಗ ಎಲ್ಲ ಕಡೆ ಹೋಗಿ ಮಾಡಿ ಒಂದು ಸರಾಸರಿ ಮಾಡಿ ಆಗಿರುತ್ತೆ ಇದು. ಅದು ಯಾವ್ದು ಅಂತ ನನಗೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಯಾವ ವಿಮಾ ಘಟಕ ನಿಮ್ದು, ನಿಮ್ದು ಯಾವ್ದಮ್ಮ ಇದು ಗ್ರಾಮ ಪಂಚಾಯತಿ?
1: ಲಕ್ಯಾಣ, ಇಂಡಿ ತಾಲೂಕು,
0: ಇಂಡಿ ತಾಲೂಕು ಲಕ್ಯಾಣ. ಇದು ನಾನು ಪರಿಶೀಲನೆ ಮಾಡ್ತೀನಿ. ಇಲ್ಲ ಓರಿಯೆಂಟಲ್ ಇಲ್ಲ, ನೀವು ಅಲ್ಲೇ ನೀವು ಎಲ್ಲಿ ಕಟ್ಟಿರ್ತೀರ ಅಲ್ಲಿ ಹೋದ್ರೆ ಯಾವ ಕಂಪನಿ ಅಂತ ಗೊತ್ತಾಗುತ್ತೆ. ವಿಜಯಪುರ ಏ ತುಂಬಿಕೊಳ್ತಾರೆ ಎಲ್ಲ. ನಾವ್ ಅದೇ ಹೇಳಿದ್ದು, ನೀವು ಬೆಳೆ ಸಾಲ ಪಡೆದಿದ್ರೆ, ಬೆಳೆ ಸಾಲ ಪಡೆದಿದ್ರೆ ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಅಲ್ಲ, ಅಲ್ಲಿ ಸಾಲ ಇಲ್ಲ, ಬಟ್ ಎಲ್ಲಿ ಸಾಲ ಇರುತ್ತೆ ಆ ಬ್ಯಾಂಕಿಗೆ ಹೋಗ್ಬೇಕು. ಈಗ ನೀವು ಬೆಳೆ ಸಾಲ ತೊಗರಿಗೆ ಸಾಲ ಪಡ್ಕೊಂಡಿದ್ರೆ, ತೊಗರಿ ಬೆಳೆಗೆ ಸಾಲ ಪಡ್ಕೊಂಡಿದ್ರೆ ಎಲ್ಲಿ ನೀವು ಯಾವ ಬ್ಯಾಂಕ್ ಅಲ್ಲಿ ಸಾಲ ಪಡ್ಕೊಂಡಿದ್ರೆ ಆ ಬ್ಯಾಂಕಿಗೆ ಹೋಗಿ ತುಂಬಿದ್ರೆ ಒಳ್ಳೇದಾಗತ್ತೆ. ನೀವೊಂದು ಈಗ SBI ಜನರಲ್ ಇನ್ಶೂರೆನ್ಸ್ ಏನ್ ಹೇಳಿ
1: ಹೇಳಿ ಇನ್ನೊಂದ್ ಸರಿ ಹೇಳಿ.
0: ಲೋನ್ ಇಲ್ಲ ಅಂದ್ರೆ ನೀವು ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮವನ್ನಲ್ಲಿ ನೀವು ಕಟ್ಕೋಬಹುದು. ಲೋನ್ ಇಲ್ಲ ಅಂತ ಹೇಳಿ ಒಂದು ದೃಢೀಕರಣ ಕೊಡ್ಬೇಕಾಗತ್ತೆ, ಅದನ್ನ ಕೊಟ್ಬಿಟ್ಟು ನೀವು ಕಟ್ಕೋಬಹುದು, ಏನು ಸಮಸ್ಯೆ ಇಲ್ಲ.
1: ನಮಸ್ಕಾರ.
0: ನಮಸ್ತೆ ನಮಸ್ತೆ.
1: ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಕುರಿತು ಮಾಹಿತಿ ಹೇಳಿ. ಹೆಸರು ಹೇಳಿ, ಎಲ್ಲಿಂದ ಕೇಳ್ತಾ ಇದೆ? ಹೆಸರು ಹೇಳಿ, ಎಲ್ಲಿಂದ?
2: ಹಲೋ
0: ಹಲೋ, ಕೇಳ್ತಾ ಇದೆ ಹೇಳಿ.
1: ರೇಡಿಯೋ ಸೆಟ್ ಇದ್ರೆ ಪ್ರಶ್ನೆ ಕೇಳಿ.
0: ಕಬ್ಬಿಗೆ ಇಲ್ಲ, ಕಬ್ಬಿಗೆ ನಾವು ಯಾವ್ದು ಅಧಿಸೂಚನೆ ಮಾಡಿಲ್ಲ. ಮುಂಚೆ ಕಬ್ಬಿಗೆ ಮುಂದೆ ಗೊತ್ತಿಲ್ಲ, ಹಿಂದೆ ಮಾಡ್ತಿದ್ವಿ, 2002-03 ಮಾಡ್ತಿದ್ವಿ ಸರ್. ಅದು ಕ್ರಮೇಣವಾಗಿ ರೈತರ ಒಂದು ಒತ್ತಾಯದಿಂದನೇ ಅದು ಕಬ್ಬನ್ನ ಕೈಬಿಡಲಾಗಿದೆ. ಯಾಕೆಂದ್ರೆ
1: ಬೆಳೆ ಇದ್ರೆ ಕೇಳಿ,
2: ಮುಸ್ಕಿನ ಜೋಳ ಐತ್ರಿ,
0: ಮುಸ್ಕಿನ ಜೋಳ ಮಾಡ್ಬೋದು. ಮುಸ್ಕಿನ ಜೋಳ
2: ನೀವು
0: ಮಾಡ್ಬೋದು. ನೀವು ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಮುಸ್ಕಿನ ಜೋಳ ಅಧಿಸೂಚನೆ ಆಗಿದೆಯಾ ಅಂತೇಳಿ ನೀವು ಅಲ್ಲಿ ಏನು ಸಾಮಾನ್ಯ ಅಥವಾ ನಿಮ್ ಬ್ಯಾಂಕು ಸಾಮಾನ್ಯ ಸೇವಾ ಕೇಂದ್ರ ಎಲ್ಲೋದ್ರೂ ಮಾಹಿತಿ ಸಿಗುತ್ತೆ. ಮತ್ತೆ ನಮ್ದು ಒಂದು ಆನ್ಲೈನ್ ಪೋರ್ಟಲ್ ಇದೆ ಸರ್, ಸಂರಕ್ಷಣೆ ಅಂತ ಪೋರ್ಟಲ್ ಇದೆ. ಇವರೇ ನಿಮ್ಮ ಹೆಸರು ಸಹ ಹೇಳಲಿಲ್ಲ, ನೀವು ರಾಯಭಾಗದಲ್ಲಿಂದ ಮಾಡ್ತಾ ಇದ್ದೀರಾ.
2: ಸಂರಕ್ಷಣೆ
0: ಸಂರಕ್ಷಣೆ ಅಂತ ಏನಿದೆ ಅದೊಂದು ಪೋರ್ಟಲ್ನಲ್ಲಿ ನೀವು ಓಪನ್ ಮಾಡಿದ್ರೆ ಕ್ರಾಪ್ ಯು ಕ್ಯಾನ್ ಇನ್ಶೂರ್, ನೀವು ಯಾವ ಕ್ರಾಪ್ ಇನ್ಶೂರ್ ಮಾಡಬಹುದು ಅಂತ ಅನ್ನೋದು ನಿಮಗೆ ಅಲ್ಲೇ ಕಾಣುತ್ತೆ. ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದ್ರೆ ಮುಸ್ಕಿನ ಜೋಳ ಈಗ ಆಲ್ರೆಡಿ ನಾವು ಅಧಿಸೂಚನೆ ಮಾಡಿದ್ದೀವಿ. ನಿಮ್ಮ ಒಂದು ಕ್ಷೇತ್ರದಲ್ಲಿ ಮುಸ್ಕಿನ ಜೋಳ ಬೆಳೀತಾ ಇದ್ರೆ ಯಥೇಚ್ಛವಾಗಿ ವಿಸ್ತೀರ್ಣದಲ್ಲಿ ಅದು ಖಂಡಿತ ಅದು ಅಧಿಸೂಚನೆ ಆಗಿರುತ್ತೆ, ನೀವು ಅಲ್ಲಿ ಹೋಗಿ ಮಾಡಬಹುದು.
1: ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಬೆಳೆ ವಿಮಾಗ ಬೆಳೆ ವಿಮೆ ಯೋಜನೆ ಇದು ನಮ್ಮ ಕಾರ್ಯಕ್ರಮದ ವಿಷಯ ಹೇಳಿ ಸರ್, ಎಲ್ಲಿಂದ?
3: ನಮಸ್ಕಾರ ಸರ್.
1: ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ?
3: ಇಂಡಿ ತಾಲೂಕ ಬರಗೂಡಿನಿಂದ ಶಿವಪುತ್ರ ಶರಣಪ್ಪ ಅಂತ ಹೇಳಿ.
1: ಕೇಳಿ ಶರಣಪ್ಪ ಅವ್ರೆ,
3: ನೋಡ್ರಿ ನಾವು ಹೊಸಲ ಕೇಮಾ ಇನ್ಶೂರೆನ್ಸ್ ಮಾಡಿದೀವಿ ಸರ್.
1: ಕೇಮಾ
3: ಇನ್ಶೂರೆನ್ಸ್ ಮಾಡಿದೀವಿ ಸರ್. ಅದು ಒಟ್ಟ ಬರ್ಲಿಲ್ಲ ಸರ್, ನಮ್ದು ಒಟ್ಟ ರಿಜೆಕ್ಟ್ ಮಾಡಿಬಿಟ್ರಿ ಎರಡು, ನಮ್ಮ ಹೆಣ್ಮಕ್ಳ ಹೆಸರಲ್ಲೇ ನಮ್ಮ ಹೆಸರಲ್ಲೇ.
0: ಅದೇ ಕ್ಷೇಮ ಅಂದ್ರೆ ಅವರು ತೋಟಗಾರಿಕೆ ಬೆಳೆ ಮಾಡಿರ್ಬೋದು ಅಲ್ವಾ ನೀವು?
3: ಇಲ್ರಿ, ನಮ್ದು ಹತ್ತಿ ಮತ್ತು ಉದ್ದಿತ್ರಿ ಮೇಡಮ್ ಅವ್ರೆ.
0: ಹತ್ತಿ ಮತ್ತು ಉದ್ದು ಕ್ಷೇಮ

0: ದಲ್ಲಿ ಮಾಡಿಲ್ಲ, ಅದು ತೋಟಗಾರಿಕೆ ಬೆಳೆಯಲ್ಲಿ ಇನ್ಶೂರೆನ್ಸ್ ಕಂಪನಿಯವರು ಇದ್ರು,
1: ಹಾಗೆ ಆಗಿರ್ತದೋ ಅಲ್ಲಿ ಸೇರಿಸ್ಬಿಟ್ಟಿರ್ತಾರೆ.
0: ಹೌದು, ಓರಿಯಂಟಲ್
1: ಈ ಸಾರಿ ಕರೆ ಸರಿಯಾಗಿ ಮಾಡಿ ನೀವು, ನಿಮ್ಗೆ ಸಿಗುತ್ತೆ
2: ಮಾಡಿದೀರ ಸರ್. ಒಟ್ಟ ನಮ್ಗ್ ಮೂರ್ ಸಲ ಆಯ್ತು ಅವ್ರು ರಿಜೆಕ್ಟ್ ಮಾಡ್ರಿ, ಕ್ಷೇಮದವರಿಗೆ ಅವ್ರಿಗೆ ಪರ್ಮಿಷನ್ ಕೊಡ್ಬೇಡ್ರಿ ಸರ್.
0: ಇನ್ಶೂರೆನ್ಸ್
1: ಹೀಗೆ ಮೇಡಮ್ ಏನ್ ಹೇಳ್ತಾರೆ ಹಾಗೆ ಮಾಡಿ ಮೇಡಮ್ ಹೇಳಿ,
0: ಕ್ಷೇಮ
1: ಈ ಬಾರಿ ಹೇಳಿ,
0: ಇನ್ಶೂರೆನ್ಸ್ ಕಂಪನಿ ಈ ಬಾರಿ ಇಲ್ಲ,
1: ಈ ಬಾರಿ
2: ಇಲ್ರಿ ಮೇಡಮ್. ಅವ್ರ ಆತ್ ಹೇಳಿ ನಾಲ್ಕು ಸಲ ಫೋನ್ ಹಚ್ಚಿ ನಮಗ್ರಿ ಅವ್ರು ಮೇಡಮ್ ಅವ್ರ ಹೈದರಾಬಾದ್ ನಿಂದ್ರಿ.
0: ಅಂದ್ರೆ ಸಾಮಾನ್ಯವಾಗಿ ಅವರು ಕ್ಷೇಮದವರು ನಮ್ಮ ಜೊತೆ
1: ಯಾವ್ದು
0: ಇಲ್ಲ ಸರ್, ಟೈ ಅಪ್ ಇಲ್ಲ ಸರ್. ಅವರು ಪ್ರತ್ಯೇಕವಾಗಿ ಮಾಡ್ತಿರ್ಬೋದು, ನೀವು ದಯವಿಟ್ಟು
1: ಬಿಟ್ಟು
0: ನೀವು ಸರ್ಕಾರದಿಂದ ನಾವೇನು ಅಧಿಸೂಚನೆ ಮಾಡಿರ್ತೀವೋ ಆ ಒಂದು ಇದ್ರಲ್ಲಿ ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ನೀವು ಕಟ್ಟಿ
1: ನೋಡಿ. ರೈತರಿಗೆ
0: ಕ್ಷೇಮದವರು ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ, ರೈತರ ಬಳಿ ಹೋಗಿ ಅಂತ ಒಂದು ನನಗೆ
1: ಇದೆ. ಅವ್ರಿಗೆ ಮಾಹಿತಿ ಕಳಿಸ್ತಾ ಇದ್ದಾರೆ, ಮಾಡಿ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ.
0: ಬ್ಯಾಂಕ್ ನೀವು ಲೋನ್ ತಗೊಂಡಿದ್ರೆ ಬ್ಯಾಂಕಿಗೆ ಹೋಗಿ ಅಥವಾ ನಾವು ಸಾಮಾನ್ಯ ಸೇವಾ ಕೇಂದ್ರದ ಹೋಗಿ ಅಲ್ಲಿ ಕಟ್ಟಿದ್ರೆ, ಈ ಸಲ ವಿಜಯಪುರಕ್ಕೆ ಎಸ್ ಬಿ ಐ ಜನರಲ್ ಇನ್ಶೂರೆನ್ಸ್ ಅಂತ ನಾವು
1: ಮಾಡಿಸಿರೋದು. ನೀವು
0: ಅಲ್ಲಿ ಹೋಗಿ ಕಟ್ಟಿ, ನೀವು ಸಪರೇಟ್ ಆಗಿ ಅವರೇ ಬಂದು ನೀವು ಹೇಳಿ ಸೊಸೈಟಿ, ದಯವಿಟ್ಟು ಸೊಸೈಟಿ ಹೋಗಿ ಕಟ್ಟಿ, ಅವರೇ ಬಂದು ನೀವು ಕಟ್ಟಿ ಕಟ್ಟಿ ಅಂತ ಪ್ರತ್ಯೇಕವಾಗಿ ಇನ್ಶೂರೆನ್ಸ್ ಕಂಪನಿಗೆ ಡೈರೆಕ್ಟ್ ಆಗಿ ಕಟ್ಟಕ್ ಹೋಗ್ಬೇಡಿ.
1: ಈಗ ಇನ್ ಮುಂದೆ ಜಾಗೃತರಾಗ್ರಿ ನೀವು, ನಿಮ್ಮ ಊರಿನ ಸಹಕಾರಿ ಸಂಘ ಇದೆಯಲ್ಲ
2: ಹಚ್ಚಿವಿಲ್ಲತ್ತಾರ ನಮ್ಮ ಹಿಂಡಿ ತಾಲೂಕ್ ನ್ಯಾಯ ಮಾಡದ್ರಿ ಮೇಡಮ್ ಅವ್ರ. ಈಗ ನಮ್ಮ ಹಿಂಡಿ ತಾಲೂಕ್ ಬರಗುಡಿ ಲಚ್ಚಾಣ ಇಂಥವೆಲ್ಲ ಹಚ್ಚಿ ಬರ್ದಿದ್ರಿ, ಹಚ್ಚಿ ಇಲ್ಲತ್ತಾರ ಇನ್ಶೂರೆನ್ಸ್ ನ್ಯಾಯ ಮಾಡದ್ರಿ.
0: ಹತ್ತಿಗೆ ನಿಮ್ ಇದ್ರಲ್ಲಿ ಇಲ್ವ ಇದೆ ಅನ್ಸತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೇಕು. ನೀವು ಜಾಸ್ತಿ ವಿಸ್ತೀರ್ಣದಲ್ಲಿ ಬೆಳೆದಿದ್ರೆ ನಾವು ಹತ್ತಿನ ಇದು ಮಾಡಿರ್ತೀವಿ. ಇಂಡಿ ತಾಲೂಕಲ್ಲಿ ಯಾವ್ದು ಹೋಬಳಿ ಹೇಳಿ ನೀವು?
2: ಬಳುವಳ್ಳಿ
0: ಬಳುವಳ್ಳಿ ಬಳುವಳ್ಳಿ ಬಳುವಳ್ಳಿ
2: ಬಳುವಳ್ಳಿ
1: ಬಳುವಳ್ಳಿ
2: ಬಳುವಳ್ಳಿ
0: ಬಳ್ಳೊಳ್ಳಿ ಬಳ್ಳೊಳ್ಳಿ ಇದೆ, ಹತ್ತಿ ನೀರಾವರಿ ಇದೆ.
1: ಮೇಡಮ್ ಅಲ್ಲಿ
0: ಹತ್ತಿ ನೀರಾವರಿ ಇದೆ,
1: ಹತ್ತಿ ನೀರಾವರಿ ಅಲ್ಲಿ ಆ ಬೆಳೆ ಇದೆ, ನೋಟಿಫಿಕೇಶನ್ ಅಲ್ಲಿ ಇದೆ.
2: ಇಲ್ಲ ತೇಳ್ತಾರಿ ಸರ್, ನಿನ್ನೆ ಇಲ್ಲಿ ಇನ್ಶೂರೆನ್ಸ್ ಕೇಳಕ್ ಹೋಗಿದ್ದಾರ ನಾವು ಅಲ್ಸಂಗಿ ಗ್ರಾಮ ಒಂದು ಕೇಂದ್ರ ಇಲ್ಲಿ ಬಂದಿಲ್ಲ ನಮ್ಮ ಏರಿಯಾ ಕತ್ತೇಳ್ತಾರ್ರಿ.
0: ಇಲ್ಲ ಇನ್ನೂ ನಿಮ್ಗೆ ಸಮಯನೂ ಇದೆ ಹತ್ತಿಗೆ,
1: ಇನ್ನು ಹೇಳ್ಬಿಡಿ,
0: ಇನ್ನು ದೂರ ಇದೆ, ಅವ್ರು ಹೋಗಿ ಸಂಪರ್ಕ ಮಾಡ್ಬೋದು. ಹಂಗೇನಾರು ಯಾರು ಹೇಳ್ತಿದಾರೆ ನಮ್ಗೆ, ನಿಮ್ಮ ಏನು
1: ಸಂಪರ್ಕ ಸಂಖ್ಯೆ ಕೊಡಿ ನಿಮ್ದು.
0: ಅಲ್ಲ ನಿಮ್ಮ ಏನು ಅಲ್ಲಿ ಹತ್ತಿರದ ಕೃಷಿ ಇಲಾಖೆ ಏನಾದ್ರೂ ಇದ್ರೆ ಅಲ್ಲಿಗೆ ಹೋಗಿ ಸಂಪರ್ಕ ಮಾಡಿ.
1: ಈಗಲೇ
0: ನಾನು ಚೆಕ್ ಮಾಡ್ತಾ
1: ಇದೀನಿ, ನಿಮ್ಗೆ ಹೇಳ್ತಾ ಇದ್ದಾರೆ
0: ಹತ್ತಿ ನೀರಾವರಿ ಇದೆ, ಹತ್ತಿ ನೀರಾವರಿ
1: ತಂದು ನಿಮ್ಗೆ ಹೇಳ್ತಾ ಇದ್ದಾರೆ.
0: ಇಲ್ಲಿ 31 ಜುಲೈಗೆ ಕೊನೆ ದಿನಾಂಕ ಇದೆ, ನೀವು ಇನ್ನು ಸಮಯ ಇದೆ, ನೀವು ಅಲ್ಲಿ ಹೋಗಿ
1: ಮೂವತ್ತೊಂದು ನೋಡಿ.
0: ನೀವು ಅಲ್ಲಿ
2: ಮಾಡ್ತೀರಿ
0: ಒಳಗಾಗಿ ಮಾಡಿ,
1: ಸಹಕಾರಿ ಸಂಘ ಅಥವಾ ನೀವು ಅಲ್ಲಿ ಏನ್ ನಿಮ್ಗೆ ಸಾಲ ತಗೋತಿರಲ್ಲ ಆ ಬ್ಯಾಂಕ್ ಇಂದ ಮೂಲಕ ಮಾತ್ರ ಮಾಡಿ. ಮತ್ತೆ ಯಾವ್ದು ಹೊರಗಡೆ ಹೈದರಾಬಾದ್ ಅಂದ್ರಲ್ಲ ಅಲ್ಲೆಲ್ಲ ಬೇಡ.
2: ಧನ್ಯವಾದಗಳು.
0: ನಂಬರ್ ಹೇಳಿದ್ರೆ ನಾವು ಅಲ್ಲಿ
1: ಹೇಳಿ
0: ಮಾಡ್ತೀವಿ. ಹೇಳಿ ಹೇಳಿ.
2: ಡಬಲ್
1: ನೈನ್
2: ಜೀರೋ ಒನ್ ರೀ,
0: ಜೀರೋ ಒನ್
2: 0187 0187 0187 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8 7 8
0: ನಾಳೆ ಮಾಡ್ತೀವಿ.
1: ಹಲೋ ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಇದು ವಿಷಯ ಇರುತ್ತೆ. ಹೆಸರೇಳಿ ಎಲ್ಲಿಂದ? ನಮಸ್ಕಾರ
3: ಸರ್. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್.
1: ಕೇಳಿ, ಪ್ರಶ್ನೆ ಕೇಳಿ.
3: ನಮ್ಮ ಪ್ರಶ್ನೆ ಏನಂದ್ರೆ ಸರ್, ಇಲ್ಲಿ

0: ನಮ್ಮ ಕಂಪ್ಲಿ ತಾಲೂಕ್ ಬರುತ್ತೆ ಸರ್. ಈಗ ಬೆಳೆ ವಿಮೆ ಯೋಜನೆ ಹೇಳಿದ್ರಲ್ಲ,
1: ಹೌದು,
0: ಯಾವ್ಯಾವ ಬೆಳೆಗೆ ನಮಗೆ ಬೆಳೆ ವಿಮೆ ಮಾಡಿಸ್ಬೋದು ಸರ್? ಇಲ್ಲಿ
1: ಒಟ್ಟು 30ಕ್ಕಿಂತ ಹೆಚ್ಚು ಬೆಳೆಗಳು ಇದಾವೆ ಮೇಡಮ್.
2: ಕಂಪ್ಲಿ ತಾಲೂಕಲ್ಲಿ ಯಾವ್ಯಾವುದು ಬೆಳೆ ನೋಂದಣಿ ಆಗಿದೆ ಅಂತ ಅಂದ್ಬಿಟ್ಟು ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದರೆ ಅಲ್ಲೇನೆ ಗೊತ್ತಾಗುತ್ತೆ. ಹಾಗೂ ಸಂರಕ್ಷಣೆ ಒಂದು ತಂತ್ರಾಂಶದಲ್ಲಿ ನೀವು ಹೋಗಿ ಯಾವ ಕ್ರಾಪು ಇನ್ಶೂರ್ ಮಾಡ್ಬೋದು ಅಂತ ಒಂದು ಅಲ್ಲೇ ಹೋಮ್ ಪೇಜಲ್ಲೇ ಇದೆ, ನೀವು ಒಳಗಡೆ ಲಾಗಿನ್ ಆಗೋದು ಬೇಡ. ಸೊ ಅಲ್ಲಿ ಹೋದರೆ ಯಾವುದು ಬೆಳೆ ವಿಮೆಗೆ ನೋಂದಣಿ ಆಗಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮ್ಮದು ಜಿಲ್ಲೆ ಮತ್ತು ತಾಲೂಕು ಮತ್ತು ನಿಮ್ಮದು ಹೋಬಳಿ ಎಲ್ಲ ಇದು ಮಾಡಿದ್ರೆ ಅಲ್ಲಿ ಯಾವ್ಯಾವ ಬೆಳೆ ನೋಟಿಫೈ ಆಗಿದೆ ಅಂತ ಅಂದ್ಬಿಟ್ಟು ಸಿಗುತ್ತೆ. ಈಗ ನಾನು ನೋಡ್ತಾ ಇದ್ದೀನಿ ಕಂಪ್ಲಿ ತಾಲೂಕಲ್ಲಿ ಜೋಳ, ತೊಗರಿ, ಮುಸ್ಕಿನ ಜೋಳ, ಸಜ್ಜೆ, ಹತ್ತಿ, ಕೆಂಪು ಮೆಣಸಿನಕಾಯಿ ಇವೆಲ್ಲವನ್ನು ನೀವು
1: ಮಾಡ್ಕೋಬಹುದು. ನೋಡಿ ಹೇಳ್ತಾ ಇದ್ದಾರೆ, ದಾಖಲೆ ನೋಡಿ ಅವ್ರು ನಿಮ್ಗೆ ಹೇಳ್ತಾ ಇರೋದು.
0: ಕೊನೆಯ ತಾರೀಕು ತೋರಿಸ್ತಾರೆ ಮೇಡಮ್?
2: ನಾ ಕೊನೆ ತಾರೀಕು ತೋರಿಸುತ್ತೆ, ನೀವು ಸಂರಕ್ಷಣೆಯಿಂದಲಿ
1: ಸಮಯ ಇದೆ, ನೀವು ಮಾಡ್ಕೋಬಹುದು,
2: ಸಮಯ ಇದೆ.
1: ಸೂಕ್ತ,
0: ಥ್ಯಾಂಕ್ ಯು ಮೇಡಮ್, ಮಾಹಿತಿ
1: ಕೊಟ್ಟಿದ್ದಕ್ಕೆ
2: ಧನ್ಯವಾದಗಳು. ಧನ್ಯವಾದಗಳು.
1: ಹಲೋ, ಹಲೋ ಕೃಷಿರಂಗ
3: ಸರ್, ನಮಸ್ಕಾರ.
1: ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ?
3: ನಾ ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕಿಂದ ಸರ್ ಮಾತಾಡೋದು ಸರ್.
1: ಓಕೆ, ಪ್ರಶ್ನೆ
3: ಪ್ರಶ್ನೆ ಸರ್, ನಾವು ಜೂನ್ ಮೊದಲ ವಾರದಾಗ ಭತ್ತ ಬಿತ್ತನೆ ಮಾಡಿದವ್ರ ಸರ್, ಈಗ ಅದೆಲ್ಲ ಇದ ಮರಿ ಇಲ್ಬೇಕ ಸರ್.
1: ಹೌದು,
3: ಎಲ್ಲ ಇದೆ ಹೋಗೈತ್ರ.
1: ಹೌದೌದು,
3: ಅದಕ್ಕ ನಾವು ಈಗ ಬೆಳೆ ಮಾಡ್ಬೋದ್ರ?
2: ಅಲ್ಲ, ಹೋಗಿದೆ ಅಂತಂದ್ರೆ ಬತ್ತತಾ ಇದೆಯಾ ಅಥವಾ ಪೂರ್ಣವಾಗಿ ಹೋಗಿದೆಯಾ ಅದು ಗೊತ್ತಾಗ್ಲಿಲ್ಲ. ಅದನ್ನ ನೀವು ಫಸ್ಟ್ ಇದನ್ನ ಮಾಡಿಸಿ, ನಿಮ್ಮ GPS ಅಂತ ಕ್ರಾಪ್ ಸರ್ವೆ ಅಂತ ಏನಿದೆ ಅದನ್ನ ಮಾಡಿಸಿ ಮತ್ತೆ ಏನು ಬೆಳೆ ವಿಮೆಗೆ ನೋಂದಾಯಿಸ್ಕೋಬಹುದು. ಅದೇ ಮಾಡಿಸಿ, ಮಾಡಿಸ್ಲೇಬೇಕು ಕಡ್ಡಾಯ.
1: ನಮಸ್ಕಾರ, GPS ಮಾಡಿದಾಗ ನಿಮ್ದು ಜಮೀನ್ದು ಮತ್ತು ಸರ್ವೆ ನಂಬರ್ದೆಲ್ಲ ದಾಖಲೆ ಉಂಟಾಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಇರುತ್ತೆ.
0: ಓಕೆ ಸರ್, ತಿಮ್ಮಪ್ಪ ಗೌಡ ಸರ್, ನಮಸ್ಕಾರ ಸರ್.
1: ನಮಸ್ಕಾರ, ಕೇಳಿ ಪ್ರಶ್ನೆ. ಹಾವೇರಿಯಿಂದ
0: ಬೆಟ್ಟದ ಸರ್.
2: ಹಾವೇರಿ ಅವರು.
1: ಪ್ರಶ್ನೆ ಕೇಳಿ
0: ಸರ್. ಈಗ ಬೆಳೆ ವಿಮೆ ಮಾಡ್ಸೋದು ಸರ್ ನಾವೀಗ. ಬೆಳೆ ವಿಮೆ ಕೆಲವೊಂದು ನಾವು ಈಗ ಹೊಲದಲ್ಲಿ ಗೊಂಜಾಳ ಹಾಕಿರ್ತೇವೆ ಸರ್, ಆಮೇಲೆ ಸೋಯಾಬೀನ್ ಹಾಕಿರ್ತೇವೆ, ಆಮೇಲೆ ಹತ್ತಿ ಹಾಕಿರ್ತೇವೆ ಸರ್. ಮೂರು ಬೆಳೆಗೆ ಮಾಡಿಸಿರ್ತೇವೆ ಬೆಳೆ ವಿಮೆ ಸರ್. ಅಲ್ಲಿ ಏನಾಗಿತ್ತು ಸರ್, ನೀವು ಬೆಳೆ ವಿಮೆ ಕೊಡೋದು ಕ್ಲೇಮ್ ಮಾಡೋದು ಒಂದು ಈಗ ಹತ್ತಿ ಉದಾಹರಣೆ ಹತ್ತಿ ಕೊಟ್ಟು ಅಷ್ಟು ಕೊಟ್ಬಿಡ್ತೀರಿ ನಂಗೆ. ಅದನ್ನೊಂದು ಸೋಯಾಬೀನ್ ಸ್ವಲ್ಪ ಇಳುವರಿ ಬಹಳ ಕಡಿಮೆ ಇರುತ್ತೆ, ಒಮ್ಮೊಮ್ಮೆ ಗೊಂಜಾಳ ಅಂಕರು ಯಾವ್ದಾದ್ರು ರೋಗ ಬಂದು ಒಟ್ಟ ಬಂದ ಅದು ಇಳುವರಿ ಬಂದಿರಲ್ಲ ಸರ್.
1: ಯಾವಾಗ ಮಾಡಿರ್ತೀರಿ ಅದನ್ನ?
2: ಹೋದ ವರ್ಷನ?
0: ಹಲೋ,
2: ಹೋದ ವರ್ಷ ಮಾಡಿರ್ತೀರಾ?
0: ಹಾ ಮೇಡಮ್.
2: ಅದೇ ಅಂದ್ರೆ ಇದು ನಾನು ಅವಾಗ್ಲೇ ಹೇಳಿದೆ ಇಳುವರಿ ಆಧಾರಿತ ಅಂತ. ಇದು ಒಂದು ವಿಮಾ ಘಟಕ ಒಂದು ಯೂನಿಟ್ ಅಂತ ತಗೋತೀವಿ. ಹತ್ತಿ ಬಂದ್ರೆ ಯಾವ ಹೋಬಳಿ ಇರುತ್ತೋ ಆ ಹೋಬಳಿನಲ್ಲಿ ಏನ್ ಬೆಳೆ ಕಟಾವು ಪ್ರಯೋಗ ಆಗುತ್ತೆ ಅದ್ರದ್ದು ಇಳುವರಿ ಮೇಲೆ ಮಾಡ್ತೀವಿ. ಸೋಯಾಬೀನ್ ಮತ್ತೆ ಜೋಳ, ಮೆಕ್ಕೆಜೋಳ ಏನಿದೆ ಗೋವಿನ ಜೋಳ ಅಂತಾರೆ, ಅದನ್ನು ಸಹ ಒಂದು ವಿಮಾ ಘಟಕದಲ್ಲಿ ಎಲ್ಲೆಲ್ಲಿ ಏನು ಬೆಳೆ ಕಟಾವು ಪ್ರಯೋಗ ಮಾಡ್ತೀವಿ ಆ ಒಂದು ಇಳುವರಿ ಹಿಂದಿನ 7 ವರ್ಷದ ಸರಾಸರಿ ಇಳುವರಿ ಮತ್ತೆ ಇಂಡೆಮ್ನಿಟಿ ಥ್ರೆಶೋಲ್ಡ್ ಈಲ್ಡ್ ಅಂತ ಹೇಳ್ತೀವಿ, ಅದಕ್ಕಿನ್ನ ಕಮ್ಮಿ ಬಂದ್ರೆ ಇವ್ರಿಗೆ ಎಲ್ಲರಿಗೂ ಅಷ್ಟೇ. ಅದು
1: ಅಲ್ಲ, ಈಗ ಮೇಡಮ್ ಅವರಿಗೆ ಅವರು ಬೆಳೆ ವಿಮೆ ಮಾಡಿರ್ತಾರಲ್ಲ, ಇದು ಬೆಳೆ ಪ್ರತಿಯೊಂದು ಬೆಳೆ ಬೆಳೆಗೆ ಬೇರೆ ಬೇರೆ ಇರುತ್ತಲ್ಲ,
2: ಬೇರೆ ಬೇರೆ ಇರುತ್ತೆ.
1: ಮತ್ತೆ ಇನ್ಸೂರೆನ್ಸ್ ಮತ್ತೆ ಸಿಗುತ್ತಲ್ಲ ಹೆಚ್ಚು ಇದಾದ್ರೆ
2: ಅಂದ್ರೆ ಬೆಳೆವಾರು ಇಳುವರಿ ಬೇರೆ ಬೇರೆ ಇರುತ್ತೆ, ವಿಮಾ ಘಟಕವಾರು ಬೇರೆ ಬೇರೆ ಇರುತ್ತೆ, ಅದಕ್ಕೆ ಥ್ರೆಶೋಲ್ಡ್.
1: ಅಲ್ಲ, ಬೆಳೆಗೆ ಎಷ್ಟು ನಷ್ಟ ಆಗಿದೆಯೋ ಅದು ಏನು ನಿರ್ಧಾರ ಮಾಡಿರ್ತಾರಲ್ಲ, ಅಷ್ಟು ಪರಿಹಾರ ಸಿಗಬಹುದು?
2: ಅದು ಆಗಿದ್ರೆ ಸಿಗುತ್ತೆ ಸರ್. ಶಾರ್ಟ್ ಫಾಲ್ ಅಂತ ಏನ್ ಹೇಳ್ತೀವಿ, ಇಳುವರಿ ಕೊರತೆ ಅಂತ ಏನ್ ಹೇಳ್ತೀವಿ, ಆ ಇಳುವರಿ ಕೊರತೆ ನಾನು ಏನ್ ಹೇಳಿದೆ, ಈ ವರ್ಷದಲ್ಲಿ ಬೆಳೆ ಕಟಾವು ಪ್ರಯೋಗ
1: ಸಿಗ್ಗಾವೆಯಲ್ಲಿ ಮಳೆ ಬರ್ತಾ ಇದ್ದಾರೆ.
0: ಇಲ್ಲ ಸರ್, ಮಳೆ ಇಲ್ಲ ಸರ್, ಇದು ಮೋಡ ಇದೆ ಸರ್, ಮಳೆ ಇಲ್ಲ ಸರ್.
1: ಅಂದ್ರೆ ಈಗ ಬೆಳೆ ವಿಮೆ ಯೋಜನೆ ಇದು ಪಾಲ್ಗೊಳ್ಬೇಕು ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ
0: ಸರ್,
1: ಎಲ್ಲ ರೈತರು ಕೂಡ.
2: ಅದೇ ಹತ್ತಿ
0: ಸರ್, ಸುಮಾರು ಒಂದು 7

0: ಎಂಟು ವರ್ಷ ಸರ್ ಈಗ
1: ಪ್ರಧಾನಮಂತ್ರಿ
0: ಫಸಲ್ ಬಿಮಾ ಆಗಿಂದ ನಾವು ಕಂಟಿನ್ಯೂ ಮಾಡೋದನ್ನ
1: ಮಾಡ್ತಾ
0: ಹೋಬಳಿ ವಾರ ಕ್ಲೇಮ್ ಮಾಡ ಹೇಳ್ತಿರಲ್ಲ ಅದು ವೈಜ್ಞಾನಿಕ ಮೇಡಮ್. ಈಗ ನಂದು ಸಿಗ್ಗಾವಲ್ಲಿ ನಂದು ಇದೈತಂದ್ರೆ ಹೊಲ ಇದ್ರೆ ನನಗೆ ಲಾಸ್ ಆಗಿದ್ರೆ ಪ್ರತಿಯೊಂದಕ್ಕೂ ಎಷ್ಟು ಅದನ್ನ ಎವರೇಜ್ ತೆಗೆದು ನೀವು ಇಳುವರಿ ಕಡಿಮೆ ಆಗಿ ಬರುತ್ತಾ ಅಂದ್ರೆ ಅದನ್ನ ನೀವು ಕೊಡ್ಬೇಕ್ರಿ ಮೇಡಮ್, ಕ್ಲೇಮ್ ಮಾಡ್ಬೇಕು ಮೇಡಮ್ ಅದು. ಹಾ ಮೇಡಮ್, ಮತ್ತೆ ನೀವು ಏನ್ ಮಾಡ್ತೀರಿ ಹೋಬಳಿ ವಾರು ಒಂದು ಯಾವ್ದು ಉದಾಹರಣೆಗೆ ಮೆಕ್ಕೆಜೋಳ ಅಷ್ಟೇ ಈ ಬಂಕಾಪುರ ಹೋಬಳಿಗೆ ಮೆಕ್ಕೆಜೋಳ ಅಂತ ಅಷ್ಟೇ ಅನೌನ್ಸ್ ಮಾಡ್ಬಿಡ್ತೀರಿ ಮೇಡಮ್?
2: ಇಲ್ಲ ಎಲ್ಲದನ್ನು ಮಾಡ್ತೀವಿ.
0: ನಮ್ಮಲ್ಲಿ ಸೋಯಾಬೀನ್ ಲಾಸ್ ಆಗಿರುತ್ತಂದು ಹತ್ತಿನ ಲಾಸ್ ಆಗಿರುತ್ತೀರಿ ಮೇಡಮ್.
2: ಅಲ್ಲ ಎಲ್ಲದ್ರದ್ದು ಇಳುವರಿ ಆದರೆ ಎಲ್ಲದನ್ನು ನಾವು
1: ಪರಿಗಣನೆ ಮಾಡ್ತೀವಿ,
2: ಅಸೆಸ್ಮೆಂಟ್ ಮಾಡ್ತೀವಿ. ಯಾವ ಕ್ರಾಪ್ ಬೆಳೆಗೆ ಬರುತ್ತ ಆ ಕ್ರಾಪಿಗೆ ವಿಮೆ ಬರುತ್ತೆ, ಎಲ್ಲದನ್ನು ಮಾಡ್ತೀವಿ. ಒಂದು ಬಿಟ್ಟು ಒಂದು ಮಾಡೋದು ಆ ತರ ಇಲ್ಲ
0: ಮೇಡಮ್. ಆದ್ರೆ ನಾನು ಹೇಳ ಮೇಡಮ್, ಆದ್ರೆ ನಂದು ಈಗ ಎಲ್ಲಾ ರೈತರಿದ್ರೆ ಮೇಡಮ್ ಕ್ವಶನ್ ಇದೆ ಮೇಡಮ್, ನಾನು ಪ್ರಾಕ್ಟಿಕಲಿ ಇಲ್ಲಿ ಫೀಲ್ಡ್ ನಾಗ ಪ್ರಾಬ್ಲಮ್ ಆಗ್ತಾ ಇದಾರೆ ಮೇಡಮ್. ಈಗ ಏನಾಗುತ್ತೆ ಅಂದ್ರೆ ನೀವು ಯಾವ ಬೆಳೆ ನಮ್ಗೆ ಈಗ ಬೆಳೆ ಯಾವ್ದು ಬರಲ್ಲ ಅದಕ್ಕೆ ಕ್ಲೇಮ್ ಆಗ್ಬೇಕು ಮೇಡಮ್. ನಂದು ವಿಚಾರ
2: ಅಂದ್ರೆ ಅವರು ವೈಯಕ್ತಿಕವಾಗಿ ಮಾಡ್ಬೇಕು ಅಂತ
1: ಎಲ್ಲರೂ ಗಣನೆಗೆ ತಗೊಂಡು ಅದು ಮಾಡ್ತಾರಲ್ಲ,
2: ಅದೇ ವೈಯಕ್ತಿಕವಾಗಿ ಅದು ಒಂದು ನಾವು ಇಲ್ಲ. ಇದು
0: ಅಂದ್ರೆ
2: ಇದು ಒಂದು ಏರಿಯಾ
1: ಬೇಸಿಸ್ ಸಮುದಾಯ ಒಂದು ಎಲ್ಲ ಜಾಸ್ತಿ ಜನ ತಗೊಂಡು ಅದು ಗಣನೆ ತಗೋತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಮುಂದಿನ
1: ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ಹೇಳಿ, ಎಲ್ಲಿಂದ?
3: ಹಲೋ ಸರ್, ನಾವು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಾ ಹಿರೇರೋಗಿ ಗ್ರಾಮದಿಂದ ಮಾತಾಡ್ತೀವಿ ಸರ್.
1: ಪ್ರಶ್ನೆ ಕೇಳಿದ್ದೆ.
3: ಅದೇ ಹೋಗ್ರಿ, 3 ಎಕರೆ ತೊಗರಿದು ವಿಮಾ ಕಟ್ಟಿದೇವ್ರಿ, ಫುಲ್ ನೀರ್ ನಿಂತು ಹೋಯ್ತರಿ, ಇನ್ಸೂರೆನ್ಸ್ ಕಂಪನಿಗೂ ತಿಳಿಸಿದೇವ್ರಿ, ಬಂದ್ ನೋಡ್ಕೊಂಡು ಫೋಟೋ ತಕೊಂಡು ಹೋಗ್ಯಾರಿ ಸರ್. ಬರೇ 4,135 ರೂಪಾಯಿ ಹಾಕ್ಯಾರಿ ಸರ್ ನಿನ್ನೆ 19 ತಾರೀಕಿರಿ ಸರ್
1: ಪರಿಹಾರ.
3: 80% ಮಾಡ್ಯಾರಿ ಅವತ್, 80% ಆತದ ಅಂದಾರಿ. ಬರೇ 4,135 ರೂಪಾಯಿ ಹಾಕ್ಯಾರಿ ಸರ್.
1: ಇದು ಯಾಕೆ ಹೀಗೆ ಮೇಡಮ್? ಅದು
2: ಅದು ಈಗ ಅದೇ ನಾನು ವೈಯಕ್ತಿಕ ಅಂತ ಏನು ಹೇಳ್ತೀರ ಸರ್, ಅದು ಲೋಕಲೈಸ್ಡ್ ಇಂಟಿಮೇಷನ್ ಅಂತ ಎಲ್ಲೆಲ್ಲಿ ಅಂದರೆ ಕೆಲವೇ ಸೀಮಿತವಾದ ಪ್ರದೇಶದಲ್ಲಿ ಮೆಚ್ಚುಗೆ ಮಳೆ ಬಂದು ಅವರು ಇಂಟಿಮೇಷನ್ಸ್ ಕೊಟ್ಟಿರ್ತಾರೆ.
1: ನೀವು ಎಷ್ಟು ನಿರೀಕ್ಷೆ ಮಾಡಿದ್ರಾಗಿತ್ತು?
2: ಅದೇ 80% ಹೇಳ್ತಾರೆ ಅವರು.
1: ಹಲೋ,
2: ಇದು
1: ನೀವು ಎಷ್ಟು ಬರ್ಬೋದು ಅನ್ಕೊಂಡು ಅಂದಾಜು ಮಾಡಿದ್ರಾಗಿತ್ತು
3: ಸರ್? ನಾವಂದ್ರೆ ಇಲ್ಲಿ ಕಾಮನ್ ಆಗಿ ಸದ್ ದ್ರಾಕ್ಷಿಯವರಿಗೆ ಫುಲ್ ಹಾಕ್ಯಾರಲ್ರಿ ಸರ್, ಹಣ್ಣು ತೋಟಗಾರಿಕೆ ಬೆಳೆಗೆ ಫುಲ್ ಹಾಕ್ಯಾರಿ, ಆದ್ರೆ ಕೃಷಿ ಬೆಳೆಗೆ ಒಟ್ಟೆ ಹಾಕಿಲ್ರಿ ಸರ್.
1: ಅಲ್ಲ, ಈಗ ನಿಮ್ಗೆ 4,000 ಅಷ್ಟೇ ಬಂದಿದೆ ಅಂದ್ರಲ್ಲ, ಅದು 80% 100-80% ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದಾರಲ್ಲ, ನೀವು ಎಷ್ಟು ಅಂದಾಜು ಮಾಡಿದ್ರಾಗಿತ್ತು ಎಷ್ಟು ಬರ್ಬೋದು ಅಂತ?
3: ನಾವೊಂದು 1 ಎಕರೆಗೊಂದು 15,000 ಮಾಡಿದೇವ್ರಿ ಸರ್, 1 ಎಕರೆಗೆ 15,000 ಮಾಡಿದೇವು, 3 ಎಕರೆ ಕೂಡ ಒಂದ್ 40,000-42,000 ರೂಪಾಯಿ ಬರ್ಬೋದು ಅಂತ ನಮ್ ನಿರೀಕ್ಷೆ ಐತ್ರಿ ಸರ್.
1: ತುಂಬಾ ಕಡಿಮೆ ಬಂದಿದೆ.
3: ಹ್ಮ್ ಸರ್, ತುಂಬಾ ಕಡಿಮೆ ರೀ, ಕಟ್ಟಿ 1,800 ರೂಪಾಯಿ ಕಟ್ಟಿದೇವ್ರಿ, ಗೊಬ್ಬರ ಬೀಜದ ಅದು ಏನೋ ತಗೋರಿ ಏನೋನೆ ಬಂದಿರ, ಬರೀ 4,135 ನಿನ್ನ 19 ಬಂದವ್ರಿ. ಇಲ್ಲಿ ನಮ್ ಬಿಜಾಪುರ ಡಿಸ್ಟ್ರಿಕ್ಟ್ ಎಲ್ಲ ಆಗಡೆ ಲಕ್ಷಣದವರು ಮಾತಾಡಿದಾರಲ್ರಿ, ಅವ್ರು ಇದೇ ಸಮಸ್ಯೆನೆ ಮಾತಾಡಿದಾರ ಲಕ್ಷಣದವ್ರು
2: ಮಾತಾಡಿದ್ರು ಮಾತಾಡಿದ್ರು. ಅದು ವೈಡ್ಸ್, ನಾನು ಅವಾಗ್ಲೇ ಹೇಳಿದೆ, ವೈಡ್ ಸ್ಪ್ರೆಡ್ ಆದಾಗ ಹೆಚ್ಚಿಗೆ ಇಂಟಿಮೇಷನ್ ಬಂದಾಗ ಎಲ್ಲ ಕಡೆ ಹೋಗಿ ಆ ಒಂದು ವಿಮಾ ಘಟಕದಲ್ಲಿ ರ್ಯಾಂಡಮ್ ಆಗಿ ಸರ್ವೆ ಮಾಡಿ ಒಂದು ಆವರೇಜ್ ತಗೊಳ್ತಾರೆ ಸರ್. ಇವ್ರದ್ದು ಇಷ್ಟು ಕಡಿಮೆ ಬಂದಿರೋದು, ನಿಮ್ದು ಇದು ಕೊಡಿ, ನಿಮ್ದು
1: ನಂಬರ್ ಕೊಡಿ, ಮೊಬೈಲ್ ನಂಬರ್, ಮೊಬೈಲ್ ನಂಬರ್ ಕೊಡಿ.
3: 8971 8364777
2: ಮೊಬೈಲ್ ನಂಬರ್ ಆಗಿದ್ರೆ, ಇದೇ ಮೊಬೈಲ್ ನಂಬರ್ ನೀವು ಬೆಳೆ ಮೇಲೆ ನೋಂದಣಿ ಮಾಡಿದ್ರೆ ನಾವು ಇದನ್ನ ಚೆಕ್ ಮಾಡಿ
1: ನಿಮ್ಗೆ ಉತ್ತರ ಹೇಳ್ತಾರೆ ಮೇಡಮ್. ಹಾ, ಕರೆ ಮಾಡಿದ್ಕೆ ಧನ್ಯವಾದಗಳು. ಇನ್ನೊಂದು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ಹೆಸರೇಳಿ, ಎಲ್ಲಿಂದ? ರೇಡಿಯೋ ಸೆಟ್ ದೂರ ಇಡಿ. ಆಕಾಶವಾಣಿ, ನೀವು ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ, ಬೇಗನೆ ಕೇಳಿ ಪ್ರಶ್ನೆನ, ಜಲ್ದಿ ಕೇಳಿ ಪ್ರಶ್ನೆನ, ನಿಮ್ಗೆ ಉತ್ತರ ಆಮೇಲೆ ಹೇಳ್ತೇವೆ. ರೇಡಿಯೋ ಸೆಟ್ ದೂರ ಇಡಿ.
2: ವಾಲ್ಯೂಮ್ ಕಮ್ಮಿ ಮಾಡಬೇಕು.
3: ವಾಲ್ಯೂಮ್
2: ಕಮ್ಮಿ ಮಾಡಿ.
1: ರೇಡಿಯೋ ಸೆಟ್ ದೂರ ಇಡಿ. ಹಲೋ ಕೇಳುಗರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ.

0: ಬೆಳೆ ವಿಮೆ ಯೋಜನೆ ಇವತ್ತಿನ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮವಾಗಿತ್ತು. ಅನೇಕ ರೈತ ಬಾಂಧವರು ಪ್ರಶ್ನೆಯನ್ನು ಕೇಳಿದ್ರು. ಇನ್ನೂ ಅನೇಕ ರೈತರು ಅವರಿಗೆ ಕರೆ ಮಾಡಲಿಕ್ಕೆ ಮತ್ತು ಪ್ರಶ್ನೆ ಕೇಳಲಿಕ್ಕೆ ಅವರಿಗೆ ಸಮಯ ಸಿಕ್ಕಿಲ್ಲ. ಅದಕ್ಕಾಗಿ ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ರಾಜ್ಯ ಸರ್ಕಾರದ ಜಂಟಿ ಕೃಷಿ ನಿರ್ದೇಶಕರು ಅಧಿಕಾರಿಯಾಗಿ ಶ್ರೀಮತಿ ಶೋಭಾ ಎಚ್ ಮೇಡಮ್ ಅವರು ಆಗಮಿಸಿ ನಮ್ಮ ರೈತರಿಗೆ ಈ ಒಂದು ಬೆಳೆ ವಿಮೆ ಯೋಜನೆ ಕುರಿತು ಸೂಕ್ಷ್ಮವಾದ ಮಾಹಿತಿಯನ್ನು ಒದಗಿಸಿದ್ದಾರೆ. ಮೇಡಮ್, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬ ತುಂಬ ಧನ್ಯವಾದಗಳು.
1: ಧನ್ಯವಾದಗಳು ಸರ್.
0: ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಶುಕ್ರವಾರ ಮತ್ತೆ ನೇರ ಪ್ರಸಾರ ಕಾರ್ಯಕ್ರಮ ಹಲೋ ಕೃಷಿ ರಂಗ ಇರುತ್ತೆ, ಅಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
1: ನಮಸ್ಕಾರ.
2: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
3: ಹಲೋ ಕೃಷಿ ರಂಗ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಬೆಳೆ ವಿಮೆ ಯೋಜನೆ ಈ ವಿಷಯವಾಗಿ ಉತ್ತರಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ಬಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಗೌಡ. ಕಾರ್ಯಕ್ರಮಕ್ಕೆ ಸಹಕಾರ ಸುಧಾರಾಣಿ ಟಿ. ತಾಂತ್ರಿಕ ನೆರವು ಎಸ್ ಶ್ರೀನಿವಾಸುಲು, ತಿಪ್ಪೇಸ್ವಾಮಿ ಎಸ್ಎ ಮತ್ತು ಮುನಿರಾಜು ಎನ್. ಹಲೋ ಕೃಷಿರಂಗ. ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಕಾರವಾರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಜನಪದ ಸಂಗೀತ ಯಲ್ಲವ್ವ ದೇವೇಂದ್ರ ಕೌಡ್ನಳ್ಳಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು

ಮುಂತಾದ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ. 7:35 ಕ್ಕೆ ಕನ್ನಡ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪಾಕಿಸ್ತಾನದೊಂದಿಗಿನ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತಾಸ್ತ್ರ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 ಟ್ರಿಲಿಯನ್ ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ: ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಗೆ ನಿರಂತರವಾಗಿ ಬೆಂಬಲ ನೀಡುತ್ತಿರುವುದನ್ನು ಖಂಡಿಸಿರುವ ಭಾರತ, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಐಡಿಬ್ಲ್ಯೂಟಿ ಸದ್ಯಕ್ಕೆ ಅಮಾನತಿನಲ್ಲೇ ಮುಂದುವರಿಯಲಿದೆ ಎಂದು ಪುನರುಚ್ಚರಿಸಿದೆ. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಇಂದು ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನವು ಭಯೋತ್ಪಾದನೆಗೆ ನೀಡುತ್ತಿರುವ ಬೆಂಬಲವನ್ನು ಶಾಶ್ವತವಾಗಿ ಕೈಬಿಡಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಂಗ್ಲಾದೇಶದ ತೀಸ್ತಾ ನದಿ ಸಮಗ್ರ ನಿರ್ವಹಣೆ ಯೋಜನೆ ಕುರಿತು ಮಾತನಾಡಿದ ಅವರು, ಈ ವಿಷಯದಲ್ಲಿನ ಎಲ್ಲಾ ಬೆಳವಣಿಗೆಗಳನ್ನು ಪರಿಗಣಿಸಿ ಭಾರತವು ತನ್ನ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ ಮತ್ತು ಯೋಜನೆಗೆ ಸಂಬಂಧಿಸಿದ ಭಾರತದ ನಿಲುವನ್ನು ಈಗಾಗಲೇ ಬಾಂಗ್ಲಾದೇಶಕ್ಕೆ ತಿಳಿಸಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವೆನೆಜುವೆಲಾದಿಂದ ತರಲಾದ ಭಾರತೀಯ ನಾವಿಕನ ಮೃತದೇಹದಿಂದ ಪ್ರಮುಖ ಅಂಗಾಂಗಗಳನ್ನು ತೆಗೆದುಹಾಕಲಾಗಿದೆ ಎಂಬ ವರದಿಗಳಿಗೆ ಪ್ರತಿಕ್ರಿಯಿಸಿದ ವಕ್ತಾರರು, ಈ ಗಂಭೀರ ಘಟನೆಯ ಕುರಿತು ತುರ್ತು ತನಿಖೆ ನಡೆಸುವಂತೆ ವೆನೆಜುವೆಲಾ ಸರ್ಕಾರಕ್ಕೆ ಭಾರತ ವಿನಂತಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಯುದ್ದ ಸನ್ನದ್ದತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಕ್ಷಣಾ ಸ್ವಾಧೀನ ಮಂಡಳಿ ಡಿಎಸಿ ಸಭೆಯು ಸುಮಾರು 52,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಖರೀದಿ ಪ್ರಸ್ತಾಪಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 3 ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಪೂರಕವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಭೂಸೇನೆಯ ಬಲವರ್ಧನೆಗಾಗಿ ಆಕಾಶ್ ತರಂಗ್, ಡ್ರೋನ್ ನಿರೋಧಕ ವಿದ್ಯುನ್ಮಾನ ಯುದ್ದ ವ್ಯವಸ್ಥೆ, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಮಧ್ಯಮ ಶ್ರೇಣಿಯ ಮೇಲ್ಮೈನಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿ ಹಾಗೂ ಜೆಟ್ ಆಧಾರಿತ ಕಾಮಿಕಾಜೆ ಡ್ರೋನ್ ವ್ಯವಸ್ಥೆಗಳ ಖರೀದಿಗೆ ಒಪ್ಪಿಗೆ ನೀಡಲಾಗಿದೆ. ಈ ಅತ್ಯಾಧುನಿಕ ತಂತ್ರಜ್ಞಾನಗಳು ಶತ್ರುಗಳ ವಾಯುಪಡೆ ಹಾಗೂ ಯುದ್ದ ಟ್ಯಾಂಕ್ಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸಲು ಭೂಸೇನೆಗೆ ನೆರವಾಗಲಿವೆ. ನೌಕಾಸೇನೆಗಾಗಿ ಶತ್ರುಗಳ ಚಲನವಲನ ನಿಯಂತ್ರಿಸುವ ಮೈನ್ಗಳು, ಹಡಗು ಆಧಾರಿತ ಕಣ್ಗಾವಲು ಡ್ರೋನ್ ಹಾಗೂ ಉಡ್ಡಯನ ವ್ಯವಸ್ಥೆ ಪರೀಕ್ಷಾ ಸೌಲಭ್ಯಕ್ಕೆ ಅನುಮೋದನೆ ನೀಡಲಾಗಿದೆ. ವಾಯುಸೇನೆಯ ನಿರಂತರ ಮತ್ತು ಕಣ್ಗಾವಲು ಸಾಮರ್ಥ್ಯವನ್ನು ಹೆಚ್ಚಿಸಲು ಹೈ ಆಲ್ಟಿಟ್ಯೂಡ್ ಸ್ಯೂಡೋ ಸ್ಯಾಟಲೈಟ್ ಖರೀದಿಗೆ ಮಂಡಳಿಯು ಹಸಿರು ನಿಶಾನೆ ತೋರಿದೆ. ರಫ್ತು ಗುರಿಯನ್ನು ತಲುಪುವತ್ತ ದೃಢವಾಗಿ ಸಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು

ವಾಣಿಜ್ಯ ಮಂಡಳಿ ಸಭೆಯಲ್ಲಿ ಮಾತನಾಡಿದ ಅವರು, ವಾರ್ಷಿಕ ರಫ್ತು ಗುರಿಯ ಪೈಕಿ ಸುಮಾರು ಶೇಕಡಾ 15% ಮೊದಲ ತ್ರೈಮಾಸಿಕದಲ್ಲೇ ದಾಖಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಗುರಿ ತಲುಪಲು ಸರಕುಗಳ ರಫ್ತನ್ನು $530 ಬಿಲಿಯನ್ಗೆ ಹಾಗೂ ಸೇವಾ ರಫ್ತನ್ನು $470 ಬಿಲಿಯನ್ಗೆ ಹೆಚ್ಚಿಸಬೇಕಿದೆ. ಮೊದಲ ತ್ರೈಮಾಸಿಕದಲ್ಲಿ ಸರಕು ರಫ್ತು ಶೇಕಡಾ 15 ಹಾಗೂ ಸೇವಾ ರಫ್ತು ಶೇಕಡಾ 10-11% ಪ್ರಗತಿ ಕಾಣುವ ನಿರೀಕ್ಷೆ ಇದೆ ಎಂದು ಹೇಳಿದರು. ದೇಶದ ರಫ್ತು ಕಾರ್ಯತಂತ್ರವು ಎಲ್ಲರನ್ನೂ ಒಳಗೊಂಡಿದ್ದು, ಸಣ್ಣ ಮತ್ತು ಬೃಹತ್ ಕೈಗಾರಿಕೆಗಳಿಗೆ ಸಮಾನ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇವಲ ಸಮಸ್ಯೆಗಳನ್ನು ಗುರುತಿಸುವುದು ಮಾತ್ರವಲ್ಲದೆ ಸವಾಲುಗಳಿಗೆ ಸೂಕ್ತ ಪರಿಹಾರಗಳನ್ನು ರೂಪಿಸುವುದೇ ಆದರ್ಶ ವಿಧಾನಸಭೆಯ ಪ್ರಾಥಮಿಕ ಗುರಿಯಾಗಬೇಕು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ನೂತನ ಶಾಸಕರಿಗಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾನ್ಯ ಜನರ ಆಶೋತ್ತರಗಳು ರಾಜ್ಯದ ಅಭಿವೃದ್ಧಿಯೊಂದಿಗೆ ಹಾಸುಹೊಕ್ಕಾಗಿರುತ್ತವೆ ಎಂದು ಅವರು ಹೇಳಿದರು. ಶಾಸಕರು ಸದನದ ಹಳೆಯ ಚರ್ಚೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ನಡೆಸಬೇಕು ಎಂದು

0: ಗುರಿಯಾಗಬೇಕು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ನೂತನ ಶಾಸಕರಿಗಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾನ್ಯ ಜನರ ಆಶೋತ್ತರಗಳು ರಾಜ್ಯದ ಅಭಿವೃದ್ಧಿಯೊಂದಿಗೆ ಹಾಸುಹೊಕ್ಕಾಗಿರುತ್ತವೆ ಎಂದು ಅವರು ಹೇಳಿದರು. ಶಾಸಕರು ಸದನದ ಹಳೆಯ ಚರ್ಚೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ನಡೆಸಬೇಕು ಎಂದು ಸಲಹೆ ನೀಡಿದರು. ಅಧಿವೇಶನಗಳಲ್ಲಿ ನಿಖರ ಮಾಹಿತಿ ಆಧಾರಿತ ಚರ್ಚೆಗಳತ್ತ ಗಮನ ಹರಿಸಬೇಕು ಮತ್ತು ನಿರಂತರ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಪ್ರಸ್ತುತ ಡಿಜಿಟಲ್ ಹಾಗೂ ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಅರಿವಿರಲು ಡಿಜಿಟಲ್ ಕಲಿಕೆಯನ್ನು ರೂಢಿಸಿಕೊಳ್ಳಬೇಕು ಮತ್ತು ಸದನದಲ್ಲಿ ಗರಿಷ್ಠ ಸಮಯ ಉಪಸ್ಥಿತರಿದ್ದು ಕಲಾಪದ ಸೂಕ್ಷ್ಮತೆಗಳನ್ನು ಕಲಿಯಬೇಕು ಎಂದು ಪ್ರೋತ್ಸಾಹಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಂಧ್ರಪ್ರದೇಶದ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಬಿಕ್ಕಟ್ಟುಗಳ ಕುರಿತು ಸಮಗ್ರ ಅಧ್ಯಯನ ನಡೆಸಲು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ಅಡಿಯಲ್ಲಿ ಉನ್ನತ ಮಟ್ಟದ ತಜ್ಞರ ಸಮಿತಿಯೊಂದನ್ನು ರಚಿಸುವಂತೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಆದೇಶಿಸಿದ್ದಾರೆ. ಕೇಂದ್ರ ಸಚಿವರು ಇತ್ತೀಚೆಗೆ ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಂಸ್ಕರಣಾ ಉದ್ಯಮಕ್ಕಾಗಿ ವ್ಯಾಪಕವಾಗಿ ಬೆಳೆಯಲಾಗುವ ತೋತಾಪುರಿ ಮಾವಿನ ತಳಿಯ ಬೆಲೆಯು ಇತ್ತೀಚಿನ ತಿಂಗಳುಗಳಲ್ಲಿ ತೀವ್ರವಾಗಿ ಕುಸಿದಿದೆ ಎಂದು ಸ್ಥಳೀಯ ರೈತರು ಸಚಿವರ ಗಮನಕ್ಕೆ ತಂದಿದ್ದರು. ಈ ಹಿನ್ನೆಲೆಯಲ್ಲಿ ಕೃಷಿ ಸಚಿವರು ಈ ತ್ವರಿತ ಕ್ರಮ ಕೈಗೊಂಡಿದ್ದಾರೆ. ತೋತಾಪುರಿ ಮಾವು ಬೆಳೆಗಾರರ ಆದಾಯ ಮತ್ತು ಜೀವನೋಪಾಯವನ್ನು ರಕ್ಷಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಸಚಿವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಟೆಲಿವಿಷನ್ ರೇಟಿಂಗ್ ಪಾಲಿಸಿ 2026 ಅಡಿಯಲ್ಲಿ ತನ್ನ ಪರವಾನಗಿ ನವೀಕರಣಗೊಳ್ಳುವವರೆಗೆ ಸುದ್ದಿ ಮತ್ತು ಸುದ್ದಿರಹಿತ ಎರಡು ವಿಭಾಗಗಳ ಟೆಲಿವಿಷನ್ ರೇಟಿಂಗ್ ಟಿಆರ್ಪಿಗಳನ್ನು ಪ್ರಕಟಿಸುವುದನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ BARC ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ನಿರ್ದೇಶನ ನೀಡಿದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಪರಿಚಯಿಸಿರುವ ನೂತನ ನಿಯಂತ್ರಣ ಚೌಕಟ್ಟಿಗೆ ಸಂಪೂರ್ಣವಾಗಿ ಬದ್ಧವಾಗಿರುವ ಬಗ್ಗೆ ಪ್ರಮಾಣೀಕರಣಗೊಂಡು ಪರವಾನಗಿ ನವೀಕರಣಗೊಳ್ಳುವವರೆಗೆ BARC ಸಂಸ್ಥೆಯ ರೇಟಿಂಗ್ ಕಾರ್ಯಾಚರಣೆಗೆ ಈ ನಿರ್ದೇಶನವು ತಾತ್ಕಾಲಿಕ ತಡೆ ನೀಡಿದೆ. ಹೊಸ ಆಧಾರ್ ಮೊಬೈಲ್ ಆಪ್ ಮೂಲಕ ಆಧಾರ್ ಕಾರ್ಡ್ಗೆ ಇಮೇಲ್ ಐಡಿ ಲಿಂಕ್ ಮಾಡುವ ಸೌಲಭ್ಯಕ್ಕೆ ಭಾರೀ ಸ್ಪಂದನೆ ಸಿಕ್ಕಿದ್ದು ಸೇವೆ ಆರಂಭವಾದ ಕೇವಲ 2 ದಿನಗಳಲ್ಲಿ 2,05,000ಕ್ಕೂ ಹೆಚ್ಚು ನಾಗರಿಕರು ತಮ್ಮ ಇಮೇಲ್ ಐಡಿಗಳನ್ನು ನವೀಕರಿಸಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. UIDAI ಕಲ್ಪಿಸಿರುವ ಈ ನೂತನ ಸೌಲಭ್ಯದಿಂದಾಗಿ ಸಾರ್ವಜನಿಕರು ಯಾವುದೇ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡದೆ ನೇರವಾಗಿ ತಮ್ಮ ಸ್ಮಾರ್ಟ್ಫೋನ್ ಮೂಲಕವೇ ಇಮೇಲ್ ಅಪ್ಡೇಟ್ ಮಾಡಿಕೊಳ್ಳಬಹುದು. ಇದೇ ಜುಲೈ 1 ಜಾರಿಗೆ ಬಂದಿರುವ ಈ ಸೇವೆಯನ್ನು ಮುಂದಿನ 6 ತಿಂಗಳವರೆಗೆ ಉಚಿತವಾಗಿ ನೀಡಲಾಗುತ್ತಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಕಾಣಿಕೆ ಹಣ ಕಳ್ಳತನದ ಘಟನೆಯನ್ನು ಬಳಸಿಕೊಂಡು ಸಮಾಜದಲ್ಲಿ ಒಡಕು ಮೂಡಿಸಲು ಯತ್ನಿಸುತ್ತಿರುವ ದೇಶ ವಿರೋಧಿ ಶಕ್ತಿಗಳ ತಂತ್ರಗಳಿಗೆ ಭಕ್ತರು ಒಳಗಾಗಬಾರದು ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘ RSS ಮನವಿ ಮಾಡಿದೆ. ಈ ಕಠಿಣ ಸಂದರ್ಭದಲ್ಲಿ ಸಾರ್ವಜನಿಕರು ತೀವ್ರ ಸಂಯಮ ಮತ್ತು ಒಗ್ಗಟ್ಟನ್ನು ಪ್ರದರ್ಶಿಸುವ ಮೂಲಕ ಪಿತೂರಿಗಳನ್ನು ವಿಫಲಗೊಳಿಸಬೇಕು ಎಂದು ಸಂಘ ಕರೆ ನೀಡಿದೆ. ಈ ಕುರಿತು ಹೇಳಿಕೆ ನೀಡಿರುವ ಆರ್ಎಸ್ಎಸ್ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಕಳ್ಳತನದ ಘಟನೆಯು ರಾಮಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರವು ಈಗಾಗಲೇ ವಿಶೇಷ ತನಿಖಾ ತಂಡವನ್ನು ರಚಿಸಿ ಕಾನೂನು ಪ್ರಕ್ರಿಯೆ ಆರಂಭಿಸಿದ್ದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಭದ್ರತಾ ಕಾಳಜಿ ಹಾಗೂ ದುರುಪಯೋಗದ ಹಿನ್ನೆಲೆಯಲ್ಲಿ BAT, BMS, ಐಪೋಕ್ಲಿ ಅಯಾನ್ ಮತ್ತು ಲಾಸೆಜಿ ಎಂಬ ಮೂರು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಿಂದ ತಕ್ಷಣವೇ ತೆರವುಗೊಳಿಸುವಂತೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಈ ಆಪ್ಗಳ ಮೂಲಕ ಇ ರಿಕ್ಷಾಗಳು ಸೇರಿದಂತೆ ವಿದ್ಯುತ್ ಚಾಲಿತ ವಾಹನಗಳನ್ನು ರಿಮೋಟ್ ಕಂಟ್ರೋಲ್ ಮೂಲಕ ದೂರದಿಂದಲೇ

0: ನಿಷ್ಕ್ರಿಯಗೊಳಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಟೆಕ್ಸಾಸ್ನ ಆರ್ಲಿಂಗ್ಟನ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30ಕ್ಕೆ ಆರಂಭವಾಗಲಿದೆ. ಫ್ಲೋರಿಡಾದ ಮಯಾಮಿ ಗಾರ್ಡನ್ಸ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30ಕ್ಕೆ ನಡೆಯಲಿರುವ ಅರ್ಜೆಂಟೀನಾ ಮತ್ತು ಕಾಬೋವರ್ಡೆ ತಂಡಗಳು ಸೆಣಸಲಿವೆ. ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್, ಪೋರ್ಚುಗಲ್, ಬೆಲ್ಜಿಯಂ, ಅಮೆರಿಕ, ಇಂಗ್ಲೆಂಡ್, ಮೆಕ್ಸಿಕೋ, ಫ್ರಾನ್ಸ್, ನಾರ್ವೆ, ಕೆನಡಾ, ಮೊರಾಕೋ, ಬ್ರೆಜಿಲ್ ಮತ್ತು ಪೆರಾಗ್ವೆ ತಂಡಗಳು ಈಗಾಗಲೇ 16 ಸುತ್ತಿಗೆ ಪ್ರವೇಶಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದೊಂದಿಗೆ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತಾಸ್ತ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 ಟ್ರಿಲಿಯನ್ ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಣ್ಣ ಕಥೆ ತ್ಯಾಗ, ಅನುರಾಧ ಕುಲಕರ್ಣಿ ಅವರಿಂದ.
2: ಮನೆ ಕೆಲಸದ ಗಡಿಬಿಡಿಯಲ್ಲಿ ತೊಡಗಿಕೊಂಡಿದ್ದ ಸುಮಳಿಗೆ ದೂರವಾಣಿ ಧ್ವನಿ ಕೇಳಿದ ತಕ್ಷಣ ಸಂತೋಷವಾಗುತ್ತದೆ. ಯಾಕಂದರೆ ತವರಿನ ಕರೆ ಎಂದು ಧಾವಿಸುತ್ತಾ ಫೋನ್ ಎತ್ತಿ ಹಲೋ ಎನ್ನುತ್ತಾಳೆ. ಆ ಕಡೆಯಿಂದ ಅತ್ತೆಯವರ ಆದೇಶದ ಧ್ವನಿ ಕೇಳಿದ ತಕ್ಷಣ ಅವಳೆಲ್ಲ ಸಂತೋಷ ನಿರೀಕ್ಷೆ ಒಮ್ಮೆಲೇ ಜರ್ರನೆ ಇಳಿಯಿತು. ಹೇಳಿ ಅತ್ತೆ ಹೇಳಿ ಎಂದಳು ಸುಮ. ನೋಡವ್ವ, ನಾಳೆ ನಿನ್ನ ಗಂಡನ ಪಗಾರ ಆಗ್ತದೆ. ಆದಷ್ಟು ಜರೂರ್ ಹಣ ಕಳಿಸಲು ನಿನ್ನ ಗಂಡಗೆ ಹೇಳು. ತುಂಬಿದ ಕುಟುಂಬ ಎಲ್ಲ ಅವನ ಮೇಲೆ ಇದೆ. ನಿನ್ಗೆ ಗೊತ್ತದ, ಅಲ್ಲಿ ಹೆಚ್ಚಿಗೆ ಖರ್ಚು ಮಾಡಬೇಡ್ರಿ. ದುಡ್ಡು ಕೈ ಹಿಡಿದು ಬಳಸ್ರಿ. ರೊಕ್ಕಕ್ಕೆ ಕಿಮ್ಮತ್ತು ಕೊಡಬೇಕು. ನೀವು ಅಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡಬೇಡ್ರಿ. ಆಪದ್ದನ ಅಂತ ಉಳಿತಾಯ ಮಾಡ್ರಿ. ಹಾಂ, ಅವನಿಗೆ ಹೇಳ, ಹರಿ ನೋಡುತ್ತಿರುತ್ತೇವೆ. ಅತ್ತೆಯವರ ಪದೇ ಪದೇ ಹಳೆ ಪುರಾಣದ ಮಾತು ಕೇಳಿ ಕೇಳಿ ಬೇಸತ್ತಿದ್ದಳು. ಮುಟುಕಾಗಿ ಉತ್ತರ ಕೊಟ್ಟು ಆಗಲಿ ಎಂದು ಹೇಳಿ ಫೋನ್ ಇಟ್ಟಳು. ಸುಮ ಮನಸ್ಸಿನಲ್ಲೇ ಸಿಡಿಬಿಡಿಗೊಂಡಳು. ಬರೀ ಇವರ ಪಗಾರದ ಮೇಲೆ ಕಣ್ಣು. ಹಿರಿಮಗ ಅಂತ ದುಡ್ಡು ಹಿಡಿದಿದ್ದೇ ಇದ್ದಿದ್ದು. ಇಲ್ಲಿ ಶಿಕ್ಷಣ ಸಲುವಾಗಿ ನಾದ್ನಿ ಮೈದ್ನ ನಮ್ಮ ಹತ್ತಿರನೇ ಇದ್ದಾರೆ. ಮತ್ತು ನಾವಿಬ್ರು, 4 ಮಂದಿ ಖರ್ಚು ತುಸಾನ. ಕಾಳು ಕಡಿ, ಕಾಯಿಪಲ್ಯ, ಹಾಲು, ಮೊಸರು, ಲೈಟು, ನಳ, ಮನೆ ಬಾಡಿಗೆ, 1-2 ಬೆಲೆ ನೋಡಿದ್ರೆ ಗಗನಕ್ಕೇರ್ಯದ. ಕೈ ಸಡಲ್ ಮಾಡಿ ದುಡ್ಡು ಖರ್ಚು ಮಾಡಿದ್ರೆ ನಮಗೆ ಸಾಲಾನಗತಿ. ಮದುವೆ ಆದಾಗಿಂದ ಒಂದು ಸೀರೆಯೂ ಕಂಡಿಲ್ಲ. ಸೀರೆ ಇರಲಿ, ಪಾಪ ಇವರು ಒಂದು ಜೊತೆ ಬಟ್ಟೆನೂ ಕಂಡಿಲ್ಲ. ಊರಿಗೆ ದುಡ್ಡು ಅರಿವೆ ಅಂಚಡಿ ಅಂತ ಹಣ ಕಳಿಸೋದೇ ಆಗಿದೆ. ಇವರಂತೂ ಮೂಕ್ ಬಸವಣ್ಣ ಹಂಗೆ ಸುಮ್ಮನೆ ಇರ್ತಾರೆ. ಶಹರದ ಊರಿನಾಗಿನ ಖರ್ಚು ತುಂಬ ಇರ್ತದೆ. ಅಲ್ಲಿ ಅವ್ರಿಗೆಲ್ಲ ಹೆಂಗೆ ತಿಳಿಬೇಕು ಇಲ್ಲಿ ನಮ್ಮ ಕಷ್ಟ? ಅಕ್ಕ ಅಕ್ಕ ಎಂದು ತನ್ನನ್ನು ಕೂಗಿದತ್ತ ತಿರುಗಿ ನೋಡುತ್ತಾಳೆ ತಂಗಿ ಆಶಾ ನಿಂತಿರುತ್ತಾಳೆ. ತಂಗಿ ನೋಡಿದ ಕ್ಷಣ ಸುಮಳಿಗೆ ಕಣ್ಣು ತುಂಬಿ ಬಂದಿತು. ಅತ್ತೆಯವರ ಮಾತುಗಳನ್ನು, ತನ್ನೆಲ್ಲ ನೋವುಗಳನ್ನು ಬೇಜಾರದಿಂದ ಆ ತಂಗಿ ಹತ್ತಿರ ಹೇಳಿಕೊಂಡು ನಿಟ್ಟುಸಿರು ಬಿಟ್ಟಳು. ಇರಲಿ ಅಕ್ಕ, ಸಮಾಧಾನ ಮಾಡ್ಕೋ, ಈಗ ನನಗೆ ತುಂಬ ಹಸಿವಾಗಿದೆ ಎಂದು ಹುಸಿ ಮುನಿಸಿನಿಂದ ಅಕ್ಕನನ್ನು ಕಾಡಿದಳು ಆಶಾ. ಹೋಗ, ನನಗೆ ಹಸಿವಿನೂ ಇಲ್ಲ, ತಿನ್ಲಿಕ್ಕೆ ಮನಸ್ಸೂ ಇಲ್ಲ, ಏನೂ ಮಾಡಿಲ್ಲ ಎಂದು ಸಿಡುಕಿದಳು. ಅಕ್ಕನ ಹತ್ತಿರ ತಂಗಿನ ಗೊತ್ತು ಹೇಳ್ತಾಳೆ, ನೋಡಕ್ಕ ಹಗಲೆಲ್ಲ ವಿಚಾರ ಮಾಡಿ ಮಾಡಿ ತಲೆ ಕೆಡಿಸ್ಕೊಂಡ್ರೆ ಹೊಟ್ಟೆ ಹೆಂಗೆ ಹಸಿಬೇಕು? ತಿನ್ನದಿದ್ರೆ ಮೈಯೊಳಗೆ ಶಕ್ತಿ ಹೆಂಗೆ ಬರಬೇಕು? ಸುಮ್ಮನೆ ಇಲ್ಲದ ವಿಚಾರ ಮಾಡಬೇಡ ಅಂತ ಎಷ್ಟು ಸಲ ನಿನಗೆ ಹೇಳಿಲ್ಲ. ನೋಡಕ್ಕ ಒಳ್ಳೊಳ್ಳೆ ಪತ್ರಿಕೆ ಓದು, ಹೆಣಿಕೆ ಹೊಲಿಗೆ ಕೈ ಕೆಲಸ ಕಲ್ತುಕೋ, ಇಲ್ಲ ಸಾಧನೆ ಮಾಡಿದ ಮಹಿಳೆಯರ ಬಗ್ಗೆ ತಿಳ್ಕೊ, ಶಾರದಾದೇವಿಯರ ಕುರಿತು ಓದಿ ತಿಳ್ಕೊ, ಸಾಹಸ ಸಮಾಜ ಸೇವಕಿಯರ ಸಾಧನೆಯ ಕೊಡುಗೆ ಬಗ್ಗೆ ಓದಿಕೋ, ಸಾರ್ಥಕ ಜೀವನ ನಿನ್ನಾಗಿರಿಸಿಕೋ, ಹಾಗೆ ಒಳ್ಳೆಯ ಸ್ನೇಹಿತರನ್ನು ಜೊತೆ ಮಾಡಿಕೋ. ಈ ವಿಜ್ಞಾನ ಯುಗದೊಳಗೆ ಬೇಕಾದಷ್ಟು ವಿಚಾರವಂತರ ವಿಷಯ ತಿಳ್ಕೊ, ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗ್ತದೆ. ಮೊದಲು ಇಲ್ಲದ ವಿಚಾರದಿಂದ ಹೊರಗೆ ಬಾ. ಹಾಂ, ನನಗೂ ಹಂಗೆ ಅನ್ನಿಸ್ತದೆ ಆಶಾ. ಆದರೆ ಬಾಜು ಮನೆ ಗೆಳತಿಯರು ಬಂದರೆ ಕುಳಿತುಕೊಳ್ಳಿಕ್ಕೆ ಒಂದು ಕುರ್ಚಿನೂ ಇಲ್ಲ. ಚಹಾ ಏನಾರು ಕೊಟ್ಟರೆ ನಿನ್ನ ಮಾವಗೆ ಹೆಚ್ಚು ಖರ್ಚ ಅಂತ ನನಗೆ ಹಿಂಜರಿಕೆ ಆಗ್ತದೆ ಎಂದು ಕಣ್ಣು ತುಂಬಿಕೊಂಡು ಕೇಳಿದಳು. ಅಕ್ಕ ನೀ ಇನ್ನೂ ಹಸುಗೂಸು ನೋಡು, ಸಾಕು ಮಹಾರಾಯ್ತಿ, ನಾನೇ ಚಹಾ ಮಾಡ್ಕೊಂಡು ಬರ್ತೇನೆ ಎಂದು ಚಹಾ ಮಾಡಿ ತರಲು ಆಶಾಳನೇ ಅಕ್ಕನ ಅಡುಗೆ ಮನೆಗೆ ನಡೆದಳು. ಈ ಕಡೆಗೆ ಸುಮಾ ಕಿಟಕಿಯಿಂದ ಹೊರಗೆ ಶೂನ್ಯ ನೋಡುತ್ತಾ ವಿಚಾರ ಮಾಡುತ್ತಾ, ಛೇ ಯಾಕೆ ದುರ್ಬಲ ಆಗುತ್ತೇನೆ ನಾನು ಎಂದು ಮತ್ತೆ ಮನದಾಳದನು ಮರೆಯದಾದಳು ಸುಮಾ. ಅಕ್ಕ ತಂಗಿ ಚಹಾ ಕುಡಿಯುತ್ತಾ ಹರಟೆ ಹೊಡೆದರು. ತಂಗಿ ಆಶಾಳ

ಕ್ಲಿನಿಕ್ ಸುಮಳ ಮನೆ ಹತ್ತಿರವೇ ಇತ್ತು. ಆಗಾಗ ತಂಗಿಯ ಆಗಮನವಾಗಿ ತನ್ನ ರೋಗಿಗಳ ಬಗೆಗೆ ಹೇಳಿ ಹೊರ ಜಗತ್ತಿನ ಪರಿಚಯ ಮಾಡಿಕೊಡುತ್ತಿದ್ದಳು. ರೋಗಿಗಳ ನೋವು, ಅವರ ಬಡತನ, ಔಷಧ, ಅವರ ಅನಿವಾರ್ಯತೆಗಳನ್ನು, ರೋಗಿಗಳ ಒಂದಿಲ್ಲ ಒಂದು ಗೋಳಿನ ಕಥೆ ಹೇಳಿ ಹಾಗೆ ಅಕ್ಕಳಿಗೂ ಸಮಾಧಾನ ಮಾತುಗಳನ್ನು ಹೇಳಿ ಸಮಾಧಾನ ಮಾಡುತ್ತಿದ್ದಳು. ತಂಗಿಯ ಸಮಾಧಾನ ಮಾತುಗಳಿಂದ ಸುಮಳ ಮನಸ್ಸಿಗೆ ಹಾಯಿ ಅನಿಸುತ್ತಿತ್ತು. ಆದರೂ ಸಹ ಮತ್ತೆ ಮತ್ತೆ ಹಳೆ ವಿಷಯಗಳು ಅವಳ ನಿತ್ಯದ ನಿಯಮಗಳಾಗಿರುತ್ತಿತ್ತು. ನನಗೆ ಮದುವೆ ಬೇಡ, ಮುಂದೆ ಕಲಿತು ತಂಗಿ ಹಾಗೆ ಕೆಲಸ ಮಾಡುತ್ತಾ ಹಾಯಾಗಿರುವೆ ಎಂದಾಗ, ಒಳ್ಳೆಯ ವರ ಸಿಕ್ಕಿರುವ, ಆಫೀಸ್ನಲ್ಲಿ ಒಳ್ಳೆಯ ಹುದ್ದೆ, ಬ್ಯಾಂಕಿನಲ್ಲಿರುವವ, ನಮ್ಮ ಕರ್ತವ್ಯ ನಾವು ಮಾಡಿ ಮುಗಿಸ್ತೇವೆ, ಮುಂದೆ ನಿನ್ನ ತಂಗಿ ಮದುವೆ ಬೇರೆ ಅದ ಎಂದು ತಂದೆ ತಾಯಿ ತಮ್ಮ ಜವಾಬ್ದಾರಿಯಿಂದ ಮುಕ್ತರಾಗಿದ್ದರು. ಮನೆ ಮಂದಿ ಬಂದು ಬಳಗ ಎಲ್ಲರೂ ಹೊಗಳಿ ದೇವಗಳಿದ್ದು. ತಂಗಿಗೆ ಹೇಳಬೇಕು ನೋಡು, ಆಶಾ ಮಧ್ಯಸ್ಥಿಕೆ ಮದುವೆ ಮಾಡಿಸ್ತಾರ ನೋಡು, ಬರೀ ಸುಳ್ಳಿನ ಗೋಪುರ ಕಟ್ಟಿಬಿಡ್ತಾರ ಎಂದು ಮದುವೆ ಮಾಡಿಸಿದ ಬ್ರೋಕರನ್ನು ಪದೇ ಪದೇ ಶಪಿಸುತ್ತಿದ್ದಳು ಸುಮ. ತಕ್ಷಣ ಮತ್ತೆ ತಂಗಿಯ ಮಾತು ನೆನಪಿಸಿಕೊಂಡಳು ಸುಮ. ನೋಡಕ್ಕ, ಮದುವೆ ಎಲ್ಲಿ ಆಗ್ಬೇಕಿತ್ತೋ ಅಲ್ಲಿ ಆಗ್ತದ. ಈಗ ಅದರ ಬಗ್ಗೆ ಮಾತಾಡಿದ್ರೆ ಏನ್ ಪ್ರಯೋಜನ? ಆ ದೇವರು ಎಲ್ಲಿ ಬರೆದಿರ್ತಾನೋ ಹಾಗೆ ಆಗ್ತದ. ಹಾಗೆ ನಾವು ನಡೆದುಕೊಳ್ಬೇಕು ಸಹ. ಆಶಾನ ಮಾತು ಬರೋಬರಿ ಅನ್ನದ. ನನ್ನ ಹಣೆ ಬರಕ್ಕ ಯಾರು ಹಣೆ ಎಂದು ಮತ್ತೆ ಮನದಾಳದಿಂದ ತೊಳೆದಾಡುತ್ತಾಳೆ. ಆಫೀಸ್ನಿಂದ ಪತಿ ಬಂದಾಕ್ಷಣ ಕೇಳಿದ್ದ, ಯಾಕೆ ತುಂಬ ಸಪ್ಪಗಾಗಿದ್ದೀಯಾ, ಮೈಯಲ್ಲಿ ಹುಷಾರಿಲ್ವೇ, ತವರು ಮನೆ ನೆನಪಾಯಿತೇನು ಎಂದು ಪತ್ನಿಯನ್ನು ಸಂತೈಸಲು ಮುಂದಾಗುತ್ತಾನೆ. ತಕ್ಷಣ ಸುಮಳ ಸಿಟ್ಟು ಎಲ್ಲಿತ್ತೋ ಏನೋ, ಅವಳ ಆಂತರ್ಯದ ಲಾವಾರಸ ಒಮ್ಮಿಲೆಯೇ ಸಿಡಿದಿತ್ತು. ಮೋಸಗಾರರು ನೀವು, ನೀವು ಸುಳ್ಳು ಯಾಕೆ ಹೇಳಿದಿರಿ? ನೀವು ಬ್ಯಾಂಕಿನಲ್ಲಿ ದೊಡ್ಡ ಹುದ್ದೆಯಲ್ಲಿರುವ ಎಂದು ನಿಮ್ಮ ತಂದೆಯವರು ಹೇಳಿದರು, ಆದರೆ ನೀವು ಸಣ್ಣ ಹುದ್ದೆಯಲ್ಲಿರುವಿರಿ, ಛೀ ಎಂಥ ಸುಳ್ಳು ನಿಮ್ಮಲ್ಲಿ ಎಂದು ಮುಂದಿನ ಶಬ್ದಗಳು ಕಣ್ಣೀರಿನಲ್ಲಿ ತೇಲಿಹೋದವು. ಕೆಲ ಹೊತ್ತು ಅವಳಿಗೆ ಅವಕಾಶ ಕೊಟ್ಟು ತಿಳಿಸಿ ಹೇಳಿದ್ದ, ಇದೇ ವಿಷಯನ? ಅಪ್ಪ ಬ್ಯಾಂಕಿನಲ್ಲಿ ಕೆಲಸ ಅಂತ ಹೇಳಿದ್ದು ಸುಳ್ಳಲ್ಲ, ಖರೇನಾ ಅದ? ಅದರಾಗಿ ಏನು ತಪ್ಪು? ನಾನು ಬ್ಯಾಂಕ್ ನೌಕರಂತೂ ಖರೇನಾ ಅದನೋ ಇಲ್ಲೋ ನೀನ ಹೇಳು. ಕಳ್ಳ ಸುಳ್ಳ ಅಂತೂ ನಾನಲ್ಲಲ್ಲ ಎಂದು ಸುಮಳನ್ನು ಬರಸೆಳೆದು ಮುಖ ಕೈಯಲ್ಲಿ ಹಿಡಿದು ನಕ್ಕು ರಮಿಸಿದ ಪತಿ. ಅಡಿಗೆ ಮನೆ ಮತ್ತು ಒಂದು ಕೋಲಿ, ಅದರಲ್ಲಿ ಮೂರು ಮಂಚಗಳು, ಆದರೆ ಮಲಗುವವರು ನಾಲ್ಕು ಜನ, ಮೈದ ನಾದ್ನಿ ಪತಿ ತಾನು. ಮೊದಲನೇ ದಿನವೇ ಬ್ಯಾಂಕ್ ಹುದ್ದೆಯಲ್ಲಿದ್ದ ಮನೆಯ ಮೊದಲ ಪರಿಚಯ ದುಃಖಪೂರ್ಣವೇ ಆಗಿತ್ತು. ಅವರೆಲ್ಲರ ಜೊತೆ ಮಲಗಲು ಮುಜುಗರವಾಗುತ್ತಿತ್ತು. ಸುಮಳಿಗೆ ಸಂಕೋಚದ ನಾಚಿಕೆ ಆಗುತ್ತಿತ್ತು. ಮೊದಲ ರಾತ್ರಿ ರೊಮ್ಯಾಂಟಿಕ್ ಕಲ್ಪನೆಗಳೆಲ್ಲ ಕಣ್ಣೀರಿನಲ್ಲಿ ತೊಯ್ದು ಹೋಗಿದ್ದವು. ಅವಳ ಸುಂದರ ಕನಸುಗಳ ಗೋಪುರ ಪುಡಿ ಪುಡಿಯಾಗುವುದು ಅವಳ ಬದುಕಿನಲ್ಲಿ ಇನ್ನೂ ನಡೆದೇ ಇತ್ತು. ವಿವಾಹವಾಗಿ ವರ್ಷವಾದರೂ ಯಾವ ಸುಖವನ್ನು ಅವಳು ಕಂಡಿರಲಿಲ್ಲ. ಕೆಲವು ತಿಂಗಳ ನಂತರ ಬೆಡ್ರೂಮನ್ನು ಬೇರೆ ಮಾಡಿಕೊಂಡಿದ್ದಾಳೆ. ಪತಿಯ ಜೊತೆ ಹಾಗೇ ಕಾಲ ಕಳೆಯೋದು ನಿತ್ಯ ರೂಢಿಯಾಯಿತು. ಆದರೂ ಒಂದು ಕಡೆಗೆ ತನ್ನ ಪಾತ್ರವೇನೂ ಇಲ್ಲವೇನೋ ಅನಿಸುತ್ತದೆ ಅವಳಿಗೆ. ತನ್ನ ಮನಸ್ಸಿನ ವಿರುದ್ಧವೇ ತನ್ನನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದು ಬೇಸರ ಪಟ್ಟುಕೊಳ್ಳುತ್ತಾಳೆ. ಮನಸ್ಸಿನಲ್ಲಿ ಅತೃಪ್ತಿ ತುಂಬಿಕೊಳ್ಳುತ್ತದೆ. ಹಾಗೆ ಎಷ್ಟೋ ರಾತ್ರಿಗಳು ಉಳ್ಳುತ್ತವೆ. ಒಂದು ದಿನ ಹೇಗೋ ಧೈರ್ಯ ತಂದುಕೊಂಡು ಮನಸ್ಸಿನಲ್ಲಿದ್ದುದನ್ನು ಪತಿಯನ್ನು ಕುರಿತು ಹೇಳೇ ಬಿಟ್ಟಳು. ಎಂಥ ಗಂಡಸು ನೀವು, ಮದುವೆ ಆಗಿ ವರ್ಷ ಆಯಿತು, ಒಂದು ದಿನಾನು ಸಿನಿಮಾ, ಪಾರ್ಕಿಗೆ, ಹೋಟೆಲ್ಗೆ, ಪೇಟೆಗೆ, ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿರುವಿರಾ? ಇರಲಿ, ನನ್ನ ಬಗ್ಗೆ ಯಾವಾಗಲಾದರೂ ವಿಚಾರ ಮಾಡಿರೇನು? ಅವಳ ಅಳುವಿನ ಕಟ್ಟೆ ಒಡೆದಿತ್ತು. ಅಳಲು ಅವಕಾಶ ಕೊಟ್ಟು ಪ್ರೀತಿಯಿಂದ ಸುಮಳ ಭುಜದ ಮೇಲೆ ಕೈಯಿಟ್ಟು ಅಷ್ಟೇ ಸಮಾಧಾನದಿಂದ ಹೇಳಿದ್ದ, ನೋಡು ಸುಮ, ನೀ ಎಲ್ಲ ಬರೀ ನಿನ್ನ ದೃಷ್ಟಿಯಿಂದನೇ ನೋಡ್ತಿ, ಅಲ್ಲ ನನ್ನ ದೃಷ್ಟಿಯಿಂದ ತುಸು ವಿಚಾರ ಮಾಡಲ್ಲ. ಅಪ್ಪ, ಅಮ್ಮ, ತಂಗಿ, ತಮ್ಮ ಎಲ್ಲರಿಗೂ ನಾನೇ ನೋಡ್ಬೇಕು. ನಾನು ಮನೆಗೆ ಹಿರಿಮಗ ಇದ್ದೇನೆ, ನಾನು ಎಲ್ಲರ ತಂದೆಯೂ ಆಗೇನಿ. ನಾನೇ ಚೇಣಿ ಹೊಡೆದ್ರೆ ಹೆಂಗೆ, ನೀನೇ ಹೇಳು, ಜನ ಏನಂದಾರು ಎಂದು ಹೇಳುತ್ತಾ ಸ್ವಲ್ಪ ಕೋಪ ತೋರಿಸಿದ. ಇಷ್ಟು ತ್ರಾಸಿದ್ದು ಮದುವೆ ಯಾಕೆ ಮಾಡಿಕೊಂಡ್ರಿ? ಕೋಪದಿಂದ ಹೇಳಬೇಕೆಂದಿದ್ದು, ಆದರೆ ಹೇಳಲಾಗಲಿಲ್ಲ. ಹಾಗೇ ನೋವು ನುಂಗಿ ಒಳಹೋದಳು. ಸುಮಾ ನಾಲ್ಕು ದಿನ ಶಾಂತವಾಗಿ ಯೋಚಿಸಿದಳು. ಹಾಗೇ ತನ್ನ ಬದುಕಿನ ವಾಸ್ತವಕ್ಕೆ ತನ್ನೆಲ್ಲ ವಿಚಾರಧಾರೆ ಹರಿಸಿ ಯೋಚಿಸತ್ತಿದ್ದಳು. ನಾನು ಕೋಪದಲ್ಲಿ ಹೇಳಬೇಕು ಕೇಳಬೇಕು ಎಂದನ್ನು ಹೇಳದೇ ಇದ್ದುದು ಒಳ್ಳೆಯದೇ ಆಯಿತು ಎಂದು ಅವಳಿಗೀಗ ಅನಿಸಿತು. ಎಂಥ ಕಟು ಸತ್ಯವನ್ನಾಡಿದ್ದಾರೆಂದು ಅನಿಸತೊಡಗಿತು. ಅವಳ ದೃಷ್ಟಿಯಿಂದ ನೋಡಲೇ ಇಲ್ಲ, ಬರೀ ತನ್ನ ಕನಸುಗಳು ನುಚ್ಚು ನೂರಾಗುತ್ತಿರುವ ಬಗ್ಗೆ ಯೋಚಿಸಿ ದುಃಖಪಟ್ಟಿದ್ದಳು ಮಾತ್ರ. ಛೇ, ಎಷ್ಟೊಂದು ಬೇಜವಾಬ್ದಾಳು ನಾನು. ಪಾಪ ಕಣ್ಣು ಮುಚ್ಚಿಕೊಂಡು ಜೀವನ ನಡೆಸಿಕೊಂಡು ಹೊರಟಿದ್ದಾರೆ, ತಾನೇ ಸಹಕರಿಸುವುದಿಲ್ಲ. ಎಲ್ಲ ದೋಷವೂ ತನ್ನಲ್ಲೇ ಕಾಣಿಸತೊಡಗಿದವು. ಪತಿಯ ಬಗ್ಗೆ ಅನುಕಂಪ ಅಭಿಮಾನ ಉಕ್ಕೇರಿದವು. ಬಹಳ ದಿನಗಳ ನಂತರ ಹೊಂದಾಣಿಕೆ ಜೀವನವಾಗಿ ಮನಸ್ಸು ಹಗುರವಾಗಿತ್ತು. ಕೆಲವು ದಿನಗಳಿಂದ ವಾಂತಿ ಆಗುತ್ತದೆ. ಮೊದಲ ದಿನ ಅವಳು ಹೆದರಿದ್ದಳು, ನಂತರ ಅವಳಿಗೆ ಕಾರಣ ಗೊತ್ತಾಗಿತ್ತು. ತನ್ನ ಕುಡಿಯೊಂದು ಬರಲಿದೆ ಎಂದು ಪತಿಗೆ ಸರ್ಪ್ರೈಸ್ ಸುದ್ದಿ ಕೊಡಲು ಯೋಚಿಸಿದಳು. ಅಂದು ಪತಿ ಬರುವ ಹಾದಿಯನ್ನೇ ಕಾಯುತ್ತಿದ್ದಳು. ಸುಮಾ ದಿನದಂತೆ ಬ್ಯಾಂಕಿನಿಂದ ಪತಿ ಬಂದಾಗಿತ್ತು. ಲಘು ಬಗೆಯಿಂದ ತಿಂಡಿ ಚಹಾ ತಂದು ಕೊಟ್ಟು ಕುಳಿತಳು. ಸುಮಾ ತನ್ನ ಮಾತುಗಳನ್ನು ಶುರು ಮಾಡುತ್ತಿದ್ದಂತೆ, ನೋಡು ಸುಮಾ, ಅಪ್ಪನ ಫೋನು ಬಂದಿತ್ತು. ಮನೆಯಲ್ಲಿ ತಂಗಿ ಬಸುರಿ, ಅವಳಿಗೆ ಸೀರೆ ಮಾಡಬೇಕು, ಬಾಣಂತನ ಮಾಡಬೇಕು, ಈ ಸಲ ದುಡ್ಡು ಹೆಚ್ಚಿಗೆ ಕಳಿಸು ಎಂದಿದ್ದಾರೆ ಎಂದು ಸುಮಳ ಮುಂದೆ ತಂದೆ ಫೋನಿನ ಸುದ್ದಿ ತಿಳಿಸಿದ. ಸುಮಳಿಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ತಾನು ಹೇಳಬೇಕೆಂದಿದ್ದ ಸರ್ಪ್ರೈಸ್ ಸುದ್ದಿಗೆ ಅವಳ ಆಸೆಗಳಿಗೆ

ಕನಸುಗಳಿಗೆ ಥಟ್ಟನೆ ನೀಡಿದಂತಾಯಿತು. ಮನದಲ್ಲಿಯೇ ದುಃಖ ನುಂಗಿಕೊಂಡು ಏನೂ ಉತ್ತರ ಕೊಡದೆ ಸುಮ್ಮನಾದಳು. ಮಾರನೇ ದಿನವೇ ತಂಗಿಯನ್ನು ಭೇಟಿಯಾಗಲು ಕ್ಲಿನಿಕ್ಕಿಗೆ ಹೋದಳು ಸುಮ. ತಂಗಿಗೆ ತನ್ನೆಲ್ಲ ವಿಷಯಗಳನ್ನು ಹೇಳಲು ಮುಂದಾದಳು, ಜೊತೆಗೆ ತನ್ನ ವಿಚಾರಗಳನ್ನು ತಿಳಿಸಲು ಮುಂದಾಗಿದ್ದಳು. ಅಕ್ಕ, ಏನಂತ ಸಮಾಚಾರ? ಎಷ್ಟು ಆಯಾಸ ಮಾಡಿಕೊಂಡಿರುವೆ? ಮೊದಲು ಕುಳಿತುಕೋ ಎಂದು ಅಕ್ಕನನ್ನು ಕುಳಿತುಕೊಳ್ಳಲು ಹೇಳಿ ಕುಡಿಯಲು ನೀರು ಕೊಟ್ಟಳು. ನೋಡಕ್ಕ, ಮೊದಲು ಸುಧಾರಿಸ್ಕೋ, ನಂತರ ನಿನ್ನೆಲ್ಲ ಸುದ್ದಿ ಹೇಳುವಂತೆ ಎಂದು ಸಮಾಧಾನಿಸುತ್ತಿದ್ದಳು ಆಶಾ. ಅಲ್ಲ ಅಕ್ಕ, ನೀನು ಇಷ್ಟು ದೂರ ಬರೋ ತೊಂದರೆ ಯಾಕೆ ತಗೊಂಡಿ? ಒಂದು ಫೋನ್ ಮಾಡಿದ್ರೆ ನಾನು ಮನೆಗೆ ಬರ್ತಿರ್ಲಿಲ್ಲ ಎಂದು ಹೇಳಿದಾಗ, ಇಲ್ಲ ಆಶಾ, ಮನೆಯಲ್ಲಿ ಮಾತನಾಡೋ ಸುದ್ದಿ ಇದಲ್ಲ, ಇಲ್ಲೇ ನನ್ನ ವಿಚಾರಗಳು ಹೇಳುವುದು ಸಮಂಜಸವೆನಿಸಿತು, ಅದಕ್ಕೆ ನಾನು ಬಿಡು ಮಾಡಿಕೊಂಡು ನಿನ್ನ ಹತ್ತಿರ ಬಂದಿರುವೆ ಅಂದಳು. ನೋಡಾಶಾ, ನನಗೆ ಹೆಚ್ಚಿಗೆ ಸಮಯವಿಲ್ಲ, ನೀನು ಡಾಕ್ಟರ್ ಆಗಿರುವಿ, ಅದಕ್ಕೆ ನನಗೊಂದು ಉಪಕಾರ ಮಾಡಬೇಕು ನೋಡು. ಇಲ್ಲ ಎನ್ನು ಹಾಗೇ ಇಲ್ಲ ಎಂದು ಗಡಿಬಿಡಿಯಿಂದ ತನ್ನ ವಿಷಯಗಳನ್ನು ಹೇಳಲು ಮುಂದಾದಳು. ಆಯ್ತಕ್ಕ, ನನ್ನಿಂದ ಏನು ಸಹಾಯ ಬೇಕು ಹೇಳು, ಮಾಡುವೆ. ನೋಡು, ನೀನು ಯಾಕೋ ಗೊಂದಲದಲ್ಲಿರುವೆ ಅನಿಸುತ್ತದೆ, ನಿನಗೆ ನಾನಿರುವೆ, ಸಂಕೋಚವಿಲ್ಲದೆ ಶಾಂತ ರೀತಿಯಿಂದ ನಿನ್ನೆಲ್ಲ ಸಮಸ್ಯೆಗಳನ್ನು ಹೇಳು, ನಾನು ಬಗೆಹರಿಸುವೆ, ಚಿಂತೆ ಬೇಡ ಎಂದು ಅಕ್ಕಳನ್ನು ಸಮಾಧಾನಿಸುತ್ತಾ ಅವಳ ಸಮಸ್ಯೆಗಳನ್ನು ಕೇಳಲು ಮುಂದಾದಳು. ನೋಡಾಶಾ, ಈಗ ನನಗೆ 3 ತಿಂಗಳು ಎನ್ನುತ್ತಿದ್ದಂತೆ ತಂಗಿ ತುಂಬ ಸಂತೋಷದಿಂದ ಅಕ್ಕಳನ್ನು ಮುದ್ದಿಸಾತ್ತಿದ್ದಳು. ಅಯ್ಯೋ, ನನಗೊಂದು ಚಿಂತೆ ಆದರೆ ನಿನಗೊಂದು, ಕೇಳು ಮೊದಲು ನನ್ನೆಲ್ಲ ವಿಷಯ, ನಂತರ ಖುಷಿ ಪಡಿವೆಯಂತೆ. ಯಾಕೆ ಅಕ್ಕ, ಇಷ್ಟು ಸಂತೋಷ ಸುದ್ದಿ ಕೇಳಿ ಅಮ್ಮ ಅಪ್ಪ ಮನೆಯಲ್ಲಿ ತುಂಬ ಸಂತೋಷ ಪಡ್ತಾರೆ, ಹಾಗೆ ನಾನೂ ಸಂತೋಷದಲ್ಲಿ ತೇಲಿದೆ ಎಂದು ಮನಸ್ತುಂಬಿ ಮಾತನಾಡಿದ್ದಳು ತಂಗಿ. ಅಯ್ಯೋ ದೇವರೇ, ನನಗೊಂದು ಚಿಂತೆ ಕಾಡುತ್ತಿದೆ, ನೀನು ಅದನ್ನು ಮೊದಲು ಕೇಳು. ನೋಡಾಶಾ, ನನಗೆ 3 ತಿಂಗಳು ಎಂದು ನನ್ನ ಪತಿಯ ಮುಂದೆ ಸಂತೋಷದಿಂದ ಸುದ್ದಿ ಹೇಳಲು ಮುಂದಾದೆ. ಆಗಲೇ ನನ್ನ ಪತಿ ತಮ್ಮ ತಂದೆ ಫೋನಿನ ಸುದ್ದಿ ಹೇಳುತ್ತಾ, ನನ್ನ ತಂಗಿ ಬಸುರಿ ಸೀರೆ ಮಾಡುವುದಿದೆ, ಅವಳ ಬಾಣಂತನವಂತೆ, ಅದಕ್ಕೆ ಹೆಚ್ಚಿಗೆ ಹಣ ಕಳಿಸು, ಇಲ್ಲ ಎನ್ನಬೇಡ, ಬೇರೆ ಯಾವ ನೆಪ ಹೇಳಬೇಡ ಎಂದು ಒತ್ತಾಯಪೂರ್ವಕ ಖಡಾಖಂಡಿತವಾಗಿ ಹೇಳಿದ್ದಾರೆ ಎಂದು ಹೇಳಿದಳು. ಆ ಕ್ಷಣವೇ ನನ್ನೆಲ್ಲ ಆಸೆಗಳಿಗೆ ನಾನು ಹೇಳಬೇಕೆಂದಿದ್ದ ವಿಷಯಕ್ಕೆ ನೀರೆರೆದಂತಾಗಿತ್ತು. ಅವರೆಲ್ಲರ ಸಲುವಾಗಿ ನಾನೆಲ್ಲ ತ್ಯಾಗ ಮಾಡುತ್ತಲೇ ಬಂದಿರುವೆ, ಅದು ನಿನಗೆ ತಿಳಿದ ವಿಷಯ ಅಲ್ಲವೇ? ಅದಕ್ಕೆ ನನ್ನ ಪತಿಗೆ ಮತ್ತೆ ಹೆಚ್ಚಿನ ಜವಾಬ್ದಾರಿಗಳೇ ಆಗುತ್ತಿವೆ. ನನ್ನೆಲ್ಲ ಜವಾಬ್ದಾರಿ ನನ್ನ ಬಾಣಂತನ ಮಗು ಸಾಕುವುದು, ಹೀಗೆ ನಮ್ಮ ಸಂಸಾರ ಇಲ್ಲಿ ಹೆಚ್ಚಿಗೆ ಆದಂತೆ ನನ್ನ ಪತಿಗೆ ಇನ್ನೂ ತೊಂದರೆ. ಅವರು ದುಡಿಯುವವರು ಒಬ್ಬರು, ಸಂಸಾರ ಭಾರ ತುಂಬ ಇದೆ. ಅವರು ಬಳಲುವಂತಾದರೆ ಅದನ್ನು ನನಗೆ ನೋಡಲು ಸಾಧ್ಯವಿಲ್ಲ, ಅನುಭವಿಸಲು ಸಾಧ್ಯವಿಲ್ಲ, ನನಗೆ ದಿಕ್ಕೇ ತೋಚದಾಗಿದೆ ಎಂದಳು. ನೋಡಾಶಾ, ನಾನೇ ಒಂದು ಇತ್ಯರ್ಥಕ್ಕೆ ಬಂದಿರುವೆ, ಏನೆಂದರೆ ನನಗೀಗ ಸದ್ಯ ಮಕ್ಕಳು ಬೇಡ, ಈಗ ನಿನ್ನ ಸಹಾಯ ಅವಶ್ಯವಿದೆ, ಇಲ್ಲ ಎಂದರೆ ಈ ಕೆಲಸ ನೀನು ಮಾಡಬೇಕು, ನಿನ್ನಿಂದಲೇ ಈ ಕೆಲಸ ಅವಶ್ಯವಿದೆ ಎಂದು ಹೇಳಿದಳು ಅಕ್ಕ. ಅಕ್ಕಳ ಮಾತು ಕೇಳಿ ಎಲ್ಲಿಲ್ಲದ ಸಿಟ್ಟು ನೆತ್ತಿಗೇರಿತ್ತು. ಅಕ್ಕ, ನೀನು ತಲೆಗಿಲಿ ಕೆಟ್ಟದೇನು, ಇಂಥ ಪಾಪದ ಕೆಲಸ ನಾನು ಸರ್ವಥಾ ಮಾಡಲಾರೆ, ನನ್ನ ಕೈಯಿಂದ ಇಂಥ ಕೆಲಸ ಮಾಡಿಸಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಕ್ಷಮಿಸಕ್ಕ, ಇದೊಂದು ಮಾತು ಬಿಟ್ಟು ಬೇರೆ ಏನಾದರೂ ಹೇಳು, ಸಹಾಯ ಮಾಡುವೆ, ಇದು ಪಾಪದ ಕೆಲಸ, ಆಲೋಚನೆ ಮಾಡಿ ಇತ್ಯರ್ಥಕ್ಕೆ ಬಾ ಎಂದಾಗ, ನೋಡಾಶಾ, ನಾನು ಪರಿಪೂರ್ಣ ಈ ನಿರ್ಧಾರಕ್ಕೆ ಬಂದಿರುವೆ, ಇದು ಪಾಪದ ಕೆಲಸವಲ್ಲ, ನನ್ನ ಪತಿಯ ತೊಳಾಟದ ಅವರ ಪರಿಸ್ಥಿತಿ ನೋಡಿ ನಾನೇ ನನ್ನ ಮನಸ್ಸು ಗಟ್ಟಿ ಮಾಡಿಕೊಂಡಿರುವೆ. ನೋಡು, ನನಗೆ ಇನ್ನೂ ವಯಸ್ಸಿದೆ, ಮೊದಲು ಇವರು ಅವರ ತಂಗಿಯ ಜವಾಬ್ದಾರಿ ಮುಗಿಸಲಿ, ಮುಂದೆ ನಾನು ಮಕ್ಕಳನ್ನು ಪಡೆಯಬಹುದು, ಅವರೊಬ್ಬರೇ ಸಂಸಾರ ನಗು ಹತ್ತಿರುವರು, ತುಂಬ ತೊಂದರೆ ಅವರಿಗೆ, ಅದಕ್ಕೆ ಎನ್ನುತ್ತಿದ್ದಂತೆ ಇದೇ ದಾರಿ ನನಗೆ ಸರಿ ಇದೆ ಎಂದಳು. ಆಶಾ ಅಕ್ಕಳ ಮಾತು ಕೇಳಿ ಚಕಿತಳಾದಳು. ಡಾಕ್ಟರ್ ಆಗಿ ನಾನು ತಿಳಿದುಕೊಂಡಿರುವಕ್ಕಿಂತ ಹೆಚ್ಚಿಗೆ ಅಕ್ಕ ತಿಳಿದುಕೊಂಡಿರುವಳು, ಮನಸ್ಸು ಕಲ್ಲು ಮಾಡಿಕೊಂಡೇ ಬಂದಿದ್ದಾಳೆ, ಭಾವುಕತೆ ಎಳ್ಳಷ್ಟೂ ಇಲ್ಲ, ಆದರ್ಶ ಮಹಿಳೆಯರ ತ್ಯಾಗ ಮನೋಭಾವನೆಯ ಪ್ರಭಾವ ನನ್ನ ಅಕ್ಕಳಿಗೆ ಎಂದೂ ಆಗಿದೆ ಅಂತ ಅನಿಸಿತು ಅವಳಿಗೆ. ನೋಡಕ್ಕ, ಈ ಭಾವುಕತೆಯಿಂದ ಮೊದಲು ಹೊರಗೆ ಬಾ, ಸಾಕು, ಇದು ಅತಿಯಾಯಿತು, ಮೊದಲು ಇಲ್ಲಿ ನಾನು ಹೇಳುವುದನ್ನು ಗಮನದಲ್ಲಿಟ್ಟುಕೊಂಡು ಕೇಳು. ನೋಡು, ಪತಿಯೇ ಪರದೈವ ಎನ್ನುವ ಕಾಲ ಹೋಗಿದೆ, ನೀನಿನ್ನೂ ಹಳೆಯ ಕಾಲದ ಮಹಿಳೆಯೂ ಅಲ್ಲ, ಅಡಗೋಲಜ್ಜಿಯ ಕಾಲಂತೂ ಮುಗಿದೇ ಹೋಗಿದೆ, ಈಗಿದು ಹೊಸ ಯುಗ, ನೀನಿನ್ನೂ ಹಾಗೆಯೇ ನಡೆದುಕೊಂಡರೆ ಹುಚ್ಚಿ ಅನ್ನುತ್ತಾರೆ. ಇಲ್ಲಿಯವರೆಗೂ ನಿನ್ನ ಪತಿಯ ಕುಟುಂಬಕ್ಕೆ ಬೇಕಾದಷ್ಟು ತ್ಯಾಗ ಮಾಡಿರುವೆ, ನಿನ್ನ ಕನಸುಗಳನ್ನು ಬದಿಗೊತ್ತಿರುವೆ, ಸಾಕು, ಇನ್ನು ತ್ಯಾಗ ಮಾಡಲು ಒಂದು ಇತಿಮಿತಿ ಇರಬೇಕು. ನೀನು ಕರಳು ಬಳ್ಳಿಯ ಕುತ್ತಿಗೆ ಹಿಚುಕಿ ಇದು ತ್ಯಾಗ ಎಂದು ನೀನು ಸಾಧಿಸುವುದೇನಾದರೂ ಇದೆಯಾ? ಯೋಚಿಸು, ಇಂಥ ಪಾಪದ ಕೆಲಸಕ್ಕೆ ತ್ಯಾಗ ಅನ್ನುವುದಿಲ್ಲ, ದೇವರೂ ಸರ್ವತಾ ಒಪ್ಪುವುದಿಲ್ಲ ಎಂದಳು. ಆಶಾ, ನನ್ನ ಅತ್ತೆ ಮಾವ ಪತಿ ಈಗಾಗಲೇ ಯಾಕೆ ಮಕ್ಕಳು ಎಂದರೆ ಮುಂದೆ ಹೇಗೆ ಎಂದಾಕ್ಷಣ ನಾನು ಮೊದಲು ಹೇಳುವುದು ಕೇಳು ಎಂದು ಗದರಿಸಿದಳು ಆಶಾ. ನಿನ್ನ ಪತಿಗೆ ನಾನು ತಿಳಿಸಿ ಹೇಳುವೆ, ಮೊದಲು ನಿನ್ನ ಕರಳು ಕುಡಿಯನ್ನು ಸಂರಕ್ಷಿಸಿಕೊ, ನಿನ್ನದೇ ಒಂದು ಸುಂದರ ಬದುಕು ಕಟ್ಟಿಕೊ, ಪುಟ್ಟ ಮಗು ಪತಿ ನೀನು, ಚೊಕ್ಕ ಸಂಸಾರ ನಿನ್ನದಾಗಲಿ, ಅದಕ್ಕೊಂದು ಅರ್ಥವಿದೆ ಎಂದಾಗುತ್ತದೆ, ಮಗುವಿನ ಭವಿಷ್ಯ ನಿಮ್ಮಿಬ್ಬರ ಕೈಯಲ್ಲಿದೆ, ಮೊಮ್ಮಗ ಬರುವನೆಂದು ಅತ್ತೆ ಮಾವಗೆ ಆಗಲಿ, ಮಗ ಬರುವನೆಂದು ನಿನ್ನ ಪತಿಗೆ ಆಗಲಿ ಸಂತೋಷವಾಗುತ್ತದೆ, ಅವರೆಲ್ಲರಿಗೂ ತಿಳಿಸಿ ಹೇಳು, ಅವರದೇ ಬದುಕಿಗೆ ಏನೆಲ್ಲವನ್ನೂ ಮಾಡುವರು, ಬಳ್ಳಿಯ ಕಾಯಿ ಬಳ್ಳಿಗೆ ಬಾರವೇ ಹೇಳು, ಬದುಕುವ ದಾರಿಗೆ

0: ಬೇಕಾದಷ್ಟು ಅನುಕೂಲಗಳಿವೆ. ನಿನ್ನ ಮಗುವನ್ನು ಬೆಳೆಸುತ್ತಾ ನಿನ್ನ ಪತಿಗೆ ಸಹಾಯ ಮಾಡುವಂತಹ ಕೆಲಸ ನೋಡಿಕೋ. ಮನೆಯಲ್ಲೇ ಇದ್ದು ಮಕ್ಕಳಿಗೆ ಪಾಠ ಹೇಳು. ಸ್ವಯಂ ಉದ್ಯೋಗಕ್ಕೆ ಸರ್ಕಾರ ಸಾಕಷ್ಟು ಸೌಕರ್ಯಗಳನ್ನು ಮಾಡಿದೆ. ಅಂತ ಉದ್ಯೋಗದಲ್ಲಿ ತೊಡಕು. ಹಣ ಗಳಿಸುವಂತಹ ಕೆಲಸ ನಿನ್ನದಾಗಿರಿಸಿಕೊಂಡು ನಿನ್ನೆಲ್ಲ ಆಸೆಗಳು ಈಡೇರುತ್ತವೆ. ಸಮಾಜದಲ್ಲಿ ನಿನಗೆ ಗೌರವವೂ ಇರುತ್ತದೆ. ಇಂಥ ತ್ಯಾಗಕ್ಕೆ ಮುಂದಾಗು ಎಂದು ಆಶಾ ಅಕ್ಕಳಿಗೆ ಕೌನ್ಸಿಲಿಂಗ್ ಮಾಡಿದಳು. ಸಾಕಷ್ಟು ತಿಳಿಸಿ ಹೇಳಿದಳು. ಏನೋ ಒಂದು ಸಮಾಧಾನ ತಾಳಿದಂತೆ ನಕ್ಕು ಸುಮ್ಮನಾದಳು ಅಕ್ಕ. ತಂಗಿ ಏನೋ ಒಂದು ದೊಡ್ಡ ಭಾರ ಇಳಿಸಿದ್ದಾಳೆ ಎನ್ನುವ ಮನಸ್ಸಿನಿಂದ ಮನೆಗೆ ಬಂದು ತನ್ನ ಮಗುವಿನ ಸಂತೋಷ ಸುದ್ದಿ ಹೇಳಲು ನಿರ್ಧರಿಸಿದಳು. ಅಂದು ರಾತ್ರಿ ಸುಮಳ ಪತಿ ಸುಮಳ ಕಿವಿಯಲ್ಲಿ ಕೇಳಿದ, ನಾನು ಅಪ್ಪ ಆಗುವುದು ಯಾವಾಗ? ನೀ ನನ್ನ ಅಪ್ಪನ ಲಗೂನ ಮಾಡು ಎಂದಾಕ್ಷಣ. ಹಾ, ನಾನು ತಾಯಿ ಆಗುತ್ತಿರುವುದು ಇವರಿಗೆ ಹೇಗೆ ತಿಳಿಯಿತು? ನೋಡಿ, ಆಗಲೇ ನೀವು ಅಪ್ಪ ಆಗಿರುವಿರಿ. ಈ ಸಂತೋಷ ಸುದ್ದಿಯನ್ನೇ ಹೇಳಲು ಹವಣಿಸುತ್ತಿದ್ದೆ. ಹೌದು, ನೀವು ಅಪ್ಪ ಆಗಿಬಿಟ್ಟಿರಿ ಎಂದಾಕ್ಷಣ ತನ್ನ ಪತ್ನಿಯನ್ನು ಪ್ರೀತಿಯಿಂದ ಬರಸೆಳೆದು, ನನ್ನದೊಂದು ಪುಟ್ಟ ಕುಟುಂಬ ಶುರುವಾಗುತ್ತಿದೆ ಎಂದ. ಮತ್ತೆ ನೋಡು ಸುಮ, ನಿನ್ನ ತಿರುಳಿಲ್ಲದ ತ್ಯಾಗದ ಸುದ್ದಿ ನಿನ್ನ ತಂಗಿ ಆಗಲೇ ಹೇಳಿದಳು. ನನಗೆ ತುಂಬಾ ನೋವಾಯಿತು. ನಿನ್ನ ತ್ಯಾಗಕ್ಕೆ ಇನ್ನು ಪೂರ್ಣ ವಿರಾಮ ಹಾಕು ಎಂದ. ಮತ್ತೆ ನಿನ್ನ ತಂಗಿಯೇ ನೀನು ತಾಯಿಯಾಗುತ್ತಿರುವ ಸುದ್ದಿ ಹೇಳಿದಳು ಎಂದಾಗ ಅವಳು ಸಮಾಧಾನ ಉಸಿರು ಬಿಟ್ಟು ತನ್ನ ಪತಿಗೆ ಹೇಳಬೇಕೆಂದಿದ್ದ ಸುದ್ದಿ ತಿಳಿಸಿ ತೃಪ್ತಿಪಟ್ಟಿದ್ದಳು. ಜೊತೆಗೆ ಹೆಮ್ಮೆ ಪಟ್ಟುಕೊಂಡಳು. ನಾನು ಮಾಡಿದ ತ್ಯಾಗಕ್ಕೆ ಒಳ್ಳೆಯ ಯಶಸ್ಸಿದೆ ಎಂದು ಸಂತೋಷದಿಂದ ಕಣ್ಣು ಮುಚ್ಚಿಕೊಂಡಳು. ನೋಡು ಸುಮ, ನನ್ನ ಕುಟುಂಬಕ್ಕೆ ನಿನ್ನ ತ್ಯಾಗ ತುಂಬಾ ದೊಡ್ಡದಾಗಿದೆ. ಸಾಕು ಇನ್ನು ನಿನ್ನ ತ್ಯಾಗ. ನನ್ನ ಜವಾಬ್ದಾರಿಕ್ಕಿಂತ ನಿನ್ನ ತ್ಯಾಗವೇ ಹೆಚ್ಚಾಗಿದೆ. ನಾನು ಚಿಕ್ಕವನಾಗಿರುವೆ ನಿನ್ನ ಮುಂದೆ.
1: ತ್ಯಾಗ ಸಣ್ಣ ಕಥೆ ಕೇಳಿದಿರಿ, ಅನುರಾಧ ಕುಲಕರ್ಣಿ ಅವರಿಂದ.
2: ಆಕಾಶವಾಣಿ ಕಾರವಾರ. ನಾಟಕ ಪಾತಾಳದಿಂದತ್ತ ಆಕಾಶದಿಂದತ್ತ. ರಚನೆ ಮತ್ತು ನಿರ್ದೇಶನ MSK ಪ್ರಭು. ಕೇಳಿ ನಾಟಕ ಪಾತಾಳದಿಂದತ್ತ ಆಕಾಶದಿಂದತ್ತ.
3: ಏನಪ್ಪಾ ವೆಂಕಟಗಿರಿ, ಏನಾಯ್ತು, ಹೆಂಗಿದ್ಯಾ?
4: ಬನ್ನಿ ಸರ್, ಏನೋ ನನ್ ಪುಣ್ಯ ಚೆನ್ನಾಗಿತ್ತು, ಬದುಕೊಂಡ್ರು. ಪಕ್ಕದ ಮನೆ ಗುಂಡಪ್ಪನವ್ರು ಇಲ್ಲದೆ ಇದ್ದಿದ್ರೆ ಏನ್ ಆಗ್ತಿತ್ತೋ ಗತಿ. ಇವತ್ತು ಬನ್ನಿ, ಒಳಗ್ ಬನ್ನಿ.
5: ಬನ್ನಿ ಕೃಷ್ಣರಾವ್.
3: ಆಗ್ಲಿ ಆಗ್ಲಿ ಆಗ್ಲಿ, ಹಂಗೆ
5: ನೋಡಿ, ಮನೆಯಲ್ಲಿ ನೀರಿರ್ಲಿಲ್ಲ, ಬೇಗ ಸ್ನಾನ ಮಾಡಿ ಸ್ಕೂಲ್ಗೆ ಹೊರಡೋಣ ಅಂತ, ಎರಡು ಬಿಂದಿಗೆ ನೀರ್ ಸೇದೋಣ ಅಂತ ಹಿಂದ್ಗಡೆ ಬಾವಿಗೆ ಹೋದೆ. ಇನ್ನೇನು ತುಂಬಿದ ಕೊಡಾನ ಎತ್ತಿ ಕಟ್ಟೆ ಮೇಲಿಟ್ಟು ಹಗ್ಗ ಬಿಚ್ಚಬೇಕು ಅಂತ ಅಂದ್ಕೊಂಡು ಬಿಂದಿಗೆ ಹಿಡ್ಕೊಂಡೆ ನೋಡಿ. ಏನೋ ತಲೆ ತಿರುಗದ ಹಾಗಾಗಿ ನೆಲದ ಮೇಲೂರಿದ್ದ ಕಾಲು ಮೇಲೆದ್ದು ಹಗ್ಗದ ಮೇಲಿನ ಹಿಡಿತ ಸಡಿಲವಾಗಿ ಹಿಡ್ಕೊಂಡಿದ್ದ ಬಿಂದಿಗೆ ಸಮೇತ ಬಾವಿ ಒಳಗೆ ದಪ್ಪ ಅಂತ ಬಿದ್ದುಬಿಟ್ಟೆ. ಮೇಲಕ್ಕೆ ಹಾರ್ತಿದ್ದೀನೇನೋ ಅನಿಸ್ತಾ ಇತ್ತು.
3: ಏನೋ ಪೀಡೆ ಕಳೀತು ಅಂತ ತಿಳ್ಕೊ. ಓ ಓ, ತಲೆಗೆ ತುಂಬಾ ಏಟ್ ಬಿತ್ತೇನು, ಕೈಕಾಲೆಲ್ಲ ನೆಟ್ಟಿಗಿದೆ ತಾನೆ?
4: ತಲೆಗೇನು ಅಂತ ದೊಡ್ಡ ಏಟ್ ಬಿದ್ದಿಲ್ಲ, ಮೂಕ್ ಗಾಯ ಅಷ್ಟೇ. ಕೈಕಾಲೆಲ್ಲ ಸ್ವಲ್ಪ ತರ್ಚಿ ರಕ್ತ ಬಂದಿದೆ, ಬ್ಯಾಂಡೇಜ್ ಹಾಕಿದ್ದೀನಿ.
5: ಸರಿ ನೋಡಿ ನೋಡಿ, ನನ್ನ ಕುತ್ತಿಗೆ ಹೀಗೆ ಬಲಕ್ ವಾಲ್ ಬಿಟ್ಟು ಧ್ವಜದ ಮೇಲೆ ಕೂತು ಬಿಟ್ಟಿದೆ. ನೆಟ್ಟಗ್ ಮಾಡೋಕ್ ಆಗ್ತಾನೆ
3: ಎಲ್ಲೋ ಉಳುಕಿರ್ಬೇಕು. ಈ ಅಕ್ಕಿ ಗಂಟಿರತ್ ನೋಡು, ಅದನ್ನ ಕುತ್ತಿಗೆ ಕೆಳಗಿಟ್ಕೊಂಡು ಮಲಕ್ಕೋ ಸರಿ ಹೋಗತ್ತೆ. ಬೇಕಾದ್ರೆ ಒಂದ್ ಸ್ವಲ್ಪ ನೀಲಗಿರಿ ತೈಲ ಹಚ್ಚು.
4: ಎಲ್ಲ ಮಾಡಿದೀನಿ, ಇನ್ನೊಂದೆರಡು ದಿವಸದಲ್ಲಿ ಸರಿ ಹೋಗ್ತಾರೆ ಅಂತ ಕಾಣುತ್ತೆ. ಸದ್ಯ ಗುಂಡಪ್ಪನವರು ದೇವರ್ ಬಂದ ಹಾಗೆ ಬಂದು ನನ್ನ ಅರಿಶಿನ ಕುಂಕುಮ ಉಳಿಸ್ಕೊಟ್ರು.

0: ಅದ್ ಸರಿ. ಈ ನನ್ನ ವಾಲಿದ ಕುತ್ತಿಗೆ ನೋಡಿ ನೋಡಿ ನೋಡಿ, ಏನ್ ಮಾಡಿದ್ರು ಮೇಲಕ್ಕೆ ಏಳೋದೇ ಇಲ್ಲ. ಅದು ಅಲ್ಲದೆ ಏನೇನೋ ಜ್ಞಾಪಕಕ್ಕೆ ಬರ್ತಾ ಇದೆ. ಹಳೆ ವಿಚಾರಗಳೆಲ್ಲ ನಾನು ನೆನ್ಪು ಮಾಡ್ಕೊಳ್ಳದೆ ಇದ್ರೂ ಮನಸ್ಸಿನಲ್ಲಿ ಸಿನಿಮಾ ಚಿತ್ರದ ರೀಲ್ ಬಿಚ್ಚಿದಾಗೆ ನಿನ್ನೆ ನಡೆದ ವಿಚಾರಗಳು, ಸಂಗತಿಗಳು, ಘಟನೆಗಳು, ಆಡಿದ ಮಾತುಗಳು, ಕೇಳಿದ ಶಬ್ದಗಳು ಎಲ್ಲ ಬಂದವು. ಮೊನ್ನೆ ಇದೊಂದು ಬಂದವು, ಆಚೆ ಮೊನ್ನೆದು ಬಂದವು. ಹೀಗೆ ಒಂದ್ರ ಹಿಂದೆ ಒಂದು ನೆನಪು ಹಿಂದೆ ಹಿಂದೆ ಸರಿತಾ ಇದೆ. 4 ವರ್ಷದ ಹಿಂದೆ ಇದೇ ತಿಂಗಳ 19ರಂದು ಕ್ಲಾಸ್ನಲ್ಲಿ 3ನೇ ಪಿರಿಯಡ್ ಅಲ್ಲಿ ಪಾಠ ಮಾಡುವಾಗ ಒಬ್ಬ ಹುಡುಗನ ಒಂದು ಪ್ರಶ್ನೆ ಕೇಳಿದೆ. ಅವನು ಉತ್ತರ ಹೇಳೋಕೆ ಎದ್ದು ನಿಂತಾಗ ನಾನು ಕುರ್ಚಿ ಬಿಟ್ಟು ಎದ್ದು ಮೇಜಿನ ಮುಂದೆ ಬಂದು ನಿಂತ್ಕೊಂಡಾಗ ಅವನು ಚಡ್ಡಿ ಗುಂಡಿ ಹಾಕೊಂಡಿರ್ಲಿಲ್ಲ ಅನ್ನೋ ಗಮನಕ್ಕೆ ಬಂತು. ಏಯ್, ನಿನ್ ಚಡ್ಡಿ ಗುಂಡಿ ಹಾಕೊಂಡು ಆಮೇಲೆ ಉತ್ತರ ಹೇಳು ಅಂದೆ. ಅವನು ನಾಚಿಕೆಯಿಂದ ಗುಂಡಿ ಹಾಕೊಂಡು ಉತ್ತರ ಹೇಳೋದನ್ನೇ ಮರೆತು ನನ್ನನ್ನೇ ಮಿಕ ಮಿಕ ಮಿಕ ಅಂತ ನೋಡ್ತಾ ಇದ್ದಾಗ ಇಡೀ ಕ್ಲಾಸ್ ಬೊಳ್ಳಂತ ನಗೋಕ್ ಶುರು ಮಾಡ್ತು. ನಾನು ಸೈಲೆನ್ಸ್ ಅಂತ ಗುಡುಗದೆ. ಹಿಂದಿನ ಬೆಂಚಿನ ಯಾವನೋ ಹುಡುಗ ತಲೆ ಎತ್ತದೆ, ಸಾರ್ ನೀವು ಪ್ಯಾಂಟಿ ಗುಂಡಿ ಹಾಕೊಂಡಿಲ್ಲ ಸಾರ್ ಅಂತ ಕಿರ್ಚಿಕೊಂಡ. ಯಾಕೆ ಹೇಳ್ತೀನಿ ಅಂದ್ರೆ ಅಂಥ ಮರುವಿದ್ದ ನನಗೆ ಈಗ ಎಲ್ಲಾ ಸಂಗತಿಗಳು ಕಣ್ಣಿಗೆ ಕಟ್ಟದ ಹಾಗೆ ನೆನಪಾಗ್ತಾ ಇರೋದು ಅಂದ್ರೆ ಆಶ್ಚರ್ಯ ಅಲ್ವೇ ಕೃಷ್ಣರಾವ್. ನಾನು ಹಿಂದ ಹಿಂದಕ್ಕೆ ಹೋಗ್ತಾ ಇದ್ದೀನಿ ಕೃಷ್ಣರಾವ್, ಭೂತಕಾಲಕ್ಕೆ ದಾವಿಸ್ತಾ ಇದ್ದೀನಿ. ನನ್ನ ನೆನಪು ಬೆಳೀತಾ ಇದೆ. ನಾನು 15 ವರ್ಷದವನಿದ್ದಾಗ
1: ಹೀಗೆ ಹೀಗೆ ಏನೇನೋ ಮಾತಾಡ್ತಾ ಇದ್ದಾರೆ ಸರ್ ಇವರು. ಬಾವಿಯಿಂದ ಎತ್ತದ ಮೇಲೆ ಒಂದು 10 ನಿಮಿಷ ಸುಮ್ಮನೆ ಇದ್ರು, ಆಮೇಲೆ ಎಲ್ಲ ಹಳೆ ವಿಚಾರ ಮಾತಾಡೋಕ್ ಶುರು ಮಾಡ್ಬಿಟ್ರು. ಹೋಗ್ಲಿ, ಏನು ಅನಾಹುತ ಆಗಿಲ್ವಲ್ಲ ಅಂತ ಒಂದು ಸಮಾಧಾನ ಅಷ್ಟೇ. ಆದ್ರೂ
2: ವನಜಂದವರೇ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ವೆಂಕಟಗಿರಿ, 10 ಅಥವಾ 15 ದಿನವೋ ಮೆಡಿಕಲ್ ಲೀವ್ ಹಾಕ್ಬಿಟ್ಟು ಹಾಯಾಗಿ ರೆಸ್ಟ್ ತಗೋ, ಡಾಕ್ಟ್ರಿಗೆ ತೋರಿಸ್ಕೊಂಡು ಬಾ. ನನ್ನ ಷಟ್ಗ ನಿಮ್ಮ ಆಸ್ನಲ್ಲಿ ಡಾಕ್ಟರ್ ಆಗಿದ್ದಾನೆ, ಒಂದು ಚೀಟಿ ಕೊಡ್ತೀನಿ, ಹೋಗಿ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಬಾ.
1: ನಂಗೆ ಯಾಕೋ ತುಂಬ ಗಾಬರಿ ಆಗ್ತಾ ಇದೆ ಸರ್, ನಾಳೆನೆ ಹೋಗ್ತೀವಿ ಡಾಕ್ಟರ್ ಹತ್ರ, ನೀವು ಕಾಗದ ಬರ್ಕೊಟ್ಬಿಡಿ.
2: ಅದಕ್ಕೇನಮ್ಮ, ಇಲ್ಲ ಬರ್ಕೊಡ್ತೀನಿ.
0: ನಾನು 15 ವರ್ಷದವನಿದ್ದಾಗ ಒಂದಿನ ರಾತ್ರಿ ನಂಗೊಂದು ಕನ್ಸು ಬಿತ್ತು. ಬೆಳದಿಂಗಳ ರಾತ್ರಿ, ನದಿ ದಂಡೆ, ನನ್ನ ಕ್ಲಾಸ್ಮೇಟ್ ಉದ್ದನ ಜಡೆ ಶಕುಂತಲಾ ನನ್ನ ಜೊತೆಗಿದ್ಲು. ಅಲ್ಲೇ ದಡದಲ್ಲಿ ಬೆಳೆದಿದ್ದ ಒಂದು ಗಿಡದ ಹಣ್ಣನ್ನು ಕಿತ್ಕೊಂಡು ಅವಳು ಬಂದು ನನ್ನ ಕೈಯಿಂದ ಅದನ್ನು ಕಸ್ಕೊಂಡು ಬಾಯಿಗೆ ಹಾಕೊಂಡು, ಅದು ಹುಚ್ಚಿಡಕಾಯಿ, ಅದನ್ನ ತಿಂದ್ರೆ ಹುಚ್ಚಿಡಿಯತ್ತೆ, ನುಂಗ್ಬಿಟ್ಯ ಅಂದೆ. ಅವಳು ಆಕರಿಸ್ಕೊಂಡು ಹೆದರ್ಕೊಂಡು ಓಡೋಗ್ತಾ ಇದ್ದಾಗ ನಾನು ನಗ್ತಾ ಇದ್ದೆ. ಅವಳು ಒಂದು ಕಲ್ಲು ಎತ್ಕೊಂಡು ನನ್ನ ಕಡೆ ಬೀರಿ ಓಡೋದು. ನಾನು ಕೂಗ್ತಾನೆ ಇದ್ದೆ. ಆಮೇಲೆ ಎಷ್ಟೋ ದಿನ ಆದ್ಮೇಲೆ ಅವಳ ಅಪ್ಪನಿಗೆ ವರ್ಗ ಆಗಿ ಊರೇ ಬಿಟ್ಟು ಹೊರಟೋದು. ನಾನು ಕನಸಿನಲ್ಲಿ ಅವಳ ಜೊತೆ ಜೂಟಾಟ, ಕುಂಟಾಬಿಲ್ಲೆ ಆಡ್ತಾನೇ ಇದ್ದೆ. ಕನಸಿನಲ್ಲಿ ಬಂದಾಗ್ಲೆಲ್ಲ ಅವಳು ಅಂತರಿಕ್ಷದ ಕಾಮನ ಬಿಲ್ಲಿನ ಹಿಂದೆ ಓಡಾಡ್ತಾ ಇದ್ದೆ, ನಗತಾ ಇದ್ದೆ. ಬಾವಿಯಿಂದ ಎದ್ದ ಮೇಲೆ ನೆನಪು ಬಿಚ್ಚಿಕೊಂಡ ಹಾಗೆಲ್ಲ ನನ್ನ ಕನಸಿನ ಕಾಮನ ಬಿಲ್ಲಿನ ಹಿಂದೆ ಅವಳನ್ನು ಕಂಡು ಬಿಟ್ರೆ ಸಾಕು ಅಂತ ತುಂಬಾ ಬಯಕೆ ಆಗ್ತಾ ಇದೆ. ಈಗಾಗಲೇ ನೆನಪಿನ ಸುರುಳಿ ಬಿಚ್ಚಿಕೊಂಡು ನನ್ನ ಬಾಲ್ಯದ ಕಾಲವೆಲ್ಲ ಜ್ಞಾಪಕ ಬಂದ್ಬಿಟ್ಟಿದೆ. ಹಾ, ಈ ಸುರುಳಿ ಇನ್ನು ಬಿಚ್ಚಕೋತಾನೇ ಇದೆ.
1: ತು ಸಾಕು, ಸುಮ್ಮನೆ ಇರಿ ಅಂದ್ರೆ ಯಾಕೋ ಅತಿ ಆಯ್ತು ನಿಮ್ದು. ನೋಡ್ದವ್ರು ನಕ್ಕಾರು ನಿಮ್ ಮಾತು ಕೇಳಿ. ಮೊದಲು ನಿಮ್ ಕುತ್ತಿಗೆ ನೆಟ್ಟಿಗೆ ಮಾಡ್ಕೊಳೋದಕ್ಕೆ ಯಾರನ್ನಾದ್ರೂ ಡಾಕ್ಟರ್ ನೋಡೋಣ ಬನ್ನಿ.
2: ಹೌದಪ್ಪ ವೆಂಕಟಗಿರಿ, ಮೊದಲು ಡಾಕ್ಟರ್ ನೋಡಿದ್ರೆ ಒಳ್ಳೇದು. ಹಾಗೇನೆ ತಲೆಗೂ ಏನಾದ್ರೂ ಪೆಟ್ಟು ಬಿದ್ದಿದ್ಯಾ ನೋಡಿ, ಅದಕ್ಕೂ ಚಿಕಿತ್ಸೆ ಪಡೆಯೋದು ಬಹಳ ಮುಖ್ಯ.
0: ತಲೆಗೇನು ಆಗಿಲ್ಲ ನೋಡಿ, ನಾನು ನಿಮ್ ಹಾಗೆ ಸ್ವಾಭಾವಿಕವಾಗಿ ವರ್ತಿಸ್ತಾ ಇಲ್ವೇ?
1: ಇದಂತದ್ರಿ ಸ್ವಾಭಾವಿಕ ಅಂತೆ ಸ್ವಾಭಾವಿಕ. ನಿಮ್ ನೆನಪು ಈ ರೀತಿ ಮರುಕಳಿಸ್ತಾ ಇರೋ ನೋಡಿದ್ರೆ ಇದೇನೋ ಒಳ್ಳೇದಕ್ಕಲ್ಲ ಅಂತ ನನ್ಗೆ ಅನ್ನಿಸ್ತಾ ಇದೆ.
2: ಹೌದಪ್ಪ ವೆಂಕಟಗಿರಿ, ಯಾವುದು ಅತಿ ಆಗ್ಬಾರ್ದಯ್ಯ. ನೆನಪಿನ ಶಕ್ತಿ ಚುರುಕಾದ್ರೆ ಒಳ್ಳೇದೆ, ಆದರೆ ನೀನು ಮಾತಾಡೋದನ್ನ ಕೇಳಿದ್ರೆ ನಿನ್ನ ಮನಸ್ಸಿನ ನೆನಪಿನ ಕೆಲಸ ಮಾತ್ರ ಜಾಗೃತವಾಗಿ ಬೇರೆ ಎಲ್ಲ ಮಾನಸಿಕ ವ್ಯಾಪಾರಗಳು ನಿಂತು ಹೋಗ್ಬಿಟ್ಟಿದ್ಯೇನೋ ಅಂತ.
0: ನೀವು ಹೇಳೋದೇನೋ ಸರಿ, ಆದರೆ ಇಂಥ ಅಗಾಧವಾದ ನೆನಪಿನ ಶಕ್ತಿ ನನಗೆ ಈ ಅಪಘಾತದಿಂದ ಬಂದಿರೋದು ನೋಡಿದ್ರೆ ಏನೋ ವಿಶೇಷ ಇದೆ ಅಂತ ಅನ್ಸೋದಿಲ್ವೇ ನಿಮಗೆ ನನ್ನಲ್ಲಿ?
1: ವಿಶೇಷವೋ ಸಶೇಷವೋ ಎಲ್ಲ ನೀವೇ ತಿಳ್ಕೊಂಡ್ಬಿಟ್ರೆ ಹಾಗೆ ಮಾತಾಡಬೇಡಿ.

0: ಮೊದಲು ಹೋಗಿ ಡಾಕ್ಟರ್ ನೋಡಿ ಪರೀಕ್ಷೆ ಮಾಡಿಸ್ಕೊಳ್ಳೋಣ ಬನ್ನಿ.
1: ನಾನು ಬರ್ಲೇನಪ್ಪ ವೆಂಕಟಗಿರಿ, ಹುಷಾರು.
2: ತಡೀರಿ ತಡೀರಿ ತಡೀರಿ, ಈಗ ಜ್ಞಾಪಕ ಬರ್ತಾ ಇದೆ, ನೆನಪಾಯ್ತು. ನಾನು ಹುಟ್ಟಿದಾಗ ತುಂಬಾ ಜನ ಏನೇನೋ ಮಾತಾಡ್ಕೋತಾ ಇದ್ರು, ಬರೀ ಶಬ್ದ ನನ್ನ ಪಾಲಿಗೆ, ನಗುತ್ತಾ ಇದ್ರು, ಎಲ್ಲ ನನ್ನ ಕಿವಿ ಮೇಲೆ ಬಿದ್ದು ಆಘಾತವಾಯ್ತು ನನಗೆ. ಆದ್ರೆ ಸ್ವಲ್ಪ ಹೊತ್ತಿನಲ್ಲೇ ಅಭ್ಯಾಸ ಆಗಿ ಶಬ್ದಗಳ ಆಘಾತನ ತಡೆದುಕೊಳ್ಳೋ ಶಕ್ತಿನೂ ಬಂತು. ನನಗೆ ಹೆರಿಗೆ ಮಾಡಿದ ಸೂಲಗಿತ್ತಿ ಹಲ್ಲು ಉಬ್ಬಲ್ಲು ಹಳದೀಗಿತ್ತು.
0: ಅಯ್ಯೋ, ನೀವ್ ಇದನ್ನೆಲ್ಲ ನಿಲ್ಲಿಸ್ತಾ ಇದ್ರೆ ನಂಗೆ ಹುಚ್ಚ ಹಿಡಿದು ಬಿಡುತ್ತೆ.
2: ನಿಲ್ಸೋದು ಬಿಡೋದು ನನ್ನ ಕೈಯಲ್ಲಿಲ್ಲ. ಈ ನೆನಪು ಒಂದ್ ಕಡೆ ನಿಂತು ಬಿಟ್ರೆ ನನಗೂ ಸಮಾಧಾನವೇ. ಆದ್ರೆ ಯಾವುದೋ ಶಕ್ತಿ ನನ್ನನ್ನು ಭೂತಕಾಲಕ್ಕೆ ಎಳ್ಕೊಂಡು ಹೋಗ್ತಿದೆ, ನಾನು ಕೊಚ್ಕೊಂಡು ಹೋಗ್ತಾ ಇದ್ದೀನಿ.
1: ವೆಂಕಟಗಿರಿ, ಯಾಕಯ್ಯ ಹೀಗೆಲ್ಲ ಮಾತಾಡ್ತೀಯ? ಅಪಘಾತಗಳಾಗತ್ವೆ, ಏನೋ ವ್ಯತ್ಯಾಸ ಆಗತ್ತೆ, ಆದರೆ ಎಲ್ಲಕ್ಕೂ ಒಂದು ಪರಿಹಾರ, ಚಿಕಿತ್ಸೆ, ಉಪಾಯ ಇದ್ದೇ ಇರುತ್ತೆ. ಹೇಳಿ ಹೇಳಿ ಹೇಳಿಮ್ಮ ಬಣಜಮ್ಮ ಹೇಳಿ. ಆಟೋ ಹತ್ಕೊಂಡು ಆಸ್ಪತ್ರೆಗೆ ಹೋಗಿ ನಾನು ಫೋನ್ ಮಾಡ್ತೀನಿ, ಆ ಡಾಕ್ಟರ್ ರಾಮರಾವ್ ಅಂತ ಕೇಳಿ.
0: ಸರಿ ಹೇಳಿ. ಅಂದ್ರೆ
2: ನಾನು ಹುಟ್ಟಿದ ಗಳಿಗೆವರೆಗೂ ಬಂದಾಯ್ತು, ಮುಂದೇನಿದೆ ಮುಂದೇನಿದೆ ಅಥವಾ ಹಿಂದೇನಿದೆ ಅನ್ಬೇಕು, ಯಾಕಂದ್ರೆ ನಾನೀಗ ಕಾಲದಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ನೆನಪಿನ ಭೂತದ ಪ್ರವಾಹ ನನ್ನನ್ನು ಕೊಚ್ಚಿಕೊಂಡು ಬಂದು ಬಂದು ಗೋಡೆಗೆ ಅಪ್ಪಳಿಸಿದೆ. ಇಲ್ಲಿಂದ ನಾನು ಇನ್ನೂ ಹಿಂದಕ್ಕೆ ಹೋಗ್ಬೇಕು, ಆದರೆ ಆದರೆ ಈ ಗೋಡೆ ತಡೆದಿದೆ ನನ್ನನ್ನು. ಮುಂದಕ್ಕೆ ಬಂದು ಈ ಪ್ರವಾಹದ ವಿರುದ್ಧ ಹೋಗ್ಬೇಕು. ನನಗಿರೋದು ವರ್ತಮಾನವಲ್ಲ, ಭವಿಷ್ಯವಲ್ಲ, ಬರೀ ಭೂತ. ಏನಿದು ಏನಿದು ವರ್ತಮಾನ? ಎಲ್ಲಿದೆ ವರ್ತಮಾನ? ಇದಕ್ಕೆ ಅಸ್ತಿತ್ವ ಇಲ್ಲ. ಭವಿಷ್ಯ? ಅದಕ್ಕೂ ಅಸ್ತಿತ್ವ ಇಲ್ಲ, ಯಾಕಂದ್ರೆ ಭವಿಷ್ಯ ಸಾಕಾರವಾದ ಕೂಡಲೇ ವರ್ತಮಾನವಾಗ್ಬಿಡುತ್ತೆ, ಅದೇ ಕ್ಷಣದಲ್ಲಿ ಅದು ಭೂತವಾಗ್ಬಿಡುತ್ತೆ. ಇರೋದು ಒಂದೇ ಒಂದು ಸತ್ಯ, ಅದೇ ಭೂತ. ಅಥವಾ ಕಾಲ ಹೀಗೆ ಭವಿಷ್ಯದಿಂದ ವರ್ತಮಾನವಾಗಿ, ವರ್ತಮಾನದಿಂದ ಭೂತವಾಗೋ ಸರಳ ರೇಖೆಯ ಮೇಲೆ ಏಕಮುಖವಾಗಿ ಹರಿತಾ ಇರೋದು ಸುಳ್ಳಿರಬಹುದೇ? ಹಾ, ಈ ಗೋಡೆ, ಇದನ್ನು ಒಡೆದು ಭೂತದ ಭೂತದಲ್ಲಿ ಏನಡಗಿದೆಯೋ ಅದನ್ನು ಕಂಡುಕೊಳ್ಳದೆ ನನಗೆ ಮುಕ್ತಿ ಇಲ್ಲ, ಮುಕ್ತಿ ಇಲ್ಲ.
0: ಏನು ಅಂದ್ರೆ ಸಾಕು ಸಾಕು, ನಿಮ್ ಪುರಾಣ. ಕೃಷ್ಣ ಹೋಗಿ ಆಗ್ಲೇ ಎಷ್ಟು ಹೊತ್ತಾಯ್ತು, ಇಷ್ಟೊತ್ತಿಗೆ ಅವರು ಫೋನ್ ಮಾಡಿರ್ತಾರೆ ಡಾಕ್ಟರ್ಗೆ, ಬನ್ನಿ ನಾವಿನ್ ಹೋಗೋಣ. ನಮಸ್ಕಾರ ಡಾಕ್ಟ್ರೆ.
3: ಹಾ ಬನ್ನಿ ಬನ್ನಿ ಅಮ್ಮ. ಇವರೇನಾ ವೆಂಕಟಗಿರಿ?
0: ಹೌದು.
3: ಇವ್ರ ವಯಸ್ಸು?
2: ವಯಸ್ಸು 40 ವರ್ಷ 3 ತಿಂಗಳು 19 ದಿನ ಇವತ್ತಿಗೆ.
3: ಬಹಳ ಕರಾರುವಾಕಾಗಿದೆಯಲ್ರಿ ನಿಮ್ ಲೆಕ್ಕಾಚಾರ.
2: ಅದೇ ಸರ್, ನಾನು ಬಾವಿಗೆ ಬಿದ್ದು ಎದ್ದ ಮೇಲೆ ನನ್ನ ನೆನಪಿನ ಶಕ್ತಿ ಅಗಾಧವಾಗಿ ಬೆಳೀತಾ ಇದೆ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನಾನು ಹುಟ್ಟಿದ ಗಳಿಗೆ ಕೂಡ ಈಗ ಸ್ವಲ್ಪ ಹೊತ್ತಿನ ಹಿಂದೆ ನೆನಪಾಯ್ತು, ಸೂರ್ಯೋದಯಾದಿ 3 ಗಳಿಗೆ.
0: ನೋಡಿ ಡಾಕ್ಟ್ರೆ, ಬಾವಿಗೆ ಬಿದ್ದದ್ದೇ ಒಂದು ದೊಡ್ಡ ಆಘಾತ ಆಗಿದೆ. ಬದುಕೊಂಡ್ರಲ್ಲ ಸದ್ಯ ನಮ್ ಪುಣ್ಯ ಅಂತಿದ್ರೆ ಈ ನೆನಪಿನ ಭೂತ ಮೆಟ್ಕೊಂಡಿದೆ, ಕುತ್ತಿಗೆ ಬೇರೆ ಪಕ್ಕಕ್ಕೆ ವಾಲ್ ಹೋಗಿದೆ.
3: ಸರಿ ಸರಿ, ಕೃಷ್ಣರಾವ್ ಎಲ್ಲ ಹೇಳಿದ್ದಾರೆ, ನಾನು ಪರೀಕ್ಷೆ ಮಾಡ್ತೀನಿ, ಔಷಧಿ ಕೊಡ್ತೀನಿ, ಏನು ಗಾಬರಿ ಆಗ್ಬೇಡಿ ಅಮ್ಮ.
0: ಏನಾದ್ರೂ ಮಾಡಿ ಡಾಕ್ಟ್ರೆ, ಕುತ್ತಿಗೆ ನೆಟ್ಟಿಗೆ ನಿಂತ್ಕೊಳ್ಳೋ ಹಾಗೆ ಮಾಡಿ, ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಆದ್ರೆ ವಾಸಿ.
2: ಅಂದ ಹಾಗೆ ಡಾಕ್ಟ್ರೆ, ನಾವು ಹುಟ್ಟೋಕೂ ಮುಂಚೆ ಏನಿದ್ದು ಅಂತ ನೆನಪು ಮಾಡ್ಕೊಳ್ಳೋ ಹಾಗೆ ಏನಾದ್ರೂ ಸಾಧ್ಯ ಇದೆಯಾ?
3: ಏನ್ರಿ ಇದು?
2: ಯಾಕಂದ್ರೆ ನಾನೀಗ ಏನಾದ್ರೂ ನೆನಪು ಮಾಡ್ಕೊಳ್ತಾನೆ ಇರಬೇಕು, ಇಲ್ಲದೇ ಇದ್ರೆ ಬದುಕಿರೋದೇ ಸಾಧ್ಯವಿಲ್ಲವೇನೋ ಅನಿಸ್ತಿದೆ. ಈಗಾಗಲೇ ನಾನು ಹುಟ್ಟಿದ ಕ್ಷಣದವರೆಗೂ ನೆನಪು ಮಾಡ್ಕೊಂಡಿದ್ದೀನಿ, ಅದಕ್ಕೂ ಹಿಂದಿನ ನೆನಪು ನನಗಾಗಲೇಬೇಕು, ಆಗಲೇಬೇಕು, ಆಗಲೇ ನನಗೆ ಶಾಂತಿ, ಸಮಾಧಾನ, ಮುಕ್ತಿ.
0: ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರಿ ಅಂದ್ರೆ ಡಾಕ್ಟರ್ ಪರೀಕ್ಷೆ ಮಾಡ್ಲಿ.
2: ನೋಡೆ ವಂಜ, ಈ ಗೋಡೆಗಳಿವೆಯಲ್ಲ, ಇವೇ ನನಗೆ ಅಡ್ಡಿಯಾಗಿರೋದು. ಇದನ್ನಷ್ಟು ಕೆಡು ಹಾಕ್ಬಿಡ್ತೀನಿ ನೋಡ್ತಿರು. ಹಾರೆ ಇಲ್ಲೇ ಇದೆಯಲ್ಲ, ಈ ಗೋಡೆ ಉರುಳು ಬೀಳೋ ತನಕ ನನಗೆ ಶಾಂತಿ, ಸಮಾಧಾನ, ಮುಕ್ತಿ ಯಾವುದೂ ಇಲ್ಲ.
0: ಅಯ್ಯೋ ಅಯ್ಯೋ, ಇದೇನ್ ಮಾಡ್ತಿದ್ದೀರಿ? ಇದೇನ್ ಮಾಡ್ತಿದ್ರೆ ನೀವು ಮನೆ ಹೊಡೆಯೋ ಕೆಲಸನ? ನಿಲ್ಸಿ.

0: ಅಯ್ಯೋ, ಯಾರಾದ್ರೂ ಬನ್ನಿ, ಯಾರಾದ್ರೂ ಬನ್ನಿ, ಇವ್ರಿಗೆ ಏನೋ ಆಗ ಹೋಗಿದೆ, ಯಾರಾದ್ರೂ ಸ್ವಲ್ಪ ಸಹಾಯಕ್ಕೆ ಬನ್ನಿ.
1: ವೆಂಕಟಗಿರಿ, ವೆಂಕಟಗಿರಿ, ಏನಯ್ಯಾ ಏನಯ್ಯಾ ಇದು ಗಲಾಟೆ, ಏನ್ ಮಾಡ್ತಾ ಇದ್ದಿ? ನಿಲ್ಸಪ್ಪ
0: ಕೃಷ್ಣ, ಸದ್ಯ ನೀವು ಸಮಯಕ್ಕೆ ಸರಿಯಾಗಿ ಬಂದ್ರಿ, ಇವ್ರನ್ನ ಸ್ವಲ್ಪ ಹಿಡ್ಕೊಳ್ಳಿ, ಮನೆ ಕೆಡವ್ ಹಾಕ್ಬಿಡ್ತಾರೆ.
2: ಕೃಷ್ಣ, ಸರಿಯಾದ ಟೈಮಿಗೆ ಬಂದ್ರಿ, ನೀವು ಒಂದಿಷ್ಟು ಸಹಾಯ ಮಾಡಿ.
1: ಯಾವ್ದು
2: ಈ ಗೋಡೆ ನನಗೆ ಅಡ್ಡಿಯಾಗಿದೆ, ನನ್ನ ನೆನಪು ನನ್ನ ಹುಟ್ಟಿನ ಗಳಿಗೆಯಲ್ಲೇ ಹೆಪ್ಪುಗಟ್ಟಿ ನಿಂತು ಬಿಟ್ಟಿದೆ. ಅದರಿಂದ ಹಿಂದಕ್ಕೆ ಓಡ್ತಾನೆ ಇಲ್ಲ. ಯಾಕೆ ಗೊತ್ತಾ? ಈ ಗೋಡೆ ಮರೆಯಾಗಿದೆ, ಇದು ಬಿದ್ದು ಹೋದ್ರೆ ಎಲ್ಲ ಕಾಣಬಹುದು. ನೀವು ಸ್ವಲ್ಪ ಕೈ ಹಾಕಿ ಕೆಡವು ಬಿಡೋಣ, ಏನಂತೀರಾ?
1: ಓ ವೆಂಕಟಗಿರಿ, ಅಲ್ಲಯ್ಯ ಸ್ವಲ್ಪ ನನ್ನ ಮಾತು ಕೇಳಯ್ಯಾ, ಡಾಕ್ಟರ್ ಬೇಕಾದ್ರೆ ಕರ್ಕೊಂಡು ಬರ್ತೀನಿ ಅಲ್ಲಿವರೆಗೂ.
2: ಡಾಕ್ಟರ್ ಹ್ಯಾಕ್ ಕೇಳೋದು ಗೋಡೆ ಉರುಳಿಸೋಕ್ ಸಹಾಯ ಮಾಡಿ ಅಂತ? ನೀವೇ ಸ್ವಲ್ಪ ಕೈ ಹಾಕಿ
0: ನೋಡಿದ್ರ
2: ಈ ವನಜನ್ ಕೇಳಿದ್ರೆ ಏನೋ ಅನಾಹುತ ಆದವ್ರ ಹಾಗೆ ಬಡ್ಕೋತಿದ್ದಾಳೆ. ಯಾವಾಗ್ಲೂ ಹೀಗೆ ಶಲವಿಲ್ಲ, ಸಾರ್ಥಕವಿಲ್ಲ. ನೀವು ಒಂದು ಹಾರೆ ತಗೊಂಡ್ ಬನ್ನಿಪ್ಪ, ಎಷ್ಟೊತ್ತಿನ ಕೆಲಸ ಮಹಾ.
1: ವನಜಮ್ಮ, ವನಜಮ್ಮ, ಹೋಗಿ ತಕ್ಷಣ ಡಾಕ್ಟರ್ನ ಕರ್ಕೊಂಡು ಬನ್ನಿ, ನಾನು ಹೇಳಿದೆ ಅಂತ ಹೇಳಿ.
0: ಸರಿ,
1: ನಾನು ನೋಡ್ಕೋತೀನಿ ವೆಂಕಟಗಿರಿ.
0: ನೋಡಿ, ನೀವು ಹೇಗಾದ್ರೂ ಮಾಡಿ ಹಾರೇನ ಅವ್ರ ಕೈಯಿಂದ ಕಿತ್ಕೊಂಡ್ಬಿಡಿ, ನಾನು ಹೋಗಿ ಡಾಕ್ಟರ್ ಕರ್ಕೊಂಡು ಬರ್ತೀನಿ, ಬೇಗ ಬಂದ್ಬಿಡ್ತೀನಿ.
1: ಆಗ್ಲಿ. ಯಾಕಪ್ಪ ವೆಂಕಟಗಿರಿ ಸಾಹಸ, ಏನಾಗಿದೆಯ ನಿನಗೆ?
2: ಆಗ್ಲೇ ಹೇಳದ್ನಲ್ಲ, ಈ ಗೋಡೆಗಳು ಕುಸಿಯದೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ.
1: ಗೋಡೆ ಕುಸಿದ್ರೆ ಹೇಗಯ್ಯ ಸಮಾಧಾನ ಸಿಕ್ಕತ್ತೆ?
2: ಇದು ಸೂಕ್ಷ್ಮವಾದ ವಿಚಾರ. ನನಗೆ ಅಪಘಾತವಾದ ಮೇಲೆ ನೆನಪಿನ ಶಕ್ತಿ ಜಾಸ್ತಿ ಆಗಿದ್ ನಿಮಗೆ ಗೊತ್ತೇ ಇದೆಯಲ್ಲ. ಅದು ನೆನಪಿನ ದಾಹವಾಗಿ ನನ್ನನ್ನು ಪೀಡಿಸ್ತಿದೆ. ಎಷ್ಟೂಂತ ಒಬ್ಬ ಮನುಷ್ಯ ಮಾತ್ರದವನ್ನು ನೆನಪು ಮಾಡ್ಕೋಬಹುದು, ಅಷ್ಟನ್ನು ಮಾಡ್ಕೊಂಡಿದ್ದೀನಿ. ಆದರೆ ದಾಹ ಮಾತ್ರ ಅಡಗಿಲ್ಲ, ಹೆಚ್ಚಾಗ್ತಾನೆ ಇದೆ. ನಾನು ಹುಟ್ಟೋ ಮೊದಲು ನೆನಪಬೇಕು. ಹಾ, ಅಡ್ಡ ಬಂದಿರೋದು ಈ ಗೋಡೆ, ಇದನ್ನ ಒಡಿಲೇಬೇಕು.
1: ಅಸಂಬದ್ಧ,
2: ಒಡಿಲೇಬೇಕು.
1: ಅಸಂಬದ್ಧ, ನಿನಗೆಲ್ಲೋ ತಲೆ ನೆಟ್ಟಿಗಿಲ್ಲ.
2: ಕೃಷ್ಣ,
1: ಆಹಾರ ಕೊಡಯ್ಯ.
2: ಕೃಷ್ಣ ನೋಡಿ, ನೋಡಿ ನನ್ನ ಮಾತು ಕೇಳಿ, ನನಗೆ ಸಹಾಯ ಮಾಡಿ ಬನ್ನಿ. ಹಾ, ಈ ಗೋಡೆನ ಒಡೆದಾಕ್ಬಿಡು.
1: ಸುಮ್ಮನಿರಯ್ಯ,
2: ಆಚೆ ಏನಿದೆಯೋ ಸಾಕ್ಷಾತ್ಕಾರವಾಗೇ ಬಿಡ್ಲಿ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟೇ. ಉಪನಿಷದ್ ವಾಕ್ಯ ಕೇಳಲಿಲ್ಲ.
1: ತಡಿಯ ವೆಂಕಟಗಿರಿ, ತಡಿ. ಅಯ್ಯೋ ಅಯ್ಯೋ, ಗೋಡೆ ತೂತು ಬಿತ್ತಲ್ಲಯ್ಯ ಕನ್ನ.
2: ಕನ್ನ ಕನ್ನ ಕಾಣಿಸ್ತಾ ಇದೆ, ಮಸ್ಕಾಗಿದೆ. ಹೌದು, ಅದೇ ಸ್ಕೂಲ್.
3: ಸರಿಯಾಗಿ ಹೇಳ್ರ,
2: ನಾನು ನಿಂಗ ಜವಾನ. ಶಾಮಯ್ಯ ಹೆಡ್ ಮಾಸ್ಟರ್ ನನಗೆ ಬಹಳ ಕಷ್ಟ ಕೊಡ್ತಿದ್ರು. ಅವ್ರ ತಲೆ ಕಂಡ್ರೆ ಪೇಟ ಎಗರಿಸೋಣ ಅನ್ಸ್ತಿತ್ತು. ಅವ್ರು ಹೊರಟ್ರೆ ಹಿಂದೆ ಬಾಲದ ಥರ ಎಲ್ಲಿಗೆ ಅಂದ್ರೆ ಅಲ್ಲಿಗೆ ಹೊರಡ್ಬೇಕಾಗಿತ್ತು. ಅವ್ರ ಕಚ್ಚೆ ಎಳೆದು ಓಡ್ಬಿಡೋಣ ಅನ್ಸ್ತಿತ್ತು.
0: ಬನ್ನಿ ಬನ್ನಿ ಡಾಕ್ಟ್ರೆ, ಇಲ್ಲಿ ನೋಡಿ, ಇಲ್ಲರೆ ಡಾಕ್ಟ್ರ್ ಬಂದ್ರು. ಅಯ್ಯೋ, ಗೋಡೆ ಒಡೆದೇ ಬಿಟ್ರ.
1: ಸುಮ್ನಿರಿ, ಅದೇನೋ ನೆನಪು ಮಾಡ್ಕೋತಾ ಇದ್ದಾನೆ, ಪೂರ್ವ ಜನ್ಮದ ನೆನಪು. ಇಂಟ್ರೆಸ್ಟಿಂಗ್ ಆಗಿರೋ ಆಗಿದೆ.
4: ಇದೇನ್ರಿ ಇದು ನಿಮ್ ಕತೆ? ಸರಿ ಸರಿ, ನನಗೆ ಬೇರೆ ಪೇಷಂಟ್ಸ್ ಕಾದಿದ್ದಾರೆ, ನಾನು ಬರ್ತೀನಿ. ನಿಮ್ ಹರ್ ಕತೆ ಕೇಳೋದಕ್ಕೆ ನನ್ನ ಹತ್ರ ಪುರ್ಸತ್ತಿಲ್ಲ.
0: ಅಯ್ಯೋ ಡಾಕ್ಟ್ರೆ,
2: ನಾನು ಸಮಯ ಕಾಯ್ತಾ ಇದ್ದೆ. ಒಂದ್ಸಲ ಇನ್ಸ್ಪೆಕ್ಟರ್ ಸ್ಕೂಲ್ ಇನ್ಸ್ಪೆಕ್ಷನ್ ಬರ್ತೀನಿ ಅಂತ ಕಾಗದ ಬರೆದಿದ್ರು, ನನ್ನ ಕೈಗೆ ಸಿಕ್ತು. ಇದೇ ಸುಸಮಯ ಅಂತ ಆ ಕಾಗದನ ಅಗದು ನುಂಗಿ ನೀರು ಕುಡಿದು ಬಿಟ್ಟೆ. ರಾತ್ರಿ ಯಾರಿಗೂ ತಿಳಿದ ಹಾಗೆ ಸ್ಕೂಲ್ ಕಿಟಕಿಯಿಂದ ಒಳಕ್ಕೆಲ್ಲ ಸಗಣಿ ಕಸ ಎರಚಿ ಬಂದು ಏನು ತಿಳಿದೋನ ಹಾಗೆ ಮಲ್ಕೊಂಡ್ಬಿಟ್ಟೆ. ಬೆಳಿಗ್ಗೆ ಸ್ಕೂಲ್ಗೆ ತಡವಾಗಿ ಹೋದೆ. ಹೆಡ್ ಮಾಸ್ಟರ್ ಶ್ಯಾಮಯ್ಯ ಕೆಂಡಾಮಂಡಲವಾಗಿ ಹಾರಾಡಿದ್ರು, ತಕ್ಷಣ ಸ್ಕೂಲ್ ಕ್ಲೀನ್ ಮಾಡಿಬಿಡು ಅಂತ ಆರ್ಡರ್ ಮಾಡಿ ಮೂಗು ಮುಚ್ಕೊಂಡು ಬಾಗಿಲು ನಿಂತಿದ್ದಾಗ ಇನ್ಸ್ಪೆಕ್ಟರ್ ಬಂದೇ ಬಿಟ್ರು. ಸಾರ್, ಇನ್ಸ್ಪೆಕ್ಟ್ರು.
5: ಹಾ, ಎಲ್ಲಿ ಇನ್ಸ್ಪೆಕ್ಟರ್? ಬನ್ನಿ ಬನ್ನಿ ಸಾರ್, ತಾವು ಬರ್ತೀರಿ ಅಂತ ಗೊತ್ತಿದ್ರೆ ಸ್ಟೇಷನ್ಗೆ ಬಂದ್ಬಿಡ್ತಾ ಇದ್ದೆ. ಮೊದಲು ಮನೆ ಕಾಫಿಗೆ ಹೋಗೋಣ, ಆಮೇಲೆ ಬನ್ನಿ ಸರ್. ಲೋ ನಿಂಗ
6: ಏನ್ರಿ ಇದು ದುರ್ನಾತ? ಸ್ಕೂಲ್ ತಿಪ್ಪೆ ಗುಂಡಿನ ಹೀಗೇನೇನ್ರಿ ಸ್ಕೂಲ್ ನಿಟ್ಕೊಂಡಿರೋದು ನೀವು?
5: ಓ ನಿಂಗ ಬೇಗ ಬಳಸ್ ಹಾಕೋ.

0: ಎದ್ಕೋ ಸರ್, ಯಾರೋ ಕಿಡಿಗೇಡಿಗಳು ಅಕ್ಷರ ಶತ್ರುಗಳು ಈ ಕೆಲಸ ಮಾಡಿಬಿಟ್ಟಿದ್ದಾರೆ. ನನಗೆ ಶಾನ್ ಭೋಗರಿಗೆ ಕಂಪ್ಲೇಂಟ್ ಬರ್ಕೊಡ್ತೀನಿ.
1: ನಾನ್ಸೆನ್ಸ್ ನಾನ್ಸೆನ್ಸ್.
0: ಯಾರೋ ಪಾಪಿಗಳು ಸರ್, ಚಮಿಸ್ಬೇಕು ಸರ್. ತಾವು ದಯ ಮಾಡಿಸೋ ತಿಳಿದಿರ್ಲಿಲ್ಲ ಸರ್.
1: ವಾಟ್ ಯು ಮೀನ್ ಸರ್? ನನ್ನ ಮೆಮೋ ಬಂದಿರ್ಲಿಲ್ವೇನ್ರಿ?
0: ಇಲ್ವಲ್ಲ ಸರ್, ಒಂದೊಂದ್ಸಲ ಟಪಾಲು ತುಂಬಾ ತಡವಾಗಿ ಬಿಡುತ್ತೆ ಸರ್. ಹೇಳಿ ಕೇಳಿ ಕುಗ್ರಾಮ ಯಾರೂ ಮುತುವರ್ಜಿ ವಹಿಸೋದಿಲ್ಲ
1: ಸರ್. ತಲ್ಪಿಲ್ಲ ಅಂದ್ರೆ ಏನ್ರಿ?
0: ಇಲ್ಲ ಸರ್.
1: ನಿಮ್ ಮಾತನ್ ಹೇಗ್ರಿ ನಂಬೋದು?
0: ನಂಬಿ ಸರ್.
1: ನನಗೇನೋ ನಿಮ್ಮ ವರ್ತನೆ ತುಂಬಾ ಆಕ್ಷೇಪಾರ್ಹವಾಗಿ ಕಂಡು ಬಂದಿದೆ.
0: ಹಾಗೇನಿಲ್ಲ ಸರ್.
1: ಇದೇ ಏನ್ರಿ ನೀವು ನನಗೆ ಕೊಡೋ ಸ್ವಾಗತ?
0: ಯು
1: ಡೋಂಟ್ ನೋ ದಿ ಕಾನ್ಸಿಕ್ವೆನ್ಸಸ್ ಆಫ್ ಸಚ್ ಇಂಪ್ರಾಪರ್ ಆಕ್ಟ್
0: ಸರ್.
1: ಐ ಡಿಸ್ಮಿಸ್ ಯು ಶಾಮಯ್ಯ. ನಿಮ್ಮನ್ನು ಡಿಸ್ಮಿಸ್ ಮಾಡಿದ್ದೀನಿ.
0: ಅಯ್ಯೋ ಅಯ್ಯೋ ಕೆಟ್ಟೆ.
2: ಈ ಸ್ಕೂಲಿಗೂ ನನಗೂ ಜನ್ಮ ಜನ್ಮಾಂತರದ ನಂಟು ಅಂತ ಕಾಣುತ್ತೆ. ಹಿಂದಿನ ಜನ್ಮದಲ್ಲಿ ಜವಾನ ಆಗಿದ್ದೋನು, ಈಗ ಮೇಷ್ಟ್ರ ಆಗಿದ್ದೀನಿ. ಆದ್ರೆ ಹಿಂದಿನ ಜನ್ಮದಲ್ಲಿ ಏನಾಗಿದ್ನು ಕಂಡುಹಿಡಿಬೇಕು, ಕಂಡುಹಿಡಿಲೇಬೇಕು.
3: ಸಾಕು, ನಿಲ್ಸಿ ಅಂದ್ರೆ ನಿಮ್ ಹುಚ್ಚು ಪುರಾಣನ? ನಂಗೆ ಹುಚ್ಚೆ ಹಿಡಿಬಹುದು ಇದನ್ನೆಲ್ಲ ಕೇಳ್ತಾ ಕೇಳ್ತಾ.
2: ವನಜ ನೋಡು ನೋಡು, ಈ ಕಿಂಡಿ ಕೊರೆದ್ರಿಂದ ಒಂದು ಜನ್ಮ ಹಿಂದಕ್ಕೆ ಹೋದಾಗಾಯ್ತು ನೆನಪು. ಆದರೂ ಜೀವಕ್ಕೆ ಸಮಾಧಾನವಿಲ್ಲ. ಇನ್ನೂ ಹಿಂದೆ ಎಷ್ಟು ಜನ್ಮಗಳನ್ನು ಎತ್ತಿದ್ನೋ, ಏನು ಕಥೆನೋ, ಅದೆಲ್ಲ ನೆನಪಾಗಬೇಕು, ಆಗಲೇಬೇಕು.
4: ಯಾಕಯ್ಯ ವೆಂಕಟಗಿರಿ, ನೀನು ಈಗ ನೆನಪಿನ ಬೆನ್ನು ಹತ್ತಿದ್ಯಾ?
2: ಆಗಲೇಬೇಕು.
4: ಅದನ್ನೆಲ್ಲ ಕಟ್ಕೊಂಡು ಏನಾಗಬೇಕಾಗಿದೆ ಈಗ ನೋಡು. ನೀನು ಏನೇನೋ ನೆನಪು ಬಿಚ್ಚ ಹರುಕೊಂಡು ಕೂತೆ, ಡಾಕ್ಟ್ರು ಹೊರಟೆ ಹೋಗ್ಬಿಟ್ರು.
2: ಏನ್ ಸರ್ ನೀವು ಹೀಗೆ ಕೇಳ್ತೀರಾ? ಅದನ್ನೆಲ್ಲ ಕಟ್ಕೊಂಡು ಏನಾಗಬೇಕಾಗಿದೆ ಅಂದ್ರೆ ಏನ್ ಅರ್ಥ? ನೆನಪಾಗ್ಲೇಬೇಕು, ನೆನಪಾಗ್ಲೇಬೇಕು. ಇಲ್ದಿದ್ರೆ ನಂಗೆ ಶಾಂತಿ ಸಮಾಧಾನ.
3: ಹಾಳು ಬಡಿತು ನಿಮ್ ನೆನಪು. ಮೊದಲು ನೀವು ಎಲ್ಲರ ಹಾಗೆ ನೆಟ್ಟಿಗಾಗಿ ಅಂದ್ರೆ ನಿಮ್ ವಾಲಿದ ಕತ್ತು ನೋಡಿದ್ರೆ ತುಂಬಾ ಸಂಕಟವಾಗುತ್ತೆ. ಇನ್ನು ಬುದ್ಧಿನೂ ನೆಟ್ಟಿಗಿಲ್ಲ ಅಂತಂದ್ರೆ ನನ್ನ ಪುಣ್ಯಕ್ಕೆ ಎಣೆನೇ ಇಲ್ಲ.
4: ನೀನು ಪ್ರಯತ್ನ ಪಡು ವೆಂಕಟಗಿರಿ, ಎಲ್ಲರ ಹಾಗೆ ಸಾಮಾನ್ಯ ಮನುಷ್ಯ ಆಗೋದಕ್ಕೆ ಪ್ರಯತ್ನ ಪಡಯ್ಯ. ನೋಡು, ನೀನು ಮನಸ್ಸು ಮಾಡಿದ್ರೆ ಅದು ಏನು ದೊಡ್ಡ ಕೆಲಸ ಅಲ್ಲ. ವ್ರತ ನಿನಗೂ ಹಿಂಸೆ, ಬೇರೆಯವ್ರಿಗೂ ಚಿಂತೆ.
2: ಕೃಷ್ಣ, ನಾನೊಬ್ಬ ಅಸಾಮಾನ್ಯ ವ್ಯಕ್ತಿ ಅಂತ ಅನ್ಸೋದಿಲ್ವಿ ನಿಮಗೆ?
4: ಏನು,
2: ಎಷ್ಟು ಜನಕ್ಕೆ ನನಗಿರುವಂತಹ ಅಲೌಕಿಕವಾದ ನೆನಪಿನ ಶಕ್ತಿ ಇರುತ್ತೆ ಹೇಳಿ? ಅಸಾಮಾನ್ಯವಾಗಿ ಕಂಡದ್ದನ್ನೆಲ್ಲ ಸಾಮಾನ್ಯವಾಗಿ ಮಾಡಿಬಿಡೋದೇ ಈ ಪ್ರಪಂಚದ ಸ್ವಭಾವ ಅಂತ ಕಾಣುತ್ತೆ. ನನ್ನ ಪ್ರಸಿದ್ಧಿ ಶಕ್ತಿ ವಿಶೇಷಗಳು ಬೇರೆ ಯಾರಲ್ಲೂ ಇರದೇ ಇರೋದ್ರಿಂದ ನೀವೆಲ್ಲ ನಿಮಗೆ ಗೊತ್ತಿಲ್ಲದ ಹಾಗೆ ನನ್ನ ಮೇಲೆ ಕರ್ಬೋದು, ನನಗೆ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡ್ಲಿ, ಈಗ ನಾನೊಬ್ಬ ಅಸಾಧಾರಣ ವಿಶೇಷವಾದ ವ್ಯಕ್ತಿ ಅಲ್ಲ ಅಂತ ಅನ್ಕೊಂಡ್ಬಿಟ್ರೆ ನಾನು ನಿಮ್ಮೆಲ್ಲರ ಹಾಗೆ ಸಾಮಾನ್ಯ ಮನುಷ್ಯ ಆಗಿ ಹೋಗ್ಬಿಡ್ತೀನ. ನಾನೊಬ್ಬ ಮಹಾತ್ಮ ಆಗಿರಬಹುದು ಅನ್ನೋ ಸರಳ ವಿಚಾರ ನಿಮಗೆ ಯಾಕೆ ಹೊಳಿತಿಲ್ಲ? ಈ ಜನ್ಮದಲ್ಲಿ ನನಗೆ ಪೂರ್ವ ಜನ್ಮದ ವಾಸನೆ ಹತ್ತಿರಬೇಕಾದ್ರೆ ಹಿಂದೆ ಯಾವುದೋ ಜನ್ಮದಲ್ಲಿ ನಾನೊಬ್ಬ ಮಹಾತ್ಮ, ಲೋಕೋತ್ತರ ಪುರುಷ, ಮಹರ್ಷಿ. ಚಚ್ಚೆ, ಇದೆಲ್ಲ ನಿಮಗೆ ಅರ್ಥ ಆಗೋದಿಲ್ಲ. ಈಗ ನಾನು ನನ್ನಲ್ಲಿ ಹುದುಗಿರೋ ಆ ಮಹಾತ್ಮನ ಪತ್ತೆ ಹಚ್ಚಲೇಬೇಕು. ಬೇಕಾದ್ರೆ ನಾನು ಇನ್ನೊಂದು ಅಪಘಾತಕ್ಕೆ ತುತ್ತಾಗೋದಕ್ಕೂ ಸಿದ್ಧ. ಇನ್ನೊಂದು ಅಪಘಾತಕ್ಕೆ ಸಿದ್ಧ?
3: ಅಯ್ಯೋ ದೇವ್ರೆ, ಇನ್ನೇನ್ ಗತಿಯಪ್ಪ, ನಿಜವಾಗ್ಲೂ ಇವ್ರಿಗೆ ಹುಚ್ಚಿಡ್ದಿದೆ ಅಂತಾನೆ ಕಾಣುತ್ತೆ.
4: ಏನು ಯೋಚನೆ ಮಾಡಬೇಡಿ ವನಜಮ್ಮ, ಎಲ್ಲ ಸರಿ ಹೋಗುತ್ತೆ.
3: ಏನ್ ಸರಿ ಹೋಗುತ್ತೋ,
4: ಲಕ್ಷಣ ನೋಡಿದ್ರೆ ಹುಚ್ಚಿನ ತರ ಏನು ಕಾಣಿಸ್ತಿಲ್ಲ. ಎಲ್ಲೋ ಸ್ವಲ್ಪ ಮೆದುಳಿಗೆ ಪೆಟ್ಟು ಬಿದ್ರೂ ಈ ತರ ಎಡವಟ್ಟಾಗತ್ತೆ.
2: ನನ್ನ ಜಾತಕ ಹಸಿರು ಟ್ರಂಕ್ ನಲ್ಲಿರೋ 52ನೇ ಇಸವಿ LIC ಡೈರಿ, June 13-14 ಪೇಜ್ಗಳ ಮಧ್ಯೆ. ತಗೊಂಡೋಗ್ತೀನಿ, ಸುಬ್ಬಾ ಭಟ್ರನ್ನೇ ಕೇಳ್ತೀನಿ. ನನಗೆ ಅಪಘಾತ ಯೋಗ ಇದೆಯೇ, ಇದ್ರೆ ಯಾವ ರೂಪದಲ್ಲಿ ಬರುತ್ತೆ ಅಂತ.
3: ಇನ್ನೇನ್ ಗತಿಯಪ್ಪ, ಅಯ್ಯೋ ದೇವ್ರೆ, ಇವ್ರಿಗೆ ಏನಾಗ ಹೋಗಿದೆ?
5: ಅಲ್ಲ ಕಣ್ರಿ ವೆಂಕಟಗಿರಿ, ಜನ ಮದುವೆ ಯಾವಾಗ ಆಗುತ್ತೆ, ಪ್ರಮೋಷನ್ ಯಾವಾಗ ಬರುತ್ತೆ, ಕೆಲಸ ಯಾವಾಗ ಸಿಕ್ಕುತ್ತೆ, ಸಂತಾನ ಯೋಗ ಇದೆಯೇ, ಅಧಿಕಾರ ಸ್ಥಾನದಲ್ಲಿ

0: ವರಿಷ್ಠರ ಕಿರುಕುಳ ಯಾವಾಗ ಕಮ್ಮಿ ಆಗುತ್ತೆ, ಶುಕ್ರ ದೇಶ ಯಾವಾಗ ಬರುತ್ತೆ, ಮನೆ ಕಟ್ಟೋ ಯೋಗ ಇದೆಯೇ, ಕಾಳಸರ್ಪ ಯೋಗ ಯಾವಾಗ ಮುಗಿಯುತ್ತೆ ಇತ್ಯಾದಿ ಪ್ರಶ್ನೆ ಕೇಳ್ಕೊಂಡು ಇಲ್ಲಿ ಬರ್ತಾರೆ. ಅಂಥ ಅದರಲ್ಲಿ ನೀವು ಅಪಘಾತ ಯೋಗ ಇದೆಯೇ, ಯಾವಾಗ ಬರುತ್ತೆ ಅಂತ ಕೇಳ್ತಿರಲ್ಲ. ಆಶ್ಚರ್ಯ, ಪರಮ ಆಶ್ಚರ್ಯ ನೋಡಿ.
1: ಇಲ್ಲ ಭಟ್ರೆ, ಇದು ನನಗೆ ತುಂಬಾ ಮುಖ್ಯ. ಈಗ ಜರೂರಾಗಿ ನನಗೊಂದು ಅಪಘಾತ ಆಗಲೇಬೇಕು. ತಗೊಳ್ಳಿ ಜಾತಕ, ಸ್ವಲ್ಪ ನೋಡಿ ಹೇಳ್ಬಿಡಿ, ಫೀಸ್ ಎಷ್ಟಾದ್ರೂ ಪರವಾಗಿಲ್ಲ, ತಗೊಳ್ಳಿ.
0: ನೀವೇನು ಹೆದರ್ಬೇಕಾಗಿಲ್ಲ, ಆ ಅಪಘಾತ ನಿವಾರಣೆಗೆ.
1: ಅಲ್ಲ, ನನಗೆ ಬೇಕಾಗಿರೋದು ಅಪಘಾತದ ನಿವಾರಣೆ ಅಲ್ಲ, ಅಪಘಾತ ಸಂಭವ.
0: ಆಯ್ತು ಆಯ್ತು, ನಿಮ್ ಜಾತಕ ಕೊಡಿ ಇಲ್ಲಿ. ಅಪಘಾತ ಯೋಗ ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ಅಪಘಾತಗಳಿಗೆ ಅಪಘಾತವಾಗೋ ವಿಚಿತ್ರ ದೇಶ ಇರೋದ್ರಿಂದ ತಾತ್ಪರ್ಯದಲ್ಲಿ ಶೂನ್ಯ ಫಲ ಲಭ್ಯ ನೋಡಿ.
1: ನಂಗೆ ಯಾಕೋ ಒಂಥರ ಆಗ್ತಿದೆ, ಸುರುಳಿ ಸುತ್ಕೋತಾ ಇದೆ. ಆ ತುದಿಯಿಂದ ಸುತ್ಕೋತಿದೆ, ಸರಸರ ಅಂತ ಸುತ್ಕೋತಿದೆ, ಹಿಂದಿನ ಜನ್ಮದ ನೆನಪಿನ ತುದಿಯ ಕೊನೆಯಿಂದ ಸುತ್ಕೋತಿದೆ. ಕಾಲ ಸರಳ ರೇಖೆಯಲ್ಲ, ಇದೊಂದು ಉಂಗುರ. ಭೂತದ ಆ ತುದಿ ಭವಿಷ್ಯದ ಈ ತುದಿಗೆ ಕೂಡಿದೆ, ಭವಿಷ್ಯದ ಈ ತುದಿ ಕೂಡಿದೆ.
0: ಏನಾಯ್ತು ಏನಾಯ್ತು ವೆಂಕಟಗಿರಿ? ರೇ ಸ್ವಾಮಿ ವೆಂಕಟಗಿರಿ ಅವರೇ, ಯಾಕಪ್ಪ ಓಡ್ತಿದ್ದೀರಾ? ಕೇಳಿ, ಜಾತಕ ಫಲನ ಪೂರ ಕೇಳಿಪ್ಪ. ನಿಲ್ಲಿ ಸ್ವಾಮಿ, ನಿಲ್ಲಿಪ್ಪ. ಒಳ್ಳೆ ಚೆನ್ನಾಗಿ ಹೋಯ್ತಲ್ಲ, ಓಡ ಬಿಟ್ಟ ಮಾರಾಯ, ವಿಚಿತ್ರ ವಿಚಿತ್ರ.
2: ಹಾ ಬನ್ನಿ ಬನ್ನಿ ವೆಂಕಟಗಿರಿ, ಹೇಗಿದ್ದೀರಾ?
3: ನೋಡಿ ಡಾಕ್ಟ್ರೆ, ಮೊದಲು ನೆನಪಿನ ಭೂತ ಮೆಟ್ಕೊಂಡಿತ್ತು, ಅದೇನೋ ಮಾಯದಲ್ಲಿ ಅನ್ನೋ ಹಾಗೆ ವಾಸಿಯಾಯ್ತು, ಎಲ್ಲ ಮರೀತಾ ಬಂದ್ರು. ಸದ್ಯ ಇನ್ ಪರವಾಗಿಲ್ಲ, ಎಲ್ರ ಹಾಗೆ ಸಾಮಾನ್ಯರಾಗ್ತಾರೆ ಅಂತಿದ್ರೆ
2: ಏನಾಯ್ತು?
3: ಈಗ ಈ ಮರವೇನೆ ಒಂದು ಶಾಪ ಆಗಿದೆಯೇನೋ ಅನ್ನಿಸ್ತಾ ಇದೆ, ಎಲ್ಲ ಮರ್ತು ಬಿಟ್ಟಿದ್ದಾರೆ ಡಾಕ್ಟ್ರೆ. ಆದ್ರೂ ಇನ್ನೂ ಮರಿಬೇಕು ಇನ್ನೂ ಮರಿಬೇಕು ಅಂತ ಯಾವಾಗ್ಲೂ ಚಡ್ಪಡಿಸ್ತಿರ್ತಾರೆ. ಸ್ವಲ್ಪ ಅವರಿಗೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗೋ ಹಾಗೆ ಏನಾದ್ರೂ ಔಷಧ ಕೊಡ್ತೀರಾ?
1: ಕಾಲ ಅಂದ್ರೆ ಭವಿಷ್ಯದಿಂದ ವರ್ತಮಾನದ ತೂವಿನ ಮೂಲಕ ಭೂತವಾಗೋ ಸಂಗತಿ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಭೂತ ಅನ್ನೋದಿಲ್ಲ, ಭವಿಷ್ಯಕ್ಕೆ ಅಸ್ತಿತ್ವವಿಲ್ಲ, ವರ್ತಮಾನ ಅನ್ನೋದು ಇದೆ, ಎಲ್ಲಿದೆ ಅನ್ನೋಷ್ಟರಲ್ಲೇ ಭೂತವಾಗಿ ಹೋಗ್ಬಿಡುತ್ತೆ. ನೆನಪಿಗೆ ಭೂತವೇ ಆಗರ, ನನ್ನ ಭೂತವನ್ನೆಲ್ಲ ಮುಗಿಸ್ಬಿಟ್ಟಿದ್ದೀನಿ. ಇನ್ನು ಮರೆಯೋದಕ್ಕೆ ನನ್ನ ಭೂತದ ಭಂಡಾರದಲ್ಲಿ ಏನೂ ಸರ್ಕಿಲ್ಲ, ವರ್ತಮಾನನೂ ಮರೆಯೋಷ್ಟರಲ್ಲೇ ಇಲ್ಲವಾಗ್ಬಿಡುತ್ತೆ. ಈಗ ನಾನು ಮರೆಯೋದಕ್ಕೆ ಉಳಿದಿರೋ ಸರಕು ಅಂದ್ರೆ ಭವಿಷ್ಯ ಒಂದೇ. ಆದ್ರೆ ಭವಿಷ್ಯನ ಮರೆಯೋದು ಹೇಗೆ? ಭವಿಷ್ಯನ ಮರಿಬೇಕು.
3: ನೋಡಿದ್ರ ನೋಡಿದ್ರ ಡಾಕ್ಟ್ರೆ, ಯಾವಾಗ್ಲೂ ಹೀಗೆ ಏನೇನೋ ಅಸಂಬದ್ಧವಾಗಿ ತಮ್ಮಷ್ಟಕ್ಕೆ ತಾವೇ ಮಾತಾಡ್ಕೋತಿರ್ತಾರೆ. ಸ್ವಲ್ಪ ಅವ್ರಿಗೆ ನೆನಪು ಮರುಕಳಿಸೋ ಹಾಗೆ ಏನಾದ್ರೂ ಮಾಡಿ ಡಾಕ್ಟ್ರೆ. ಹಾಗಾದ್ರೆ ಆ ನೆನಪುಗಳನ್ನಾದ್ರೂ ಅವ್ರು ಮರೀತಾ ಕಾಲ ಹಾಕಬಹುದು.
2: ಸರಿ ನೋಡಿಯಮ್ಮ, ಈ ಮಾತ್ರೆ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ.
3: ಸರಿ ನೋಡಿ ಡಾಕ್ಟ್ರೆ, ಬಹಳಷ್ಟು ನೆನಪು ಹೆಚ್ಚಾಗೋದೇನು ಬೇಡ, ಸ್ವಲ್ಪ ಮಟ್ಟಿಗೆ ಆದ್ರೆ ಸಾಕು.
2: ಹಾಗೇನು ಭಯಂಕರ ನೆನಪಿನ ಶಕ್ತಿ ಬರೋದಿಲ್ಲ ಕಣಮ್ಮ, ನೀವೇನು ಹೆದರ್ಬೇಡಿ. ನೋಡಿಮ್ಮ, ಈ ಔಷಧಿ ಕೊಡಿ, ಎಲ್ಲ ಸರಿ ಹೋಗುತ್ತೆ.
1: ನನಗೆ ಭೂತವಿಲ್ಲ, ವರ್ತಮಾನವಿಲ್ಲ, ಭವಿಷ್ಯವಿಲ್ಲ, ಭೂತಕ್ಕೆ ಹೋಗಲಾಗಿಲ್ಲ, ವರ್ತಮಾನ ಕೈಗೆ ಸಿಗದೆ ನುಣುಚ್ಕೋತಿದೆ, ಭವಿಷ್ಯಕ್ಕೆ ಪ್ರವೇಶಿಸಲೇಬೇಕು. ಎಲ್ಲಿದೆ ಭವಿಷ್ಯ? ನಾನೊಂದು ಹಳೇ ಮುರುಕು ಕಟ್ಟಡ, ಮೂರು ಆಯಾಮಗಳ ಕಟ್ಟಡ, ನಾಲ್ಕನೇ ಆಯಾಮ ಎಲ್ಲೋ ಅಡಗಿದೆ, ಹುಡುಕಬೇಕು. ಎಲ್ಲಿದೆ ನಾಲ್ಕನೇ ಆಯಾಮ? ಬಾವಿಗೆ ಬೀಳೋ ಅನುಭವ, ಆಕಾಶಕ್ಕೆ ಏರೋ ಅನುಭವ, ಸೆಳವಿನಲ್ಲಿ ಕೊಚ್ಚು ಹೋಗೋ ನಾನು. ಇದೇನು ಇದೇನು ಈ ಉಂಗುರ? ಯಾವುದಿದು ತಿರುಚಿಕೊಂಡಿದೆ? ಎಲ್ಲಿ ನೋಡಿದ್ದೆ ನಾನಿದನ್ನ? ಯಾವ ಜನ್ಮದಲ್ಲಿ ಇದನ್ನು ಕಂಡಿದ್ದೆ? ಚಂದ್ರವಂಶದ ದುಷ್ಯಂತಂದು ಇಲ್ಲ ಸೂರ್ಯವಂಶದ ರಾಮನ ಮುದ್ರೆಯುಂಗುರುವೆ? ಇದೇನಾಗ್ತಾ ಇದೆ ನನಗೆ? ನಿಂತಲ್ಲೇ ಚಲಿಸ್ತಾ ಇದ್ದೀನಿ. ಸಿಕ್ತು

0: ಭವಿಷ್ಯತ್ತಿನ ಎಳೆ ಸಿಕ್ತು. ಹಾ, ಅಂತರಿಕ್ಷದ ತುತ್ತ ತುದಿಯಲ್ಲಿ ಕಾಮನ ಬಿಲ್ಲಿನ ಕೋಡಿಗೆ ಸಿಕ್ಕಾಕೊಂಡು ಎಳೆ ಇದೇ ಇದೇ ಆ ಎಳೆ. ಹಾ, ಹೀಗೆ ಹೀಗೆ ಹೀಗೆ ಹಾ, ಇದನ್ನ ಹಿಡಿದು ಹೊರಟಿದ್ದೀನಿ. ಬೆಳಕು ಚೆಲ್ತಾ ಇದೆ, ಬಣ್ಣದ ಕಾರಂಜಿಗಳು ಪುಟಿಯುತ್ತಿವೆ. ಈ ಎಳೆಯ ಮತ್ತೊಂದು ತುದಿ ಸಿಕ್ತು ಸಿಕ್ತು. ಇದು ಭೂತದ ಮತ್ತೊಂದು ತುದಿ. ಅರೆ ಅರೆ ಅರೆ ಅರೆ ಅರೆ, ಎಳೆ ಎಲ್ಲೋಯ್ತು? ಭೂತ ಅಲ್ಲ, ಭವಿಷ್ಯ ಅಲ್ಲ, ವರ್ತಮಾನ ಅಲ್ಲ, ಅಲ್ಲ ಕಾಲ ಇಲ್ಲ ಇಲ್ಲ. ಎಲ್ಲ ಐಕ್ಯವಾದ ಒಂದು ಅನುಭವ. ನಾನು ಕೆಳಕ್ಕೆ ಪಾತಾಳಕ್ಕೆ ಬಿದ್ದಾಗ ಎದ್ದೆ, ಎದ್ದಾಗ ಆಕಾಶಕ್ಕೆ ಹಾರದಾಗ ಬಿದ್ದೆ.
1: ಅರೆ ಇಲ್ ನೋಡಿ, ಇಲ್ ನೋಡಿ ಅಂದ್ರೆ ನಿಮ್ ಭುಜ ಕುತ್ತಿಗೆ ಮೇಲೆ ವಾಲಿದ್ದು ಎದ್ದ ನೆಟ್ಟ ಕೂತಿದೆ ನಮ್ಮೆಲ್ಲರ ಹಾಗೆ. ಅಪ್ಪ, ಸದ್ಯ ಎಲ್ಲ ಸರಿ ಹೋಯ್ತು, ಬನ್ನಿ ಬನ್ನಿ ಮನೆಗೆ ಹೋಗೋಣ.
2: ಪಾತಾಳದಿಂದತ್ತ ಆಕಾಶದಿಂದತ್ತ ನಾಟಕ ಕೇಳಿದಿರಿ. ಪಾತ್ರ ಪರಿಚಯ ವೆಂಕಟಗಿರಿ ಎ ಸತ್ಯನಾರಾಯಣ ರಾವ್, ವನಜ ನಳಿನಿ ಮೂರ್ತಿ, ಹೆಡ್ ಮಾಸ್ಟರ್ ಬಿ ವಿ ರಾಜಾರಾಮ್, ಕೃಷ್ಣರಾವ್ ಎನ್ ರಾಘವನ್, ಇನ್ಸ್ಪೆಕ್ಟರ್ ಉದಯಾದ್ರಿ, ಸುಬ್ಬಾಭಟ್ಟ ಎಂ ಆರ್ ಸತ್ಯನಾರಾಯಣ, ಡಾಕ್ಟರ್ ಕೆ ಸುರೇಶ್ ಕುಮಾರ್, ಶಾಲೆಯ ಹುಡುಗರು ಎಂ ಎಸ್ ಸುನೀಲ್ ಮತ್ತು ಜೆ ಶಾಂತಕುಮಾರ್, ಸಂಕಲನ ಉದಯಾದ್ರಿ, ರಚನೆ ಮತ್ತು ನಿರ್ದೇಶನ ಎಂ ಎಸ್ ಕೆ ಪ್ರಭು.
3: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಈ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದ ಗೀತೆ ಹಾಡಿದ್ದಾರೆ ಕುನಾಲ್ ಗಾಂಜಾವಾಲಾ ಹಾಗೂ ಚಿತ್ರ. ಸಂಗೀತ ಆರ್ ಪಿ ಪಟ್ನಾಯಕ್.

ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಕಾರವಾರ, ಸಮಯ 8:45 ಆಗಲಿದೆ. ಇನ್ನು ದೆಹಲಿ ಕೇಂದ್ರದಿಂದ ಹಿಂದಿ ಹಾಗೂ 9:00 ಇಂಗ್ಲಿಷ್ ವಾರ್ತೆಗಳು.

0: ಆಕಾಶವಾಣಿ ಬೆಂಗಳೂರು, ಸಮಯ 9:15:07. ಇದೀಗ ಜಿಬಿ ಅನುಷಾ
1: ಆಕಾಶವಾಣಿ ಕಾರವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಹಿಂದಿ ಚಿತ್ರಗೀತೆಗಳು. ಅನಾರಿ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಕರೆಂಟ್ ಅಫೇರ್ಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿನಯ್ ಶರ್ಮಾ ಅವರ ಗಾಯನ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್.

ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ವಿನಯ್ ಶರ್ವಾ ಅವರ ಹಾಡುಗಾರಿಕೆ. ವಯಲಿನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಂ ಗುರುರಾಜ್.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಯ್ ಶರ್ಮಾ ಅವರ ಹಾಡುಗಾರಿಕೆಯನ್ನ ಕೇಳಿದಿರಿ. ವಯಲಿನ್ ಸಿಎನ್ ಚಂದ್ರಶೇಖರ್ ಅವರದಾಗಿದ್ದು ಮೃದಂಗ ಎಂ ಗುರುರಾಜ್.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ನೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಗೀತ ಚಂದ್ರಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ.

ಗೀತಾ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಭಾಗ್ಯದ ಲಕ್ಷ್ಮೀ ಬಾರಂಬ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಮ್ ಆಪ್ಕೆ ಹೈ ಕೌನ್ ಚಿತ್ರದ ಗೀತೆಯನ್ನ ಕೇಳಿದಿರಿ. ದೇವ್ ಕೊಹ್ಲಿ ಅವರ ಸಾಹಿತ್ಯಕ್ಕೆ ರಾಮ್ ಲಕ್ಷ್ಮಣ್ ಅವರ ಸಂಗೀತವಿತ್ತು.

ಇದೀಗ ಕೇಳೋಣ ರಹನಾ ಹೇತರೆ ದಿಲ್ ಮೇ ಚಿತ್ರದ ಗೀತೆಯನ್ನ ಕವಿತಾ ಕೃಷ್ಣಮೂರ್ತಿ ಹಾಗೂ ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಸಮೀರ್ ಅವರ ಸಾಹಿತ್ಯಕ್ಕೆ ಹ್ಯಾರಿಸ್ ಜೈರಾಜ್ ಅವರ ಸಂಗೀತವಿದೆ.

ಬಯಲುದಾರಿ ಚಿತ್ರದ ಗೀತೆಯನ್ನು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದಿರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರರವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ ದಿಲ್ ತೋ ಪಾಗಲ್ ಹೇ ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿ ಅವರ ಸಾಹಿತ್ಯ, ಉತ್ತಮ್ ಸಿಂಗ್ ರವರ ಸಂಗೀತ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ.